ಗಳು ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ತಾಯಿ ಕಮಲಧಾರಿಣಿ ವಾಹಿನಿ ಸಿಂಹವಾಹಿನಿ ಆದಿಶಕ್ತಿಗೆ ಭಕ್ತಿ ಎಂಬ ಸಿರಿಯ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ಇವನ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಧರ್ಮ ರಕ್ಷಣೆಯ ಲೋಕೋದ್ಧಾರಕ ವೀರಭದ್ರ ಸ್ವಾಮಿ ಎದ್ದು

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ದೇವಲೋಕದಿಂದ ತೆರಗಿಳಿದು ಬಂದ ನಮ್ಮೂರ ದೈವ ಶ್ರೀ ವೀರಭದ್ರ ದೇವ.

ಉಗ್ರರೂಪ ಪ್ರವರ್ತನೆ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆ ಸೌಭಾಗ್ಯದ ಲಕ್ಷ್ಮೀ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮೇಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೆ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಮರಾಠ ಮಂಡಲ್ ಮಹಾವಿದ್ಯಾಲಯದಲ್ಲಿನ ಇಂಗ್ಲಿಷ್ ಉಪನ್ಯಾಸಕಿ. ಇವತ್ತು ನಾನು ಜೇಡರ ದಾಸಿಮಯ್ಯನವರ ಒಂದು ವಚನವನ್ನ ತೆಗೆದುಕೊಂಡು ಬಂದಿದ್ದೇನೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತ ಇತ್ತು ಕಾಣ ರಾಮನಾಥ. ಇಲ್ಲಿ ಈಗ ಟ್ಯಾಕ್ಸ್ ಅಂತ ನಾವು ಮಾತಾಡ್ತೀವ್ರಿ, ಕರ ಅಥವಾ ಟ್ಯಾಕ್ಸ್ ತುಂಬ ಪದ್ಧತಿ ಬಹಳ ಹಿಂದಿನಿಂದ ಐತಿ. ಆದರೆ ಅಷ್ಟೇ, ಕರ ತುಂಬದ ಟ್ಯಾಕ್ಸ್ ತುಂಬದಂಗ ಇಡೀ ಸಂಪತ್ತನ್ನು ಅನುಭವಿಸಬೇಕು ಅನ್ನುವಂತಹ ಅನೇಕ ಜನರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಅದನ್ನು ಒಂದು ದೃಷ್ಟಾಂತದ ಮೂಲಕ ಜೇಡರ ದಾಸಿಮಯ್ಯ ಹೇಳ್ತಾರೆ. ಒಬ್ಬ ಭತ್ತವನ್ನು ತೆಗೆದುಕೊಂಡು ಮಾರಲು ಪಟ್ಟಣಕ್ಕೆ ಒಯ್ಬೇಕು. ನೇರ ಮಾರ್ಗದೊಳಗೆ ಹೋದ್ರೆ ದಾರಿಯೊಳಗೆ ನ್ಯಾಯಯುತವಾಗಿ ಆ ಧಾನ್ಯಕ್ಕೆ ಟ್ಯಾಕ್ಸ್ ಕೊಡಬೇಕು. ಆದರೆ ಮನುಷ್ಯನಿಗೆ ದುರಾಸೆ ನೋಡ್ರಿ, ನನಗ ಎಲ್ಲ ಇರಲಿ ಅಂತ ಅಪೇಕ್ಷೆ ಮಾಡ್ತಾನೆ. ತಾನು ನೀಡಿದ ಕರ ಸಮಾಜಕ್ಕೆ ಸದ್ವಿನಿಯೋಗ ಆಗ್ತದೆ ಎನ್ನುವಂತಹ ಜ್ಞಾನ ಕೂಡ ಇದ್ರೂ ಕೂಡ ಅದನ್ನು ಉಪೇಕ್ಷೆ ಮಾಡ್ತಾನೆ. ಆ ಕರವನ್ನು ತಪ್ಪಿಸಿಕೊಳ್ಳುವ ತನ್ನದೇ ಆದ ಮಾರ್ಗವನ್ನು ತಾನ ಕಂಡುಕೊಳ್ತಾನೆ. ಹಗಲಿನಲ್ಲಿ ಎಲ್ಲರಿಗೂ ಕಾಣೋ ಹಂಗೆ ಹೋಗೋದು ಬೇಡ, ಅದು ಊರಿನೊಳಗೆ ಹೋಗೋದು ಬೇಡ, ಕಾಡಿನೊಳಗೆ ಕತ್ತಲದಾಗ ಹೋದ್ರೆ ಯಾರಿಗೂ ಕಾಣೋದಿಲ್ಲ ಅಂತ ಹೇಳಿ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಭತ್ತವನ್ನು ತುಂಬುತ್ತಾನೆ. ತುಂಬುವ ಅವಸರದೊಳಗೆ ಚೀಲದ ತಳದಲ್ಲಿರುವಂತಹ ರಂಧ್ರವನ್ನು ಆತ ನೋಡೋದೇ ಇಲ್ಲ, ಎಲ್ಲಾನು ಅವಸರ ಅವಸರ. ಭತ್ತ ಚೀಲದಲ್ಲಿ ತುಂಬುವುದೊಂದೇ ಗುರಿ ಅವನಿಗೆ, ಹೀಗಾಗಿ ರಂಧ್ರದ ಕಡೆಗೆ ಲಕ್ಷ್ಯವಿಲ್ಲ. ಬೇಗ ಬೇಗನೆ ತುಂಬಿ ಚಕ್ಕಡಿಯಲ್ಲಿ ಹಾಕಿಕೊಂಡು ರಾತ್ರಿ ಇಡೀ ಪ್ರಯಾಣ ಮಾಡ್ತಾನೆ. ಕತ್ತಲಲ್ಲಿ ಕಾಡನ್ನ ದಾಟಿ ಊರು ಸೇರುವ ತವಕ ಆತನಿಗೆ. ತಾನು ತಂದ ಭತ್ತವನ್ನು ಸಂಪೂರ್ಣವಾಗಿ ತನಗ ಲಾಭ ಬರುವಂಗ ಮಾಡಿಕೊಳ್ಳಾಕ ಬೇಗ ಬೇಗನೆ ಕಾಡು ದಾಟಿ ಊರನ್ನು ಸೇರ್ತಾನೆ. ಅಂಗಡಿಯ ಮುಂದೆ ನಿಲ್ಲಿಸಿ ಭತ್ತ ತುಂಬಿದ ಚೀಲ ತೆಗೆದುಕೊಳ್ಳಾಕ ನೋಡ್ತಾನೆ, ಚೀಲ ಐತಿ, ಆದರೆ ಭತ್ತವೆಲ್ಲ ಕಾಡಿನ ದಾರಿ ಒಳಗೆ ಸೋರಿ ಸೋರಿ ಹೋಗಿದೆ. ಬೆಳೆದ ಬೆಳೆ ಒಳಗೆ ಸ್ವಲ್ಪ ಭಾಗ ನೀಡಬೇಕಾಗಿತ್ತು, ಆದರೆ ಈಗ ಚೀಲದ ರಂಧ್ರದಿಂದ ಕಾರಣದಿಂದ ಇಡೀ ಭತ್ತವನ್ನೇ ಕಳೆದುಕೊಳ್ತಾನೆ. ಹಾಗೆಯೇ ಸಣ್ಣ ಮನುಷ್ಯನ ಮನುಷ್ಯ, ತನಗ ಎಲ್ಲ ಪುಣ್ಯ ಲಭಿಸ್ಲಿ ಅಂಥೇಳಿ ಏನೇನೋ ವಾಮ ಮಾರ್ಗ ಹಿಡಿತಾನೆ, ಆದರೆ ಪುಣ್ಯ ಫಲಗಳು ಅವಂಗ ದೊರೆಯುವುದಿಲ್ಲ. ಯಾಕಂದರೆ ಶರಣರಾದವರಿಗೆ ಸ್ಪಷ್ಟತೆ ಇರಬೇಕು. ಲಿಂಗಕಾಯದ ದಾಸೋಹದಲ್ಲಿ ಲಿಂಗ ಕಾಯಕ ದಾಸೋಹಗಳಲ್ಲಿ ನಿಷ್ಠೆ ಇರಬೇಕು. ಅನಗತ್ಯವಾದ ವಾಮ ಮಾರ್ಗಗಳಿಂದ ಸಂಪತ್ತನ್ನು ಸಂಗ್ರಹ ಮಾಡಬಾರ್ದು. ಜೊತೆಗೆ ಭಕ್ತಿ ಮಾರ್ಗಕ್ಕಾಗಿ ಬೇರೆ ಬೇರೆ ಒಳ ಮಾರ್ಗಗಳನ್ನು ಎಂದೂ ಹಿಡಿಬಾರ್ದು. ಹಾಗೇನಾದರೂ ಆದಲ್ಲಿ ಅವನು ಖಂಡಿತ ಶರಣನಾಗಲು ಸಾಧ್ಯವಿಲ್ಲ ಎನ್ನುವಂಥದ್ದು ಜೇಡರ ದಾಸಿಮಯ್ಯನವರ ಅಭಿಮತ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಅರ್ಜುನ 6 ಪ್ರಶ್ನೆಗಳನ್ನು ಕೇಳುತ್ತಾನೆ. ಕ್ಷೇತ್ರ ಅಂದರೆ ಯಾವುದು, ಕ್ಷೇತ್ರಜ್ಞ ಯಾರು, ಪುರುಷ ಯಾರು, ಪ್ರಕೃತಿ ಅಂದರೆ ಏನು, ಜ್ಞಾನ ಅಂದರೆ ಏನು, ಜ್ಞಾನದ ಗುರಿ ಯಾವುದು ಅಂತ ಅರ್ಜುನ ಕೇಳುತ್ತಾನೆ. ಸೊ ಭಗವಂತ ಹೇಳ್ತಾರೆ, ಕ್ಷೇತ್ರ ಈ ಶರೀರ, ಕ್ಷೇತ್ರಜ್ಞ 1 ಆತ್ಮ, ಕ್ಷೇತ್ರಜ್ಞ 2 ಪರಮಾತ್ಮ. ಈ ಕ್ಷೇತ್ರವನ್ನು ಬಲ್ಲವನು ಕ್ಷೇತ್ರಜ್ಞ, ಕ್ಷೇತ್ರದಲ್ಲಿ ಇರುವವನು. ಸೊ ಕ್ಷೇತ್ರ ಅಂದರೆ ಈ ಶರೀರ. ಸೊ ಕ್ಷೇತ್ರವನ್ನು ಬಲ್ಲವನು ಆತ್ಮ, ತನ್ನ ಶರೀರದ ಬಗ್ಗೆ ತಿಳಿದವನು. ಇನ್ನೊಬ್ಬ ಪರಮಾತ್ಮ, ಎಲ್ಲ ಶರೀರಗಳ ಬಗ್ಗೆ ತಿಳಿದವನು. ಸೊ ಈಗ ಹೇಗೆ ಈ ಮಾನವ ಶರೀರ ನಮಗೆ ದೊರಕಿರುವಂಥದ್ದು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೋಸ್ಕರ. ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಉಪಯೋಗಿಸಿದಾಗ ಮಾನವ ಜನ್ಮದ ಉದ್ದೇಶ ಈಡೇರಿದ ಹಾಗೆ ಆಗುತ್ತೆ. ಈಗ ಉದಾಹರಣೆಗೆ ಪೇಪರ್ ಹಾರದಿರೋ ಥರ ಪೇಪರ್ ವೆಯ್ಟ್ ಇಡ್ತೀವಿ ನಾವು. ಆ ಪೇಪರ್ ವೆಯ್ಟ್ ಅಂತಲೇ ಅದನ್ನ ಮಾಡಿರ್ತಾರೆ. ಅದರ ಉದ್ದೇಶ ಏನು, ಪೇಪರ್ ಹಾರದಿರೋ ಥರ ನೋಡ್ಕೊಳ್ಳುವಂಥದ್ದು. ಈಗ ಒಬ್ಬ ಚಿನ್ನದ ಒಂದು ಗಟ್ಟಿಯನ್ನು ತಗೊಂಡು ಬಂದು, ಚಿನ್ನದ ಬಿಸ್ಕತ್ತನ್ನು ಅಥವಾ ಗಟ್ಟಿಯನ್ನು ತಗೊಂಡು ಬಂದು ಪೇಪರ್ ಹಾರದಿರೋ ಥರ ನಾನು ಅದರ ಮೇಲೆ ಇಡ್ತೀನಿ ಅಂದರೆ ಎಸ್, ಅದು ಪೇಪರ್ ವೆಯ್ಟ್ ಥರ ಕೆಲಸ ಮಾಡುತ್ತೆ, ಮಾಡಲ್ಲ.

ಧರ್ಮೇಣ ಹೀನಾ ಪಶುಭೀ ಸಮಾನ. ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲ ಪ್ರಾಣಿಗಳು ಮಾಡ್ತವೆ, ನಾವು ಮಾಡ್ತೀವಿ. ಪ್ರಾಣಿಗಳು ತಿಂತವೆ, ಪ್ರಕೃತಿಯಿಂದ ತಮಗೆ ಏನು ದೊರಕಿದೆಯೋ ತಮ್ಮ ಅಂದರೆ ಸ್ವಭಾವಕ್ಕನುಗುಣವಾಗಿ ಅವು ತಿನ್ನುತ್ತವೆ. ಮನುಷ್ಯರು ತಿನ್ನುತ್ತಾರೆ ಪ್ರಕೃತಿಯಿಂದ ತಮಗೆ ದೊರಕಿರುವುದನ್ನು, ಅದಕ್ಕೆ ಉಪ್ಪು, ಹುಳಿ, ಖಾರ, ಮಸಾಲೆ ಎಲ್ಲ ಸೇರಿಸಿ ಅವರು ತಿಂತಾರೆ. ಸೊ ತಿನ್ನುವುದು ನಾವು ಮಾಡ್ತೀವಿ, ಪ್ರಾಣಿಗಳು ಮಾಡ್ತಾರೆ. ಇನ್ನು ನಿದ್ರೆ ಮಾಡುವಂಥದ್ದು, ಪ್ರಾಣಿಗಳು ಎಲ್ಲೆಂದರಲ್ಲಿ ನಿಶ್ಚಿಂತೆಯಿಂದ ಮಲಗ್ತವೆ, ನಾವು ಕೂಡ ಮಲಗ್ತೇವೆ. ಪ್ರಾಣಿಗಳು ನಿಶ್ಚಿಂತೆಯಿಂದ ಎಲ್ಲೆಂದರಲ್ಲಿ ಮಲಗಿದರೆ, ನಾವು ಎಷ್ಟೆಲ್ಲ ಸೌಕರ್ಯಗಳನ್ನು ಏರ್ಪಡಿಸಿಕೊಂಡಿದ್ರೂ ನಿಶ್ಚಿಂತೆಯಿಂದ ಮಲಗೋದಕ್ಕೆ ನಮ್ಗೆ ಆಗಲ್ಲ ಕೆಲವೊಂದು ಬಾರಿ, ಅಲ್ವಾ? ಬುದ್ಧಿ ಯಾರಿಗೆ ಹೆಚ್ಚಿರುವಂಥದ್ದು, ನಮಗೋ ಪ್ರಾಣಿಗಳಿಗೋ? ನಮಗೆ. ಆದರೆ ನಿಶ್ಚಿಂತೆಯಿಂದ ಸಂತೋಷದಿಂದ ಇರುವವರು ಯಾರು? ಪ್ರಾಣಿಗಳು. ಯಾಕೆಂದರೆ ನಾವು ನಮ್ಮ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ತಾ ಇಲ್ಲ. ಆದ್ದರಿಂದ ಇನ್ನು ಮಕ್ಕಳನ್ನು ಹಿಡಿಯುವಂಥದ್ದು, ಪ್ರಾಣಿಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ, ಅವುಗಳಿಗೂ ಸಂಗಾತಿಗಳಿವೆ. ಮನುಷ್ಯರು ಕೂಡ ಸಂತಾನೋತ್ಪತ್ತಿಯನ್ನು ಮಾಡುತ್ತಾರೆ, ತಮ್ಮನ್ನು ತಾವು ಕಾಪಾಡಿಕೊಳ್ಳುವಂಥದ್ದು ಪ್ರಾಣಿಗಳು ಮಾಡ್ತವೆ, ನಾವು ಮಾಡ್ತೀವಿ. ಇದಿಷ್ಟು ಸಾಮಾನ್ಯವಾಗಿರುವಂಥದ್ದು ನಮ್ಮಲ್ಲೂ ಪ್ರಾಣಿಗಳಲ್ಲೂ, ಆಹಾರ, ನಿದ್ರೆ, ಭಯ, ಮೈಥುನ ಇದೆಲ್ಲವೂ ಕೂಡ. ಸೊ ಹಾಗಾದರೆ ಇದಿಷ್ಟನ್ನೇ ನಾವು ಮಾಡೋದಂತಿದ್ರೆ, ನಮ್ಮ ಶಾಲಾ ಕಾಲೇಜುಗಳು ನಮಗೆ ಇದನ್ನೇ ಕಲಿಸೋದಂತ ಇದ್ರೆ ನಿಜವಾಗ್ಲೂ ನಮ್ಮ ಜೀವನದ ಉದ್ದೇಶ ಇದೇನಾ? ಸೊ ಪ್ರಾಣಿಗಳು ಶಾಲಾ ಕಾಲೇಜುಗಳಿಗೆ ಹೋಗದೆ ಇದನ್ನ ಅವು ಮಾಡ್ತವೆ, ಈ ನಾಲ್ಕನ್ನ, ಅಲ್ವಾ? ಸೊ ನಾವು ಏನೇ ಮಾಡಿದ್ರು ಬೆಟರ್ ಅಂದರೆ ಬೆಟರ್ ಎಂಜಾಯ್ಮೆಂಟ್, ಅದನ್ನ ಇನ್ನಷ್ಟು ಹೆಚ್ಚುಗೊಳಿಸೋದಕ್ಕೆ ಆಗಿರುತ್ತೆ. ಪ್ರತಿಯೊಂದು ಕೂಡ ಉಂಡು ತಿಂದು ಮಲಗಿ ಎಂಜಾಯ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡುವಂಥದ್ದು ಇಲ್ಲಿ ಎಲ್ಲವೂ ಇರುವಂಥದ್ದು. ಏನು ನಮ್ಮನ್ನ ಪ್ರಾಣಿಗಳಿಗಿಂತ ಬೇರೆ ಮಾಡುವಂಥದ್ದು? ಧರ್ಮೋಹಿತೇಶೋ ಅಧಿಕೋ ವಿಶೇಷೋ. ಧರ್ಮ ನಮ್ಮನ್ನ ಪ್ರಾಣಿಗಳಿಗಿಂತ ಬೇರೆ ಮಾಡುತ್ತೆ. ನಾವು ಧರ್ಮದ ಪಾಲನೆಯನ್ನ ಮಾಡಬಹುದು. ಧರ್ಮೇಣ ಹೀನ ಪಶುಭಿ ಸಮಾನ. ನಾವು ಧರ್ಮದ ಪಾಲನೆಯನ್ನ ಮಾಡಲಿಲ್ಲ ಅಂದ್ರೆ ನಾವು ಪಶುವಿಗೆ ಸಮಾನರಾಗುತ್ತೇವೆ. ಸೊ ಹೇಗೆ ಧರ್ಮದ ಪಾಲನೆಯನ್ನ ಮಾಡುವಂಥದ್ದು? ಏನು ಮಾನವ ಧರ್ಮ? ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಮಾನವ ಧರ್ಮ. ತನ್ನನ್ನು ತಾನು ಅರಿತುಕೊಂಡು ಮೊದಲು, ಅದಾದಮೇಲೆ ಪರಮಾತ್ಮ ಯಾರು ಅಂತ ತಿಳಿದುಕೊಂಡು ಪರಮಾತ್ಮನ ಜೊತೆಗಿನ ತನ್ನ ಸಂಬಂಧವನ್ನು ತಿಳಿದುಕೊಳ್ಳುವುದೇ ನಿಜವಾದ ಮಾನವ ಜೀವನದ ಉದ್ದೇಶ. ಸೊ ಆದ್ದರಿಂದ ಇಲ್ಲಿ ಕ್ಷೇತ್ರ, ಕ್ಷೇತ್ರಜ್ಞ ಸೊ ಅನ್ನುವಂಥದ್ದನ್ನು ಈ ಥರ ಇಲ್ಲಿ ವಿವರಿಸಲಾಗಿದೆ. ನಾಲ್ಕನೇ ಶ್ಲೋಕ.

ಈ ಕಾರ್ಯಕ್ಷೇತ್ರ ಮತ್ತು ಅದರ ಸ್ವರೂಪ, ಅದರಲ್ಲಿ ಆಗುವ ಬದಲಾವಣೆಗಳು, ಅದು ಹೇಗೆ ಉತ್ಪತ್ತಿಯಾಯಿತು, ಕಾರ್ಯಕ್ಷೇತ್ರವನ್ನು ಬಲ್ಲವರು ಯಾರು ಮತ್ತು ಅವನ ಪ್ರಭಾವಗಳು ಯಾವುವು ಎನ್ನುವುದನ್ನು ಕುರಿತು ನನ್ನ ಸಂಕ್ಷಿಪ್ತವಾದ ವಿವರಣೆಯನ್ನು ಕೇಳು ಅಂತ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಕಾರ್ಯಕ್ಷೇತ್ರ ಮತ್ತು ಕಾರ್ಯಕ್ಷೇತ್ರವನ್ನು ತಿಳಿದವನು ಇವುಗಳ ಸಹಜ ಸ್ವರೂಪವನ್ನು ಇಲ್ಲಿ ಶ್ರೀಕೃಷ್ಣ ವರ್ಣಿಸ್ತಾ ಇದ್ದಾರೆ. ಈ ದೇಹದ ರಚನೆ ಎಂಥವುದು, ಅದನ್ನು ಯಾವ ವಸ್ತುಗಳಿಂದ ಮಾಡಿದೆ, ಯಾರ ನಿಯಂತ್ರಣದಲ್ಲಿ ಈ ದೇಹವು ಕೆಲಸ ಮಾಡುತ್ತಿದೆ, ಬದಲಾವಣೆಗಳು ಹೇಗೆ ಆಗುತ್ತಿವೆ, ಬದಲಾವಣೆಗಳ ಮೂಲ ಯಾವುದು, ಅವುಗಳ ಕಾರಣಗಳೇನು, ವ್ಯಕ್ತಿಗತ ಆತ್ಮನ ಪರಮ ಗುರಿ ಯಾವುದು ಮತ್ತು ವ್ಯಕ್ತಿಗತ ಆತ್ಮದ ವಾಸ್ತವಿಕ ರೂಪವೇನು, ಇವುಗಳನ್ನು ತಿಳಿದುಕೊಳ್ಬೇಕು. ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮನ ನಡುವಣ ವ್ಯತ್ಯಾಸ, ಅವರ ಭಿನ್ನ ಪ್ರಭಾವಗಳು, ಅವರ ಸುಪ್ತ ಶಕ್ತಿಗಳು, ಇವನ್ನು ತಿಳಿದುಕೊಳ್ಬೇಕು. ಭಗವದ್ಗೀತೆಯನ್ನು ನೇರವಾಗಿ ದೇವೋತ್ತಮ ಪರಮಪುರುಷ ಕೊಟ್ಟಿರುವ ವರ್ಣನೆಯಿಂದ ಅರ್ಥ ಮಾಡಿಕೊಳ್ಬೇಕು, ಆಗ ಇದೆಲ್ಲ ಸ್ಪಷ್ಟವಾಗುತ್ತೆ. ಆದರೆ ಪ್ರತಿಯೊಂದು ದೇಹದಲ್ಲಿರುವ ದೇವೋತ್ತಮ ಪರಮಪುರುಷನೂ ಜೀವಿಯೂ ಒಂದೇ ಎಂದು ಭಾವಿಸದಂತೆ ಎಚ್ಚರಿಕೆ ವಹಿಸಬೇಕು. ಇದು ವೀರ್ಯವತ್ತಾದವರನ್ನು ಷಂಡರನ್ನು ಒಂದೇ ಎಂದು ಭಾವಿಸಿದ ಹಾಗೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. 5ನೇ ಶ್ಲೋಕ.

ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಈ ಜ್ಞಾನವನ್ನು ವಿವರಿಸುವುದರಲ್ಲೇ ಕೃಷ್ಣನೇ ಅತ್ಯುನ್ನತ ಅಧಿಕಾರಿ. ಆದರೂ ವಿದ್ವಾಂಸರು, ಪ್ರಾಮಾಣಿಕ ಅಧಿಕೃತರು ಯಾವಾಗಲೂ ಹಿಂದಿನ ಆಚಾರ್ಯರಿಂದ ಸಾಕ್ಷ್ಯವನ್ನು ಕೊಡುತ್ತಾರೆ. ಆತ್ಮ ಮತ್ತು ಪರಮಾತ್ಮಗಳ ಅದ್ವೈತಗಳನ್ನು ಕುರಿತ ಅತ್ಯಂತ ವಿವಾದ

0: ವಿವಾದಾಸ್ಪದವಾದ ಈ ಅಂಶವನ್ನು ಪ್ರಮಾಣವೆಂದು ಸ್ವೀಕೃತವಾಗಿರುವ ಶಾಸ್ತ್ರ ಗ್ರಂಥವಾದ ವೇದಾಂತವನ್ನು ಪ್ರಸ್ತಾವಿಸಿ ಇಲ್ಲಿ ಶ್ರೀಕೃಷ್ಣ ವಿವರಿಸ್ತಾ ಇದ್ದಾರೆ. ಮೊದಲು ಆತ ಇದು ಬೇರೆ ಬೇರೆ ಋಷಿಗಳ ಅಭಿಪ್ರಾಯಕ್ಕೆ ಅನುಗುಣವಾಗಿ ಅಂತ ಹೇಳ್ತಾರೆ. ಋಷಿಗಳ ವಿಷಯ ಹೇಳುವುದಾದರೆ ಸ್ವತಃ ಕೃಷ್ಣನಲ್ಲದೆ ವೇದಾಂತ ಸೂತ್ರವನ್ನ ರಚಿಸಿದ ವೇದವ್ಯಾಸರು ಒಬ್ಬ ಮಹರ್ಷಿಗಳು. ವೇದಾಂತ ಸೂತ್ರದಲ್ಲಿ ದ್ವೈತವನ್ನ ಪರಿಪೂರ್ಣವಾಗಿ ವಿವರಿಸಿದೆ. ವ್ಯಾಸದೇವರ ತಂದೆ ಪರಾಶರ ಮಹರ್ಷಿಗಳು ಅವರು ತಮ್ಮ ಧರ್ಮಶಾಸ್ತ್ರದಲ್ಲಿ ಅಹಂ ತ್ವಂ ಚ ತಥಾನ್ಯೇ ಎಂದಿದ್ದಾರೆ. ನಾನು ನೀನು, ನಾನು ಮತ್ತು ಬೇರೆ ಬೇರೆ ಇತರ ಜೀವಿಗಳು ಎಲ್ಲರೂ ಅಹಿಕ ದೇಹಗಳಲ್ಲಿದ್ದರೂ ದಿವ್ಯರು. ಈಗ ನಾವು ನಮ್ಮ ನಮ್ಮ ಬೇರೆ ಕರ್ಮಗಳಿಗನುಗುಣವಾಗಿ ತ್ರಿಗುಣಗಳ ಅಧೀನದಲ್ಲಿದ್ದೇವೆ. ಇದರಿಂದ ಕೆಲವರು ಮೇಲಿನ ಮಟ್ಟದಲ್ಲಿ ಇದ್ದಾರೆ, ಕೆಲವರು ಕೆಳಮಟ್ಟದ ಪ್ರಕೃತಿಯಲ್ಲಿ ಇದ್ದಾರೆ. ಮೇಲ್ಮಟ್ಟದ ಮತ್ತು ಕೆಳಮಟ್ಟದ ಪ್ರಕೃತಿಗಳಿಗೆ ಅಜ್ಞಾನವೇ ಕಾರಣ. ಇವು ಅಸಂಖ್ಯಾತ ಜೀವಿಗಳಲ್ಲಿ ಪ್ರಕಟವಾಗುತ್ತವೆ. ಸೊ ಹೇಗೆ ನಾವು ಮೂರು ಗುಣಗಳ ಪ್ರಕಾರ ನಾವಿಲ್ಲಿ ಬಂಧಿಯಾಗಿರುತ್ತೇವೆ. ಕೆಲವರು ಸತ್ವಗುಣದಲ್ಲಿದ್ದರೆ, ಕೆಲವರು ತಮೋಗುಣದಲ್ಲಿ ಇರುತ್ತಾರೆ. ಇದೆಲ್ಲವೂ ನಮ್ಮ ಒಂದು ಕರ್ಮಗಳಿಗನುಗುಣವಾಗಿ ನಾವು ಇದನ್ನು ಪಡೆದುಕೊಂಡು ಬರ್ತೀವಿ. ಇಲ್ಲಿರುವಂಥ ಕಷ್ಟ ಸುಖಗಳು ಎಲ್ಲವೂ ಕೂಡ ಅದೇ ಥರ ಇವು ಅಸಂಖ್ಯಾತ ಜೀವಿಗಳಲ್ಲಿ ಪ್ರಕಟವಾಗುತ್ತವೆ. ಆದರೆ ಅಚ್ಯುತನಾದ ಪರಮಾತ್ಮನಿಗೆ ಪ್ರಕೃತಿಯ ಮೂರು ಗುಣಗಳ ಸೋಂಕಿಲ್ಲ. ಅವನು ದಿವ್ಯನಾದವನು. ಹೀಗೆಯೇ ಮೂಲ ವೇದಗಳಲ್ಲಿ ಮುಖ್ಯವಾಗಿ ಕಠೋಪನಿಷತ್ತಿನಲ್ಲಿ ಆತ್ಮ, ಪರಮಾತ್ಮ ಮತ್ತು ದೇಹಗಳ ನಡುವೆ ವ್ಯತ್ಯಾಸಗಳನ್ನು ಗುರುತಿಸಿದೆ. ಇದನ್ನು ಅನೇಕ ಮಂದಿ ಮಹರ್ಷಿಗಳು ಗುರುತಿಸಿದ್ದಾರೆ. ಇವರಲ್ಲಿ ಪರಾಶರರನ್ನು ಪ್ರಮುಖರೆಂದು ಪರಿಗಣಿಸಲಾಗಿದೆ. ಛಂದೋಭಿ ಎನ್ನುವ ಪದವು ವಿವಿಧ ವೇದ ಸಾಹಿತ್ಯವನ್ನು ಸೂಚಿಸುತ್ತೆ. ಉದಾಹರಣೆಗೆ ಯಜುರ್ವೇದದ ಒಂದು ಶಾಖೆಯಾದ ತೈತ್ತರೀಯ ಉಪನಿಷತ್ತು ಪ್ರಕೃತಿ, ಜೀವಿ ಮತ್ತು ದೇವೋತ್ತಮ ಪರಮಪುರುಷನನ್ನು ವರ್ಣಿಸುತ್ತದೆ. ಕ್ಷೇತ್ರವು ಚಟುವಟಿಕೆಗಳ ಮೈದಾನ ಮತ್ತು ಕ್ಷೇತ್ರಜ್ಞರಲ್ಲಿ ಎರಡು ವಿಧಗಳಿವೆ, ವೈಯಕ್ತಿಕ ಜೀವಿ ಮತ್ತು ಪರಮಜೀವಿ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಹೇಳಿದಂತೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಪರಮಪ್ರಭುವಿನ ಶಕ್ತಿಯ ಒಂದು ಅಭಿವ್ಯಕ್ತಿಗೆ ಅನ್ನಮಯ, ಬದುಕುವುದಕ್ಕಾಗಿ ಅನ್ನದ ಮೇಲೆ ಅವಲಂಬನೆ ಎಂದು ಹೆಸರು. ಇದು ಪರಮೋನ್ನತನ ಒಂದು ಐಹಿಕ ಸಾಕ್ಷಾತ್ಕಾರ. ಅನಂತರ ಪ್ರಾಣಮಯದಲ್ಲಿ ಪರಮ ಪರಿಪೂರ್ಣ ಸತ್ಯವನ್ನ ಆಹಾರದಲ್ಲಿ ಸಾಕ್ಷಾತ್ಕರಿಸಿಕೊಂಡ ನಂತರ ಪರಮ ಸತ್ಯವನ್ನ ಜೀವ ಲಕ್ಷಣಗಳಲ್ಲಿ ಅಥವಾ ಜೀವರೂಪಗಳಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಜ್ಞಾನಮಯದಲ್ಲಿ ಸಾಕ್ಷಾತ್ಕಾರವು ಜೀವ ಲಕ್ಷಣಗಳಾಚೆ ಯೋಚನೆ, ಭಾವಾನುಭಾವ ಮತ್ತು ಸಂಕಲ್ಪಗಳಿಗೆ ವಿಸ್ತರಿಸುತ್ತದೆ. ಅನಂತರ ಬ್ರಹ್ಮನ್ ಸಾಕ್ಷಾತ್ಕಾರ, ಇದಕ್ಕೆ ವಿಜ್ಞಾನಮಯ ಎಂದು ಹೆಸರು. ಈ ಸ್ಥಿತಿಯಲ್ಲಿ ಜೀವಿಯ ಮನಸ್ಸು ಮತ್ತು ಜೀವ ಲಕ್ಷಣಗಳನ್ನು ಜೀವಿಯಿಂದಲೇ ಪ್ರತ್ಯೇಕವಾಗಿ ಗುರುತಿಸಲಾಗಿದೆ. ಇದರ ಅನಂತರದ ಮತ್ತು ಅತ್ಯುನ್ನತ ಹಂತವು ಆನಂದಮಯ. ಇದು ಸಂಪೂರ್ಣ ಆನಂದಮಯ ಸ್ವಭಾವದ ಸಾಕ್ಷಾತ್ಕಾರ. ಹೀಗೆ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಐದು ಹಂತಗಳಿವೆ. ಇವಕ್ಕೆ ಬ್ರಹ್ಮಪುಚ್ಛಂ ಎಂದು ಹೆಸರು.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕರ್ನಾಟಕ ಸರ್ಕಾರ ಇಂಧನ ಇಲಾಖೆ ಚುನಾಲಯ ಪ್ರಕಟಣೆ. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಂಗವಾಗಿ ಇಂದಿನ ಮುಂಜಾಗ್ರತೆ ನಾಳಿನ ಸುರಕ್ಷತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿದ್ಯುತ್ ಸುರಕ್ಷತೆ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ವಿದ್ಯುತ್ ಸುರಕ್ಷತೆಗೆ ಅನುಸರಿಸಬೇಕಾದ ಕ್ರಮಗಳು: ತುಂಡಾಗಿ ನೆಲದಲ್ಲಿ ಬಿದ್ದಿರುವ, ತುಂಡಾಗಿ ಮರದ ಮೇಲೆ ಬಿದ್ದಿರುವ ಅಥವಾ ಜೋತು ಬಿದ್ದ ವಿದ್ಯುತ್ ತಂತಿಗಳು ಕಂಡುಬಂದಲ್ಲಿ ಅದನ್ನು ಸ್ಥಳಾಂತರಿಸುವ ಪ್ರಯತ್ನ ಮಾಡಬಾರದು ಹಾಗೂ ತಂತಿಯಿಂದ ಕನಿಷ್ಠ 10 ಮೀಟರ್ ಅಂತರದಲ್ಲಿ ನಿಲ್ಲಬೇಕು. ಕೂಡಲೇ ಸ್ಥಳೀಯ ವಿದ್ಯುತ್ ಸರಬರಾಜುದಾರರ ಕಚೇರಿಗೆ ವಿಷಯ ತಿಳಿಸಬೇಕು. ಬಟ್ಟೆಯನ್ನು ಒಣಗಿಸಲು, ಅಂಟೆನಾಗಳನ್ನು ಅಳವಡಿಸಲು ಬಳಸಲಾಗುವ ಕಂಬಗಳಿಗೆ ಸ್ಟೇ ತಂತಿಗಳನ್ನು, ಸರ್ವಿಸ್ ವೈರ್ ಅಥವಾ ವಿದ್ಯುತ್ ದೀಪದ ಫಿಟ್ಟಿಂಗ್ ಇರುವ ಪೋಲ್ಗಳಿಗೆ ಬಿಗಿಯಬಾರದು. ವಿದ್ಯುತ್ ಮಾರ್ಗವನ್ನು ಹೊತ್ತ ಕಂಬಗಳಿಗೆ ಜಾನುವಾರುಗಳನ್ನು ಕಟ್ಟಬಾರದು. ವಿದ್ಯುತ್ ಮಾರ್ಗಗಳ ಸಮೀಪ ಗಾಳಿಪಟ ಅಥವಾ ಡ್ರೋನ್ಗಳನ್ನು ಹಾರಿಸಬಾರದು. ನಿಯಂತ್ರಣ ಸ್ವಿಚ್ ಅನ್ನು ಆಫ್ ಮಾಡದೆ ಫ್ಯೂಸ್ ಔಟ್ ಆಗಿರುವ ಬಲ್ಬ್ಗಳನ್ನು ಬದಲಾಯಿಸಬಾರದು. ತಂತಿ ಬೇಲಿಗೆ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ನೇರವಾಗಿ ವಿದ್ಯುತ್ ಸಂಪರ್ಕವನ್ನು ಅಕ್ರಮವಾಗಿ ನೀಡಬಾರದು. ಬದಲಾಗಿ ಭಾರತೀಯ ಗುಣಮಟ್ಟ ಸಂಸ್ಥೆಯ ಪ್ರಮಾಣೀಕೃತ ಫೆನ್ಸ್ ಎನರ್ಜೈಸರ್ ಅನ್ನು ಬಳಸಿ ತಂತಿ ಬೇಲಿಗೆ ವಿದ್ಯುತ್ ಸಂಪರ್ಕವನ್ನು ಅಧಿಕೃತವಾಗಿ ನೀಡಬಹುದು. ವಿದ್ಯುತ್ ಮಾರ್ಗಗಳ ಎತ್ತರಕ್ಕಿಂತ ಹೆಚ್ಚು ಇರುವ ವಾಹನ, ಎತ್ತಿನ ಗಾಡಿ, ಒಣಹುಲ್ಲು, ಇತರೆ ವಸ್ತುಗಳನ್ನು ವಿದ್ಯುತ್ ಮಾರ್ಗದ ಕೆಳಗೆ ಸಾಗಿಸಬಾರದು. ವಿದ್ಯುತ್ ಮಾರ್ಗದ ಸಮೀಪದಲ್ಲಿ ಕಟ್ಟಡವನ್ನು ಕಾಯಂ ಅಥವಾ ತಾತ್ಕಾಲಿಕ ನಿರ್ಮಾಣ ಮಾಡಬಾರದು. ಒಂದು ವೇಳೆ ನಿರ್ಮಾಣ ಮಾಡಲೇಬೇಕಾದರೆ ಸುರಕ್ಷತಾ ಅಂತರವನ್ನು ನಿಯಮಾನುಸಾರ ಕಾಯ್ದಿರಿಸಿ ಮುಂದುವರಿಯಬೇಕು. ವಿದ್ಯುತ್ ಸೇವಾ ಮಾರ್ಗವನ್ನು ಅಕ್ರಮವಾಗಿ ಹಾಗೂ ಅನಧಿಕೃತವಾಗಿ ಕೆಳಮಟ್ಟದಲ್ಲಿ ಇಳಿಯಬಾರದು. ಬದಲಾಗಿ ವಿದ್ಯುತ್ ಸೇವಾ ಮಾರ್ಗವನ್ನು ಅಧಿಕೃತವಾಗಿ ಎಳೆದು ನಿಯಮಾನುಸಾರ ವಿದ್ಯುತ್ ಸಂಪರ್ಕವನ್ನು ಪಡೆಯುವುದು. ವಿದ್ಯುತ್ ಮಾರ್ಗದ ಸಮೀಪ ಬೆಳೆಯಲಾಗಿದ್ದ ಮರಗಳಲ್ಲಿ ಫಲಗಳನ್ನು ಕೀಳುವ ಮುಂಚಿತವಾಗಿ ಸ್ಥಳೀಯ ವಿದ್ಯುತ್ ಸರಬರಾಜುದಾರರ ಗಮನಕ್ಕೆ ವಿಷಯ ತಿಳಿಸಿ ಅವರ ಸಲಹೆಯ ಮೇರೆಗೆ ವಿದ್ಯುತ್ ಮಾರ್ಗವನ್ನು ನಿಷ್ಕ್ರಿಯಗೊಳಿಸಿ ಮುಂದುವರಿಯಬೇಕು. ಸೂಕ್ತ ಸಾಮರ್ಥ್ಯದ ಪ್ಲಗ್ ಇಲ್ಲದಂತೆ ಸಡಿಲ ವೈರ್ಗಳನ್ನು ಸಾಕೆಟ್ಗೆ ಅಳವಡಿಸಬಾರದು. ವಿದ್ಯುತ್ ಪ್ಲಗ್ಗಳನ್ನು ಸಾಕೆಟ್ನಲ್ಲಿ ಅಳವಡಿಸುವ ಅಥವಾ ಅದರಿಂದ ತೆಗೆಯುವ ಮುಂಚಿತವಾಗಿ ಸ್ವಿಚ್ ಅನ್ನು ಆಫ್ ಮಾಡಿ ವೈರ್ ಅನ್ನು ಎಳೆಯದೆ ಪ್ಲಗ್ ಅನ್ನು ಹಿಡಿದು ಸಾಕೆಟ್ನಿಂದ ತೆಗೆಯುವುದು. ಎಕ್ಸ್ಟೆನ್ಷನ್ ಕಾರ್ಡ್ಗಳನ್ನು ಬಳಸಿ ವಿದ್ಯುತ್ ಮಂಡಲದ ಮೇಲೆ ಹೆಚ್ಚು ಭಾರವನ್ನು ಹಾಕಬಾರದು. ಒಡೆದು ಹೋಗಿರುವ, ಕೃಶವಾಗಿರುವ ವಿದ್ಯುತ್ ಸ್ವಿಚ್ ಹಾಗೂ ಸಾಕೆಟ್ಗಳು ಕಂಡುಬಂದ ಸಂದರ್ಭದಲ್ಲಿಯೇ ಹೊಸದರೊಂದಿಗೆ ಬದಲಾಯಿಸುವುದು. ಸಾಕೆಟ್ನ 3/5 ಪಿನ್ ಅನ್ನು ವಿದ್ಯುತ್ ಲೀಕೇಜ್ನಿಂದ ಸುರಕ್ಷತೆಗಾಗಿ ಭೂಸಂಪರ್ಕಗೊಳಿಸಬೇಕಾಗಿರುತ್ತದೆ. ವಿದ್ಯುತ್ ಪರಿವರ್ತಕ ಕೇಂದ್ರದ ಸುತ್ತ ಅಳವಡಿಸಿರುವ ಸುರಕ್ಷತಾ ಬೇಲಿಯನ್ನು ಹತ್ತಬಾರದು. ಬಳಸದೇ ಇರುವ ಸಾಕೆಟ್ಗಳಿಗೆ ಡಮ್ಮಿ ಸುರಕ್ಷಾ ಮುಚ್ಚಳವನ್ನು ಅಳವಡಿಸಬೇಕು ಹಾಗೂ ಹಾನಿಗೊಳಗಾದ ವೈರ್ನ ನಿರೋಧಕಕ್ಕೆ ಇನ್ಸುಲೇಟೆಡ್ ಟೇಪ್ ಅನ್ನು ಸುತ್ತುವುದು. ಒದ್ದೆಯಾದ ಕೈಗಳಿಂದ ವಿದ್ಯುತ್ ಸ್ವಿಚ್ಗಳನ್ನು ಮುಟ್ಟಬಾರದು. ವಿದ್ಯುತ್ ಕಾಮಗಾರಿಗಳನ್ನು ಸ್ವಯಂ ನಿರ್ವಹಿಸಲು ಮುಂದಾಗದೆ ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆದಾರರಿಂದಲೇ ನಿರ್ವಹಿಸಬೇಕು. ಧನ್ಯವಾದಗಳು.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या केली टेक्नॉलॉजिकल युनिव्हर्सिटी बेळगाव. 2026 आणि 2027 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, केसीटी कोड E036 आणि कॉमेड के कोड E065. 2025 आणि 2026 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज. 150 पेक्षा अधिक अनुभवी प्राध्यापक, तसेच 50 हून अधिक PhD धारक शिक्षक. अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल. इन्फोसिस, ज्युनिपर, HPE, फेडरल बँक आणि बोश यासारख्या 60 हून अधिक नामांकित कंपन्यांची कॅम्पस व्हिजिट. अधिक माहिती संपर्क करा 08312440322 आणि www.kletech.ac.in या वेबसाइटला व्हिजिट करा.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218, ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲು ಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 ಸಾರಜನಕ, 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13 100 kg, 16-20-0 ಕಾಂಪ್ಲೆಕ್ಸ್ 100 kg, ಅಥವಾ 12-32-16 ಕಾಂಪ್ಲೆಕ್ಸ್ 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. DAP 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15, 17-17-17, 19-19-19, 20-20-0-13, 10-26-26, 12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. DAP ರಸಗೊಬ್ಬರದ ಬದಲಾಗಿ ನ್ಯಾನೋ DAP ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಯೋಗ ಕುರಿತ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಶ್ರೀ ರಾಮಣ್ಣ ಹುಂಡೇಕಾರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ.
0: ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ.
1: ರಾಮಣ್ಣ ಹುಂಡೇಕಾರ್ ಅಂತ ಕೊಂಡು ಸರ್. ಈಗ ನಾನು ಇರೋದು ಇವಾಗ ಮೊದಲು ಇಲ್ಲೇ ಬೆಳಗಾವಿ ಸಿಟಿಗೆ ರಿಟೈರ್ಡ್ ಆದ ಸರ್. ಒಟ್ಟು 32 ವರ್ಷ ಸರ್ವಿಸ್ ಮಾಡಿ ಪಿ ದೈಹಿಕ ಶಿಕ್ಷಕ ಅಂತ ಕೆಲಸ ಮಾಡ್ತಿದ್ದೆ. ನನ್ನ 3 ಮಕ್ಕಳು ಇಲ್ಲೇನ ಓದಿ ಇದನ್ನ ಮಾಡ್ಕೊಂಡದ್ದು. ಆಮೇಲೆ ಈಗಾಗಲೇ ಒಬ್ಬ ಮಗ ಇಲ್ಲೇ ಅಟ್ಯಾಚ್ ಅದಾನ್ರಿ, ಈಗ ಕೆ ಎಲ್ ಒಳಗೆ ಇರ್ತಾನೆ. ಆಮೇಲೆ ನಾನು ಇನ್ನೊಬ್ಬ ಮಗಳು MBBS ಕೂಡ ಇಲ್ಲೇ ಮುಗಿಸಿದ್ಲು ತಮ್ಮ ಕೆ ಎಲ್ ಇದ್ರೊಳಗನ. ಆಮೇಲೆ ಈಗ ಆಸ್ಟ್ರೇಲಿಯಾಕ್ ಜಾಬ್ ಮಾಡ್ತಾಳೆ. ಆಮೇಲೆ ಇನ್ನೊಬ್ಬ ಮಗ ಪ್ರಿನ್ಸಿಪಾಲ್ ಅದನ್ ಸರ್ ಯಾದಗಿರಿಗೆ. ಒಟ್ಟು 3 ಮಕ್ಕಳು ತಮ್ಮ ಕೆ ಎಲ್ ಒಳಗೆ ಒಳ್ಳೆ ಸಂಪರ್ಕ ಇಟ್ಕೊಂಡು ಇಲ್ಲೇನ ಮುಗಿಸ್ಕೊಂಡು ಹೋಗಿ ತಮ್ಮ ಸೆಟ್ ಆಗಿರ್ ಸರ್. ಈಗ
0: ಉತ್ತಮ. ಈ ವಿಷಯದ ಕುರಿತು ಖಂಡಿತ ಮಾತನಾಡೋಣ. ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯದ ಜೀವನದ ಬಗ್ಗೆ ಸ್ವಲ್ಪ ತಿಳಿಸಿ.
1: ಬಾಲ್ಯ ಜೀವನ ನಾವು ಗ್ರಾಮೀಣ ಪ್ರದೇಶದೊಳಗೆ ನಾವು ಪ್ರಾಥಮಿಕ ಶಿಕ್ಷಣ ಮುಗಿತು ಸರ್ ಅಂದು. ಆಮೇಲೆ ಮಾಧ್ಯಮಿಕ ಶಿಕ್ಷಣ ಬಿಜಾಪುರದಲ್ಲಿ ಮುಗಿತು. ಆಮೇಲೆ ಕಾಲೇಜು ಜೂನಿಯರ್ ಕಾಲೇಜು ಬಾಗಲಕೋಟೆ ಮುಂದೆ.

0: ತೂಕ ಬಂದದ, ನೀವು ಇನ್ನು ಸರ್ವರೋಗಿ ತವರ ಮನೆ ಆಗ್ತೈತೆ ಅಂತ ತಿಳ್ಕೊಂಡು ಅವ್ರು ಡಾಕ್ಟರ್ ನನಗೆ ಬೈದರು. ಬೈದ ಕೂಡಲೇ ನಾನು ಇವಾಗ ಏನು ಮಾಡಬೇಕು ಅಂತಂದೆ, ನೀವು ಯೋಗದೊಳಗೆ ತೊಡಕೊಡ್ರಿ, ಸ್ವಲ್ಪ ಆಸನ ಪ್ರಾಣಾಯಾಮವನ್ನು ಮಾಡ್ರಿ ಅಂತಂದರು. ನನಗೆ ಅವು ಗೊತ್ತೇ ಇರಲಿಲ್ಲ. ಅವಾಗ ನಾನೇನು ಮಾಡಿದೆ, ಹಂಗಾರೆ ಏನು ಮಾಡ್ಬೇಕು ಇದನ್ನಂತ ಅಂತ ವಿಚಾರ ಮಾಡೋದ್ರೊಳಗೆ ನಮ್ಮಲ್ಲಿ ಕರಿಕಟ್ಟಿ ಸಾಹೇಬ್ರು ಅಂತಿದ್ದರಿ ಬಿ ಒ, ಅವ್ರು ನಮ್ಮನ್ನು ಮೀಟಿಂಗ್ ಕರೆದ್ರು. ತಾಲೂಕಿಗೆ ಇಬ್ಬರನ್ನ ಆಯ್ಕೆ ಮಾಡಿ ಬೆಂಗಳೂರಿಗೆ ಒಂದು ತಿಂಗಳು ಟ್ರೈನಿಂಗ್ ಯೋಗ ತರಬೇತಿ ತಗೊಂಡ್ಬರ್ಬೇಕು. ನಾವು ಬಂದ ತಕ್ಷಣ ಅಲ್ಲಿ ಹೈಸ್ಕೂಲ್ ಪ್ರೌಢಶಾಲೆಗಳಿಗೆ ಆಮೇಲೆ ಶಿಕ್ಷಕರಿಗೆ ಮಕ್ಕಳಿಗೆ ಇವೆಲ್ಲ ಕೊಡ್ಬೇಕಂತಂದ್ರು. ತರಬೇತಿ ಕೊಡ್ಬೇಕಂದಾಗ ಆಯ್ತು ಅಂತ ನಾಯ್ದು ನಿಂತೆ. ನಾನು ಬೈದು ಬಿಟ್ರೆ ಅವ್ರು, ನಿನ್ನ ಮಕ ನೋಡ್ಕೊಂಡು ನಿನ್ನ ಉಡಿ ನೋಡ್ಕೊ ಹೆಂಗದ ಅಂತ ತಿಳ್ಕೊಂಡು ಬೇಕು ಕೂಡಲೇ ನಮ್ಮ ಅತ್ತ ಆಟೋಮೆಟಿಕ್ನ ಅಲ್ಲಿ ನಿಂತ್ಕೊಂಡ್ಬಿಟ್ಟ, ಸಾಹೇಬ್ರ ಅದ್ರ ಬೈಲ್ ಬಿಡು ಅಂತಂದು. ನನ್ನ ಪುಣ್ಯಕ್ಕೆ ಇನ್ನೊಬ್ರು ಯಾರೂ ಹೇಳಿಲ್ಲ. ಹಿಂಗಾಗಿ ನಾನು ಇನ್ನೊಬ್ಬರನ್ನ ಕರ್ಕೊಂಡು ಒಂದು ತಿಂಗಳು ತರಬೇತಿ ಪಡ್ಕೊಂಡು ಬಂದು ಸುಮಾರು ಒಂದೇ ವರ್ಷದೊಳಗೆ 14 ಕಿಲೋ ವೇಟ್ ಕಡಿಮೆ ಮಾಡ್ಕೊಂಡು ಸರ್. ನಾನು ಆಹಾರದ ಒಂದು ನಿಯಂತ್ರಣ ಮತ್ತು ಯೋಗದಲ್ಲಿ ತೊಡ್ಕೊಂಡು, ಅಲ್ಲಿನ ಯೋಗಕ್ಕಲ್ಲಿ ನಾಗರಾಜ್ ಗುರುಗಳು ಅಂತಿದ್ರು ಯೋಗ ಕಲಸ ಅವರು ಬೆಂಗಳೂರೊಳಗೆ. ಅವರು ನೀವು ಏನ್ರಿ ಇದು ನಿಮ್ದು ಯಾಕೆ ಬಂದಿರಿ ನೀವು ಅಂತ ನನಗೆ ಬೈದ್ರು. ಅವ್ರು ಬೈದ ಕೂಡ ನಾನು ಹಂಗೆ ಇಲ್ರಿ ಸರ್ ಅಂತ ಅಂದ್ಕೊಂಡು ಹಂಗೆ ಮಾಡಿದೆ. ಮುಂದದು ನಮಗೆ ಒಂದು ತಿಂಗಳು ತರಬೇತಿಯೊಳಗೆ ಎಲ್ಲ ವಿಶೇಷವಾದ ತರಬೇತಿಯನ್ನು ನಾನು ಪಡ್ಕೋಬೇಕಂತ ಒಂದು ಆಶಾಮಿಸಿಂದ ಯೋಗದೊಳಗೆ ತೊಡ್ಕೊಂಡೆ. ಯೋಗದಿಂದ ನನಗೀಗ ಸುಮಾರು 40 ಹೆಚ್ಚು ಶಿಬಿರಗಳನ್ನು ಮಾಡಿದ್ದೀನಿ. ಆಮೇಲೆ ಒಂದು ಬುಕ್ ಪುಸ್ತಕನೂ ಬರೆದಿದ್ದೀನಿ ಸರ್. ಆಮೇಲೆ ಸುಮಾರು ಒಂದು 60 ಹೆಚ್ಚು ಆಸನಗಳನ್ನು ಮಾಡ್ತೀನಿ. ಹಿಂಗಾಗಿ ನನಗೆ ಇವತ್ತಿಗೆ ಯಾವುದೇ ಆಸ್ಪತ್ರೆಯ ನಂಟು ಇಲ್ಲವೇ ಇಲ್ಲ. ಈಗ 71 ನನಗೀಗ ರಿಟೈರ್ಡ್ ಆಗಿ 11 ಆಯ್ತು. ಅದಕ್ಕೆ ಒಟ್ಟು ಯೋಗದೊಳಗೆ ಒಂದು ದೊಡ್ಡ ಶಕ್ತಿ ಐತೆ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ನನಗೆ ಗೊತ್ತಾಗ್ಬಿಟ್ಟದ. ಅದರಿಂದ ತರಬೇತಿ ನಮ್ಮಲ್ಲಿನೂ ಬೇರೆ ಬೇರೆ ಕಡೆ ಸ್ಕೂಲ್ಗಳಿಗೂ ಆಮೇಲೆ ಟೀಚರ್ಗಳಿಗೂ ಅಲ್ಲೇ ಕೊಡ್ತಾ ಇದ್ದೀನಿ. ಆಮೇಲೆ ಧರ್ಮಸ್ಥಳ ಟ್ರಸ್ಟ್ನಿಂದ ನಮ್ಗೆ ಓರಿಸ್ತಾರೆ, 2 ತರಬೇತಿಗೆ ಕರೆಸ್ತಾರೆ ಅವರು. ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕೊಡಗು, ಅನೇಕ ಬೇರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಹಳ್ಳಿಗಳಿಗೆ ಕಾರ್ಯಕರ್ತರು ಕರ್ಕೊಂಡು ನಮ್ಗೆ ಅವ್ರು ಮೊದಲು ಇದು ಮಾಡಿರ್ತಾರೆ, ತರಬೇತಿ ಇದು ಮಾಡಿ ರೆಡಿ ಮಾಡಿರ್ತಾರೆ. ನಾವು ಹೋಗಿ ಆ ಶಿಬಿರವನ್ನು ಕೊಟ್ಟು ಬರ್ತೀವಿ. ಉಚಿತ ಒಂದು ಶಿಬಿರವನ್ನು ವ್ಯವಸ್ಥೆ ಮಾಡುವಂಥದ್ದು ಒಂದು ಇದು ನನ್ನ ಜೀವನದೊಳಗೆ ಒಂದು ಅಳವಡಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡು ನನಗೊಂದು ಆಸೆ ಆಗಿದೆ ಸರ್.
1: ಸರ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯೋಗ ಅಂತ ತಕ್ಷಣ ಏನಾದರೂ ದೇಹದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಕೊನೆಯದಾಗಿ ಯೋಗವನ್ನ ನೋಡ್ತಾರೆ. ಅದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಜಿಮ್ ಅದು ಇದು ಅಂತ ನೋಡ್ತಿದ್ದಾರೆ. ತಾವು ಯೋಗದ ಮಾರ್ಗದಲ್ಲಿ ಬರುವಾಗ ಯಾವ ವಯಸ್ಸಿತ್ತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನನ್ನ ವಯಸ್ಸು ಸರ್, ಈಗ ನನಗೆ ಅವಾಗ ಸುಮಾರು 46 ಸರ್ ವಯಸ್ಸು.
1: ಆವಾಗ ನೀವು ಪ್ರಾರಂಭ ಮಾಡಿದ್ರಿ?
0: ಆವಾಗ ಪ್ರಾರಂಭ ಮಾಡಿ ಸರ್.
1: ಇದರ ಮುಖಾಂತರ ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೋಗ ಮಾಡಲಿಕ್ಕೆ ವಯಸ್ಸಿಲ್ಲ
0: ಸರ್. ನಿರ್ಬಂಧಿಲ್ಲ ಸರ್. ಸುಮಾರು 11 ಮೇಲ್ಗಡೆ ಆಸನಗಳನ್ನ ಪ್ರಾರಂಭ ಮಾಡಬಹುದು. ಮುಂದೆ ಅವರವರ ವಯಸ್ಸಿಗೆ ಅನುಗುಣವಾಗಿ ವಯಸ್ಸಿಗೆ ತಕ್ಕಂತೆ ಮಾಡ್ತಾ ಹೋಗ್ಬೇಕು. ಕೆಲವೊಂದು ವಾತಾವರಣಕ್ಕೆ ಅನುಗುಣವಾಗಿನೂ ಮಾಡಬೇಕಾಗ್ತದೆ. ಅದರಲ್ಲಿ ಆಸನಗಳನ್ನು ಮಾಡಬಹುದು, ಪ್ರಾಣಾಯಾಮಗಳನ್ನ, ಧ್ಯಾನ, ಇನ್ನಿತರ ಅನೇಕ ರೀತಿಯ ವ್ಯವಸ್ಥೆಗಳಿದಾವೆ ಸರ್. ಆದ್ರೆ ಇನ್ನೊಂದು ಏನಂತಂದ್ರೆ, ಇದು ಸಮುದ್ರ ಇದ್ದಂಗೆ ಸರ್. ಯೋಗ ಅಂದ್ರೆ ನಾವು ಸಮುದ್ರ ದಂಡಿ ಮೇಲೆ ನಿಂತುಕೊಂಡು ನಮ್ಗೆ ಯೋಗದ ದಂಡಿ ಮೇಲೆ ನಿಂತರ ಒಂದೇನಿಲ್ಲ. ಸಮುದ್ರದ ಆಳವಾಗಿ ಮುಳುಗಿದೆ ಅಂದ್ರೆ ಅಲ್ಲಿ ಮುತ್ತು ರತ್ನಗಳು ಸಿಗ್ತಾವೆ ಸರ್ ಆಳದ ತಳಕ್ಕೆ ಹೋದಾಗ. ಹಾಗೆ ಇದು ಯೋಗವೆಂಬ ಇದರೊಳಗೆ ತೊಡ್ಕೊಂಡಿವಿ ಅಂದ್ರೆ ಮುಂದೆ ಒಂದು ಯೋಗದ ಒಂದು ಒಳ್ಳೆಯ ಇದು ಪ್ರತಿಫಲ ಸಿಕ್ಕೇ ಸಿಗ್ತದೆ.
1: ಖಂಡಿತ ಸರ್, ಖಂಡಿತ.
0: ಇದು ಯೋಗದ ಬೇರು ಕಹಿ, ಬಟ್ ಯೋಗದ ಫಲ ಸಿಹಿ ಇರ್ತದೆ ಸರ್.
1: ಸರ್, ಅಂತ ಸಂದರ್ಭದಲ್ಲಿ ಪತಂಜಲಿ ಸ್ತೋತ್ರದ ಅವ್ರ ಒಂದ್ ಮಾತನ್ನ ಹೇಳಿದ, ಆ್ಯಂಡ್ ನಾವು ಯೋಗ ಅಂತ ಅಂದ್ರೆ ಎಲ್ಲ ಮುಗ್ದಾದ ತಕ್ಷಣ ಕೊನೆಯಲ್ಲಿ ನೋಡು ಇದು ಯೋಗ ಅಂತ. ಈಗ ಅಂತ ಸಂದರ್ಭದಲ್ಲಿ ಅದು ಬಹಳ, ಈಗ ನೀವೇ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಯೋಗದಲ್ಲಿ ಬಹಳ ಶಕ್ತಿ ಇದೆ, ಈಗ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಂತ ಸಂದರ್ಭದಲ್ಲಿ ಯೋಗ ಬೆಳೆದು ಬಂದ ದಾರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಯೋಗ ಬೆಳೆದು ಬಂದ ದಾರಿ ಅಂದ್ರೆ ಸರ್, ಪ್ರಾರಂಭದೊಳಗೆ ಅದು ಹೆಚ್ಚುವಲಿ ಏನದಂತಂದ್ರೆ ಶಿವನು ಕುಂದಿರುವ ಭಂಗಿಯಲ್ಲಿ ಅದರೊಳಗೆ ಒಂದು ಶಕ್ತಿ ಐತಂತಕ್ಕಂಥದ್ದನ್ನ ಸಿಂಧು ನಾಗರಿಕತೆಯ ಒಂದು ಕುರುಹುಗಳ ಆಧಾರದ ಮೇಲೆ ಹೇಳ್ಬೋದು ಸರ್. ಅದನ್ನ ಶಿವನ ಕುಂದ್ರು ಇದನ್ನೊಂದು ವಿಧಾನದೊಳಗೆ ನಾವು ಕೆಲವೊಂದು ಋಷಿಮುನಿಗಳು ಕುತ್ಕೊಂಡು ಕೆಸಿನ ಶಕ್ತಿ ಪಡ್ಕೊಂಡ್ರದ್ರೊಳಗೆ. ಆದ್ರೆ ಯೋಗದ ಮೂಲ ಗುರು ಅವರೇ ಶಿವನು ಅಂತಕ್ಕಂಥದ್ದು ಬಂತು. ಮುಂದೆ ಅವ್ರು ಯಾವಾಗಪ್ಪ ಅಂತಂದ್ರೆ ಕ್ರಿಶಿಶಕ ಪೂರ್ವ 3000 ಪೂರ್ವದಲ್ಲಿ ಶಿವನ ಭಂಗಿಯನ್ನು ಕಂಡುಕೊಂಡ್ರವಾಗ. ಕ್ರಿಶಿಶಕ ಪೂರ್ವ 500-2000 ಒಳಗೆ ಪತಂಜಲಿಯವರ ಕೆಲವೊಂದು ವಿಷಯಗಳನ್ನ ಅಳವಡಿಸಿಕೊಂಡ್ರು ಅವ್ರು ಅವಾಗಿದ್ರು ಅಂತಕ್ಕಂಥದ್ದು. ಅವರ ಈಗೇನದಂತಂದ್ರೆ ಗುರುಗಳ ಒಂದು ವ್ಯಕ್ತಿಯೊಳಗ ಯೋಗದ ಗುರು ಯಾರು ಅಂತಕ್ಕಂಥ ವಿಚಾರ ಬಂದಾಗ ಪತಂಜಲಿ ಅಂತಕ್ಕಂಥದ್ದನ್ನ ಹೇಳ್ಬಹುದು, ಬಟ್ ಶಿವನು ಅಂತ ಹೇಳ್ಬೋದು. ಆದ್ರೆ ನಿಖರವಾದ ಒಂದು ವ್ಯವಸ್ಥೆ ಇಲ್ಲ, ಇಲ್ಲವೇ ಇಲ್ಲ. ಆದ್ರೆ ಒಟ್ಟಿನಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಅದೊಂದು ಒಳ್ಳೆ ಮಾರ್ಗ ಅಂತ ತೋರಿಸೋದು. ಆಮೇಲೆ ಮುಂದೆ ಏನಾಯ್ತಂತಂದ್ರಿ, ಕೃಷಿಕ 500-2000 ಪತಂಜಲಿ ದೇವರದು ಆತು. ಮುಂದೆ ವ್ಯಾಸಾಯರು ಮತ್ತು ವಾಕ್ಸ್ಮೃತಿ ಅವರು 8ನೇ ಶತಮಾನದೊಳಗೆ ಅವರು ಕೆಲವೊಂದು ಹಠಯೋಗ ಮತ್ತು ಇವು ಮಂತ್ರಯೋಗ ಲಯೋಗ ಅಂತಕ್ಕಂಥದ್ದು ಯೋಗಗಳನ್ನು ಕಂಡುಕೊಂಡು ಜೊತೆಗೆ ಪುಸ್ತಕಗಳು ಗ್ರಂಥಗಳನ್ನು ಬರೆದ್ರು, ಜೊತೆಗೆ ಅವ್ನು ಪ್ರಚಾರ ಮಾಡಿದ್ರು ಸರ್ ಅವರು. ಆಮೇಲೆ ಮುಂದೆ 17 ಇವ್ರು ಯಾರಪ್ಪ ಅಂತಂದ್ರೆ ಗೋರಕ್ಷನಾಥ ಅಂತ ಬರ್ತಾರೆ ಸರ್. ಅವರು ಕೂಡ ಸಾಕಷ್ಟು ಗ್ರಂಥಗಳನ್ನು ಬರೆದ್ರು. ಮುಂದೆ ಆಸನ ಮತ್ತು ಪ್ರಾಣಾಯಾಮಗಳ ಬಗ್ಗೆ ಕಲ್ಪನೆಗಳನ್ನು ಕೊಟ್ಟರು ಸರ್ ಅವರು, ಅವ್ರು ಗೋರಕ್ಷನಾಥ ಅಂತ ತಿಳ್ಕೊಂಡು. ಮುಂದೆ ಇವ್ರು ಏನಾಯ್ತಪ್ಪ ಅಂತಂದ್ರೆ 14 ಸ್ವಾತವರ್ಮ ಅಂತ ಅವರು ಕೂಡ ಕೆಲವೊಂದು ಯೋಗದ ಬಗ್ಗೆ ಗ್ರಂಥಗಳನ್ನು ಬರೆದ್ರು, ಪ್ರಚಾರ ಮಾಡಿದ್ರು, ಕೆಲವೊಂದು ಕಡೆ ಸುತ್ತಾಡ್ಕೊಂಡು ಎಷ್ಟೆಷ್ಟೋ ಪ್ರಚಾರ ಮಾಡಿದ್ರು ಸರ್. ಮುಂದೆ ಏನಾಗ್ಬಿಡ್ತು ಅಂತಂದ್ರೆ 18ನೇ ಶತಮಾನದೊಳಗೆ ಸ್ವಾಮಿ ವಿವೇಕಾನಂದರು ಅವರು ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಭಕ್ತಿಯೋಗ, ಧ್ಯಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ, ರಾಜಯೋಗ ಅಂತಕ್ಕಂಥದ್ದು 4 ಯೋಗಗಳನ್ನು ಅವರು ಬರೆಯುವುದಲ್ದನ ಜೊತೆಗೆ ಸಾಕಷ್ಟು ಅವನ್ನ ಜನರಿಗೆ

0: ಬೇಕು ಜನರಿಗೆ ಗೊತ್ತು ಮಾಡ್ಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ. ಮುಂದೆ ಅದು 20ನೇ ಶತಮಾನದೊಳಗೆ ಏನಂತ ಹೆಚ್ಚು ಕಡಿಮೆ ಏನಾತಂತಂದ್ರೆ, ಪತಂಜಲಿ ಅವರು ಬರೆದ್ದು ಆಮೇಲೆ ಹೇಳಿದೆವು ರಗಾಳೆ ಗೋರಕ್ಷಣ ಅಂತ ಸ್ವಾತವರ್ಮ ಇವರೆಲ್ಲ ಬರೆದದ್ದು, ಅವುಗಳನ್ನ ಸಂಗ್ರಹ ಮಾಡಿಕೊಂಡು ಸಾಕಷ್ಟು ಯೋಗ ತಜ್ಞರು ಪುಸ್ತಕಗಳನ್ನು ಬರೆದ್ರು, ಗ್ರಂಥಗಳನ್ನು ಬರೆದ್ರು, ಮಾಧ್ಯಮಗಳು ಹೊರಟು ಬಿಟ್ಟು ಸರ್. ಅವಾಗ ಮಾಧ್ಯಮಗಳ ಮೂಲಕ ಈಗ ಟಿವಿ ಮಾಧ್ಯಮ ಇರಬಹುದು, ಆಮೇಲೆ ಮೊಬೈಲ್ ಇರಬಹುದು, ಪತ್ರಿಕೆ ಮಾಧ್ಯಮಗಳಿರ್ಬಹುದು, ವಿವಿಧ ಮಾಧ್ಯಮಗಳ ಮೂಲಕ ಜನರು ಏನ್ ಮಾಡಕತ್ತಿರ ಅಂತಂದ್ರೆ ಬಹಳಷ್ಟು ಪ್ರಮಾಣ ಮತ್ತು ಇವು ಸಂಸ್ಥೆಗಳು ಹುಟ್ಟುಕೊಂಡು ಸರ್. ಪತಂಜಲಿ ಯೋಗ ದರ್ಶನ ಯೋಗ ಸಂಸ್ಥೆ, ಆಮೇಲೆ ಇದು ಧರ್ಮಸ್ಥಳದ ಮಂಜುನಾಥ ಯೋಗ ಟ್ರಸ್ಟ್ ಇದು ಉತ್ಪತ್ತಿ ಆತ್ರಿ, ಆಮೇಲೆ ಬಾಬಾ ರಾಮದೇವರು ಯೋಗದ ಇದು ಗುರು ಹತ್ತು. ಹಿಂಗಾಗಿ ಅನೇಕ ಸಂಸ್ಥೆಗಳು ಹುಟ್ಟುಕೊಂಡು ಬೇರೆ ಬೇರೆ ಕಡೆ ಅದಾವ. ಬಟ್ ಅದು ಬೆಳೆದು ಬಂದ ದಾರಿ ಇದು, ಆದ್ರೆ ಜನರು ಅದನ್ನ ಉಪ ಮಾಡ್ಕೊಳ್ಳಿಕ್ ತಯಾರಿ ಸಾಕು. ಅದು ಏನೈತೆ ಅಂತಂದ್ರ, ಅದು ಹೇಳಿದ್ನಲ್ರಿ, ಯೋಗದ ಬೇರು ಕಹಿ ಬಟ್ ಅದ್ರ ಫಲ ಸಿಹಿ ಐತೆ ಅಂತಕ್ಕಂತ ಮುಂದ್ ಗೊತ್ತಾಗ್ತದ. ಈ ಕಹಿ ಸಲುವಾಗಿ ಕೇವಲ ಮಾಡ್ತಾರೆ, ಏನ್ ಮಾಡ ಮೂರ್ ದಿನ ಮೋಜಿಗೆ ಮಾಡಿ ಕೈ ಬಿಟ್ಬಿಡ್ತಾರ. ಆದ್ರೂ ಮೊದಲಿನಕ್ಕಿಂತ ಈಗ ಸಾಕಷ್ಟು ಇದು ಅದರ ಸರ್. ಅದು ಆಮೇಲೆ ಇನ್ನೊಂದಂತಂದ್ರ, ಇದು ಅನಿವಾರ್ಯ ನಮ್ಗಾಗ್ಬಿಟ್ಟದ ಸರ್. ಈಗ ನಮ್ಮ ಜೀವನದೊಳಗ ಯೋಗ ಅನಿವಾರ್ಯ ಮತ್ತು ಅವಶ್ಯನ ಆಗ್ಬಿಟ್ಟದ. ಯಾಕೆ ಹಿಂಗಾಗ್ಯದಪ್ಪ ಅಂತಂತಂದ್ರ, ಹೇಳ್ತಾರ ಅವ್ರು ಹಿರಿಯರು ಏನ್ ಹೇಳ್ತಾರಪ್ಪ ಅಂತಂತಂದ್ರ, ಬೆಳೆಯುತ್ತಿರುವ ಜನಸಂಖ್ಯೆ, ಒಬ್ಬ ಯೋಗಶಾಸ್ತ್ರ ಹೇಳಿದ್ರಂತೆ, ಬೆಳೆಯುತ್ತಿತ್ತಲಾಗಿ 21ನೇ ಶತಮಾನದಾಗ 21-22ರಾಗ ಬೆಳೆಯುತ್ತಿರುವ ಜನಸಂಖ್ಯೆ, ಅಳೆಯುತ್ತಿರುವ ಕಾಡು, ಬಳಿಯುತ್ತಿರುವ ರಾಸಾಯನಿಕ ಗೊಬ್ಬರ, ಅದನ್ನೇ ಉಪಯೋಗಿಸಿ ಬೆಳೆಯುತ್ತಿರುವ ಆಹಾರ ಸಾಮಗ್ರಿ, ಅದನ್ನು ಬಳಸಿಕೊಂಡು ನಾಶವಾಗುತ್ತಿರುವ ಆರೋಗ್ಯ, ಈ ರೀತಿ ಇದು ಅನಿವಾರ್ಯ. ಯಾಕಂತಂದ್ರೆ ಇದು ಅನಿವಾರ್ಯವಾಗೇ ಸರ್. ಅದು ಈಗ ನಾ ಹೇಳಿದ್ದು, ಅದು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಲೇಬೇಕು, ಆಹಾರ ಸಾಮಗ್ರಿಗಳನ್ನು ಜಾಸ್ತಿ ಬೆಳಿಲೇಬೇಕು. ಯಾಕೆ ಹೇಳ್ತೀನಿ ಅಂತಂತಂದ್ರ, 1952ರಾಗ ಕೇವಲ 31 ಕೋಟಿ ಜನಸಂಖ್ಯೆ ಇತ್ತು. 31 ಕೋಟಿ ಜನಸಂಖ್ಯೆ ಇತ್ತು. ಇವಾಗ ಏನಾಗಿದೆ ಅಂದ್ರೆ 140 ಕೋಟಿ ಜನಸಂಖ್ಯೆಗೆ ಸರ್. ಈ 140 ಕೋಟಿ ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡೋದು ಬಹಳ ಕಠಿಣ. ಯಾಕಂದ್ರೆ ಅವಾಗಿರ್ತಕ್ಕಂಥ ಭೂಮಿ ಉಳಿಲಿಲ್ಲ ಇವಾಗ. ಯಾಕಂತ ಹಲವಾರು ಅಣೆಕಟ್ಟುಗಳನ್ನು ಕಟ್ಟಿದ್ರು, ರಾಷ್ಟ್ರೀಯ ಹೆದ್ದಾರಿಗಳಾದವು, ಆಮೇಲೆ ಫ್ಯಾಕ್ಟ್ರಿಗಳು ಹುಟ್ಟುಕೊಂಡು, ಆಮೇಲೆ ಈ ಜನಸಂಖ್ಯೆ ಬೆಳೆದಂಗ್ ಇದ್ದ ಭೂಮಿಯನ್ನ ಇದನ್ನ ಮಾಡಿಬಿಟ್ರು, ಮತ್ತೆ ಕಾಡು ಕಡದ ನಾಶ ಮಾಡಿಬಿಟ್ರು ಬೇಕಾದಷ್ಟು. ಆಮೇಲೆ ಅನೇಕ ಜನರಿಗೆ ಇರ್ಲಿಕ್ಕೆ ಮಾಡ್ಲಿಕ್ಕೆ ಕೆಲವೊಂದು ಇವನ್ನ ಎನೆ ಮಾಡಿ ಮಾಡಿ ಮಾಡಿ ಭೂಮಿಯನ್ನ ಕಡಿಮೆ ಮಾಡಿಬಿಟ್ರು. ಹೀಗಿರುವಾಗ ಅಲ್ಲಿ ಆಹಾರ ಬೆಳಿಲಿಕ್ಕೆ ಬಹಳ ಕಡಿಮೆ ಆದ ಸಲ ಇವನ ರಾಸಾಯನಿಕ ಉಪಯೋಗ ಮಾಡಿದ್ರು. ಇವೆಲ್ಲವುಗಳ ಅನೇಕ ರೋಗಗಳು ತುತ್ತಾಗೋದು ಏನೇ ಕಾರಣ, ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ ನಾವು ಬೆಳೆದ ಆಹಾರವನ್ನು ಉಪಯೋಗ ಮಾಡೋದನ್ನ ನಮಗೆ ರೋಗಗಳು ತುತ್ತಾಗ್ಲಿಕ್ಕತ್ತೀವಿ. ಆದ್ರೆ ಇನ್ನೊಂದು ಏನಂತಂತಂದ್ರ, ಅದನ್ನ ನಾವು ಇದನ್ನ ಮಾಡ್ಬೇಕಾತಪ್ಪ ಅಂತಂದ್ರೆ, ಒಂದೇ ಒಂದು ಮಾರ್ಗ ನಾವು ರೋಗಗಳಿಂದ ಪಾರಾಗಬೇಕಾದ್ರೆ ಒಂದೇ ಒಂದು ಮಾರ್ಗ, ಅದು ಯೋಗ ಮಾರ್ಗ.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಯೋಗದ ಇತಿಹಾಸದ ಬಗ್ಗೆ, ಯೋಗ ಎಲ್ಲಿಂದ ಬೆಳೆದು ಬಂತು ಅದರ ಬಗ್ಗೆ ತಾವು ಹೇಳಿದ್ರಿ, ಯೋಗದಲ್ಲಿ ಎಷ್ಟೆಲ್ಲ ಪ್ರಕಾರಗಳಿವೆ ಅದರ ಬಗ್ಗೆನೂ ತಾವು ತಿಳಿಸಿದ್ರಿ, ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ, ಕುಂಡಲಿನಿ ಯೋಗ, ಹಠ ಯೋಗ, ತಾವ್ ಯಾವ ಯೋಗ ಮಾಡ್ತೀರಾ ಅದ್ರ ಬಗ್ಗೆ?
0: ರಾಜಯೋಗ ಅಳವಡಿಸ್ಕೊಂಡ್ವಿ ಸರ್. ರಾಜಯೋಗ ಅಳವಡಿಸ್ಕೊಂಡ್ವಿ. ರಾಜಯೋಗದೊಳಗೆ ಅಷ್ಟಾಂಗ ಯೋಗ ಅಂತ ಬರ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ತಿಳ್ಕೊಂಡು 8 ಮೆಟ್ಟಲುಗಳು ಬರ್ತವೆ ಸರ್.
1: ಸೊ ರಾಜಯೋಗ ಈಗ ತಾವು ಆ ಒಂದು 48 ಏಜ್ನಲ್ಲಿ 48 ವಯಸ್ಸಿನಲ್ಲಿ ಅದು ಅಲ್ಲಿಂದ ಪ್ರಾರಂಭ ಮಾಡಿದ್ದು ರಾಜಯೋಗ, ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ. ಸೊ ಯೋಗದಲ್ಲಿ ಗುರು ಎಷ್ಟು ಮುಖ್ಯ? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಯುಗ, ಒಂದು ಇಂಟರ್ನೆಟ್ ಮುಖಾಂತರ ಏನಾದ್ರೂ ಕಲಿತಾರೆ. ಯೋಗದಲ್ಲಿ ಗುರು ಶಿಷ್ಯ ಪದ್ಧತಿ ಬಹಳ ಮುಖ್ಯ.
0: ಗುರು ಅವಶ್ಯವಾಗಿ ಬೇಕೇ ಬೇಕು
1: ಅದ್ರ ಬಗ್ಗೆ.
0: ಯಾಕಂತಂದ್ರ, ಇಲ್ಲಿ ನಾವು ಮುಂದೆ ಗುರಿ ಇರಲಿ ಹಿಂದೆ ಗುರು ಇರಲಿ ಅಂತಕ್ಕಂಥ ವ್ಯವಸ್ಥೆ ಇದ್ರೊಳಗೆ ಬಹಳ ಮಹತ್ವದ್ದು ಸರ್. ಯಾಕಂತಂದ್ರೆ ಕೆಲವೊಂದು ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಕೆಲವೊಂದು ಶುದ್ಧೀಕರಣ ಕ್ರಿಯೆಗಳಿರ್ಬೋದು, ಇವೆಲ್ಲವುಗಳು ಗುರುವಿನ ಮುಖನ ಕಲ್ಕೊಂಡು ನಾವು ಮುಂದೆ ಸಾಗೋದ್ರಿಂದ ಬಹಳ ಒಳ್ಳೇದು. ಯಾಕಂತಂದ್ರೆ ಆಸನಗಳು ಕೆಲವೊಂದು ಕಠಿಣ ಆಸನಗಳು ಬರ್ತಿರ್ತವೆ. ಆ ಆಸನಗಳು ಮಾಡುವಾಗ ನಾವು ಅಪ್ಪಿತಪ್ಪಿ ಏನಾರ ಮಾಡಿದ್ವಿ ಅಂತಂದ್ರೆ ಅದು ಅಸ್ವಸ್ಥಾಗಿ ನಮ್ಮ ಇಡೀ ಇದನ್ನ ಬಾದಾಗುವಂತ ಸ್ಥಿತಿ ಬರ್ತದೆ. ಈಗ ನಮ್ಮಲ್ಲಿ ಒಬ್ರು ಇಲ್ಕಲ್ ಅವರೊಬ್ರು ಈ KEBI ಒಳಗೆ ಸೆಕ್ಷನ್ ಆಫೀಸರ್ ಇದ್ರು, ಅವರು ನಮ್ಮ ರಿಲೇಷನ್ ಹೌದು, ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಶಿರ್ಸಾಸನ ಮಾಡಕ್ ಹೋಗ್ಬಿಟ್ರು. ಶಿರ್ಸಾಸನ ಮಾಡಿ ಬಿದ್ದು ನಡ ಮುರ್ಕೊಂಡ್ಬಿಟ್ರು ಸರ್. ಇಲ್ಲೆಲ್ಲ ಇದನ್ನ ಚರ್ಪೆನ ಮುರ್ಕೊಂಡ್ಬಿಟ್ರು ಅವರು. ಮುರ್ಕೊಂಡು ಎಷ್ಟೋ ದಿನ ದವಾಖಾನೆ ಬಳಲಿ ಇನ್ನೂ ಹಂಗೆ ಹಾಸಿಗೆನ ಹಿಡ್ಕೊಂಡ್ಬಿಟ್ರು ಅವರು. ಆದ್ರೆ ಅದು ಅದಕ್ಕೊಂದು ಮಾರ್ಗದರ್ಶನ ಇರ್ತದೆ ಸರ್. ಉದಾಹರಣೆಗೆ ಹೇಳ್ತೀನಿ, ಇವಾಗ ಗುರುಗಳಾದವ್ರು ನಮ್ಗೆ ಏನ್ ಹೇಳ್ತಾರೆ ಅಂತಂತಂದ್ರೆ, ಉದಾಹರಣೆ ಶಿರ್ಸಾಸನ ಮಾಡ್ಬೇಕಂತ ವಿಷಯ ಬಂತು. ಶಿರ್ಸಾಸನ ಮಾಡುವಂತ ವಿಷಯ ಬಂದಾಗ ನೀವು ಗಾಡಿಗೆ ಒಬ್ರು ಸಹಾಯ ತಗೊಂಡು ಗಾಡಿ ನಿಂತ್ಕೊಂಡು ಮಾಡ್ರಿ, ಆಮೇಲೆ ಹೊರಗೆ ಮಾಡುವಾಗ ಸಹಿತ ನೀವು ಮತ್ತೊಬ್ರು ಸಹಾಯ ತಗೊಂಡು ಮಾಡ್ರಿ, ತದನಂತರ ನೀವು ಒಬ್ಬರೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದು ವೇಳೆ ನೀವು ಅಕಸ್ಮಾತ್ತಾಗಿ ಹಿಂದ್ಗಡೆ ಜೋಲಿ ಹೋತಂತಂದ್ರ ಎರಡು ಪಾದಗಳನ್ನು ಮೊದಲು ಹಚ್ಚರಿ. ಹಿಂಗ ಗುರುಗಳಾದ್ರೂ ಸ್ವಲ್ಪ ಅದ್ರ ಬಗ್ಗೆ ಅನುಭವ ಇತ್ತಂದ್ರೆ ಕಲ್ಪನೆ ಕೊಡ್ತಾರೆ. ಇಲ್ಲ ಅಂತಂದ್ರೆ ಏಕಾಏಕಿ ಇವ್ರು ಹೋಗಿ ಮಾಡಿಬಿಟ್ರು ಅಂತಂತಂದ್ರ ತಾವು ಅನಾಹುತಕ್ಕೆ ಕಾರಣ ಆಗುವಂತ ಸ್ಥಿತಿಗಳು ಬರ್ತಾವೆ ಸರ್. ಅದಕ್ಕೆ ಆ ಗುರುಗಳು ಗುರುವಿನ ಮುಖ ಮಾಡೋದನ್ನ ಬಹಳ ಒಳ್ಳೇದು. ಗುರು ಬೇಕೇ ಬೇಕು ಇದಕ್ಕೆ. ಯೋಗಕ್ಕೆ ಅಗದಿ 100% ಗುರು ಬೇಕು. ಆದ್ರೆ ಇನ್ನೇನಪ್ಪ ಅಂತಂತಂದ್ರ, ಗುರುಗಳು ದಾರಿ ತೋರಿಸ್ ಮಾರ್ಗವನ್ನು ತೋರಿಸ್ತಾರೆ, ಬಟ್ ಹೆಜ್ಜೆಗೊಮ್ಮೆ ನಿಂದ್ರೆ ಕಾಕಿರಂಗಿಲ್ಲ. ಅವ್ರ ಮಾರ್ಗವನ್ನು ತೋರಿಸಿದ್ದನ್ನು ಸರಿಯಾಗಿ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಬಹಳ ಮಹತ್ವವಾಗಿ ಅವ್ರ ಜೀವನ ಸಾಗ್ತೈತೆ ಅಂತ.
1: ಈ ಪ್ರಶ್ನೆ ಕೇಳಿರುವ ಉದ್ದೇಶನೇ ಅದು. ಏಕೆಂದ್ರೆ ಎಷ್ಟೋ ಜನ ಗುರು ಇಲ್ಲದೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ತಾವು ಅದಕ್ಕೆ ಒಂದು ಉದಾಹರಣೆನೇ ಕೊಟ್ರಿ, ಶೀರ್ಷಾಸನ ಬಹಳ ಕಠಿಣವಾದ ಆಸನ,
0: ಕಠಿಣ ಆಸನ ಸರ್.
1: ಅಂತ ಸಂದರ್ಭದಲ್ಲಿ ಸ್ವಯಂ ಮಾಡ್ಲಿಕ್ಕೆ ಹೋಗಿ, ಏಕೆಂದ್ರೆ ಎಲ್ಲಾ ಮಾಹಿತಿ ಇಂಟರ್ನೆಟ್ ನಲ್ಲಿ ಲಭ್ಯ. ನೀವು ಹೇಳಿ ಒಂದು ಆಸನದ ಹೆಸರು, ಆಸನದ ವಿಡಿಯೋ ಕೂಡ ಸಿಗುತ್ತೆ, ಆದ್ರೆ ಅದನ್ನ ನೋಡಿ ಮಾಡಬಾರ್ದು.
0: ಹೌದು,
1: ನಾವು ಗುರು ಕಡೆನೆ ಹೋಗಿ ಕಲಿಬೇಕು. ಇದು ಒಂದು ಬಹಳ ಮುಖ್ಯವಾದ ವಿಷಯ. ರಾಜಯೋಗದ ಬಗ್ಗೆ ತಿಳಿಸಿ, ಅದರಲ್ಲಿ ಏನೆಲ್ಲ ಇರುತ್ತೆ ತಾವು ಹೇಳಿದ್ರಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ವಿವರವಾಗಿ ಅದ್ರ ಬಗ್ಗೆ ತಿಳಿಸ್ಬೋದು.
0: ಈಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ತಿಳ್ಕೊಂಡು ಎಂಟು ಮೆಟ್ಲಿಗೆ ಇರ್ತಾವ ಸರ್. ನಾವು ಇವು ಮೊದಲು ಪ್ರಾರಂಭದೊಳಗೆ ಮೆಟ್ಲು ಮೆಟ್ಲು ಮೆಟ್ಲು ಹೋದ್ರೆ ಅಟ್ಟ ಸಿಗೋದು ಅಂತ ಹೇಳ್ತಾರೆ. ಒಮ್ಮೆಲೆ ಜಿಗೆಯಲ್ಲಿ ನಾವು ಮಂಗಗಳು ಅಲ್ಲ ಬೆಕ್ಕುಗಳು ಅಲ್ಲ ಅಂತ. ಅದಕ್ಕೆ ಮೆಟ್ಲು ಮೆಟ್ಲು ಹೋಗ್ಬೇಕು ಅಂತ. ಮೆಟ್ಲು ಮೆಟ್ಲು ಹೋಗ್ಬೇಕಂತಂದ್ರೆ ಆಕ್ಚುಲಿ ನಾವು ಯೋಗದ ಗುರಿಯನ್ನ ತಲುಪಬೇಕಾತಪ್ಪ ಅಂತಂದ್ರ ಯಮ ನಿಯಮ ಬಹಳ ಮುಖ್ಯವಾದದ್ದು. ಯಾಕಂತಂದ್ರ ಯಮದೊಳಗನು ಐದು ಅಂಶಗಳು ಬರ್ತಾವ ಸರ್, ಅಹಿಂಸೆ ಸತ್ಯ ಆಸ್ತೇಯ ಬ್ರಹ್ಮಚಾರ್ಯ ಅಪರಿಗ್ರಹ ಅಂತ ತಿಳ್ಕೊಂಡು. ಆಮೇಲೆ ನಿಯಮದೊಳಗೂ ಶೌಚ ಸಂತೋಷ ತಪ ಸ್ವಾಧ್ಯಾಯ ಈಶ್ವರಿ ಪ್ರಣಾಮ ಅಂತ ತಿಳ್ಕೊಂಡು ಇವು ಐದೈದು ಮೆಟ್ಟಲುಗಳನ್ನು ನಾವು ಪೂರ್ತಿಯಾಗಿ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ಬಿಟ್ಟೇವೆ ಅಂತಂತಂದ್ರೆ ಅಗದಿ ಯೋಗದಲ್ಲಿ ನಾವು ಆಟೋಮೆಟಿಕ್ ಇದು ಎಸ್ಕೇಪ್ ಆಗ್ತೇವೆ. ಯಾಕಂತಂದ್ರೆ ಇಲ್ಲಿ ಪ್ರತಿಯೊಂದು ಬಹಳ ಮುಖ್ಯವಾದ ಸಂಗತಿಗಳದಾವೆ ಸರ್. ಅಹಿಂಸೆಯದ ಬಗ್ಗೆ ಇರ್ಬೋದು, ಸತ್ಯದ ಬಗ್ಗೆ ಇರ್ಬೋದು, ಇವೆಲ್ಲವುಗಳನ್ನು ನಾವು ಲೈಫ್ನಾಗ ಹೇಳ್ಕೊಂಡ್ಕೊಂಡ್ರೆ ಮುಂದೆ ನಾವು ಆಸನ ಮಾಡೋದು. ಆಸನ ಕೂಡ ಗುರುವಿನ ಮುಖ ಕಲ್ಕೊಂಡು ಆಸನ ಮಾಡಿ ಮತ್ತೆ ಪ್ರಾಣಾಯಾಮ ಬರ್ತವೆ. ಪ್ರಾಣಾಯಾಮದೊಳಗೂ 11 ಪ್ರಾಣಾಯಾಮಗಳು ಬರ್ತಾವೆ ಸರ್ ಆಕ್ಚುಲಿ. ಆದ್ರೆ ಅದರ ನಾವೇನು ಮಾಡ್ತೀವಿ ಅಂತಂತಂದ್ರೆ 8 ಪ್ರಾಣಾಯಾಮಗಳನ್ನ ನಾವು ಡೈಲಿ ಉಪಯೋಗ ಮಾಡಬಹುದು. ಆದ್ರೆ 3 ಪ್ರಾಣಾಯಾಮಗಳು ಮಾತ್ರ ಶೀತಲಿ ಸಿತ್ಕಾರಿ ಸದಂತ ಅಂತ ಬರ್ತಾವ. ಆ ಶೀತಲಿ ಸಿತ್ಕಾರಿ ಸದಂತ ಅವುಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಹೀಟ್ ಉತ್ಪತ್ತಿ ಆಗಿದ್ರೆ, ಉಷ್ಣ ಉತ್ಪತ್ತಿ ಆಗಿದ್ರೆ, ಅಥವಾ ನಾವು ಬೇಸಿಗೆ ದಿನದೊಳಗೆ ಅವನ್ನ ಉಪಯೋಗ ಮಾಡ್ಬೇಕು, ವಾತಾವರಣಕ್ಕೆ ಅನುಗುಣ ಉಪಯೋಗ ಮಾಡ್ಬೇಕು ಅಂತ ಇರ್ತದ. ಅದಕ್ಕೆ ಅವನೇನಪ್ಪ ಅಂತಂದ್ರೆ ಈ ಧ್ಯಾನದನ್ನು ಅಷ್ಟ ಮಹತ್ವ ಐತೆ ಸರ್. ಈಗ ನಾ ಹೇಳಿ ಆಸನ ಮುಗಿತೀವಿ, ಧ್ಯಾನ ಮಾಡಿದ್ವಿ, ಈಗ ಪ್ರಾರಂಭದೊಳಗೆ ಯಮ ನಿಯಮದ ಬಗ್ಗೆ ತಿಳ್ಕೊಂಡಿವಿ, ಮುಂದೆ ಅದನ್ನ ಆಸನ ಮಾಡ್ತೀವಿ. ಆಸನದ ಜೊತೆಗೆ ಪ್ರಾಣಾಯಾಮನು ಬೇಕು. ಪ್ರಾಣಾಯಾಮದ ಮುಗಿದ ಮೇಲೆ ಧ್ಯಾನದ ಬಗ್ಗೆ ಅಂತ ಬರ್ತದೆ. ಧ್ಯಾನದ ಬಹಳ ಅಷ್ಟ ಮಹತ್ವ ಸರ್. ಧ್ಯಾನದೊಳಗೂ ಸುಮಾರು 5-5 ಮೆಟ್ಟು ಇವು ಅದಾವ ಸರ್, ಪ್ರಾರಂಭಿಕ ಹಂತಗಳದಾವ. ಅದು ಆ ಗುರುವಿನ ಮುಖನ ಕಲಿಬೇಕು. ಆ ಪ್ರಾರಂಭಿಕ ಹಂತಗಳು ಯಾವಪ್ಪ ಅಂತಂತಂದ್ರೆ ಈಗ ನಾ ಪ್ರಣವ ಧ್ಯಾನ ಅಂತ ಬರುತ್ತೆ ಸರ್. ಪ್ರಣವ ಧ್ಯಾನ, ತ್ರಾಟಕ ಧ್ಯಾನ, ಸಗುಣ ಧ್ಯಾನ, ನಿರ್ಗುಣ ಧ್ಯಾನ ಅಂತ ಬರುತ್ತೆ ಸರ್. ಆ ಇವು ಧ್ಯಾನಗಳೊಳಗೆ ನಾವು ಯಾವ್ದನ್ನ ಅಳವಡಿಸ್ಕೊಂತೀವಿ ಅದನ್ನ ಅಗದಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಮಾಡ್ಬೇಕಷ್ಟ. ಒಂದ್ ವೇಳೆ ನಾವು ಅದ್ರೊಳಗೆ ಇದು ಮಾಡ್ಕೊಂಡು ಸುಮ್ ಸುಮ್ಮನೆ ಏನ್ ಮಾಡ್ತೀವಿ ಸರ್, ಅದು ಮಾಡ್ತಾ ಮಾಡ್ತೇವೆ ನಾವು ಏನ್ ಮಾಡ್ತೀವಿ, ಆಗಿಂದಾಗ ನಮಗೆ ಇದು ಬಿತ್ತಿವಿ ಇವತ್ತ ನಮಗೆ ಬೆಳಿ ಬರಲಿ ಅಂತ ನೋ. ಅದು ನಾವು ಕ್ರಮೇಣ ದಿನಗಳದಂತೆ ನಮಗೆ ಅದ್ರ ಅನುಭವ ಆಗ್ತದೆ, ಅದು ಹೊಂದ್ಕೊಂತ ಸರ್. ಅದು ಆಕ್ಚುಲಿ ಈಗ ನಾವು ಹೇಳಿದೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಪ್ರಣವ ಧ್ಯಾನ ಅಂತ ಹೇಳಿದ್ರೆ ಪ್ರಣವ ಧ್ಯಾನ ಅಂತಂತಂದ್ರೆ ಈಗೇನಿಲ್ಲ, ಸ್ವಲ್ಪ ನಾವೇನು ಕಿವಿ ಮುಚ್ಕೊಂಡು ಹಿಂಗೆ ಕೂತ್ಕೊಂಡು ಬಿಟ್ಟಿವಿ ಅಂತಂತಂದ್ರೆ ಷಣ್ಮುಖ ಮುದ್ರೆ ಅಂತ ಇರ್ಬೇಕು. ಕಿವಿ ಮುತ್ಕೊಂಡು ಹಿಂಗೆ ಆಟೋಮೆಟಿಕ್ ಕುಂತ್ಕೊಂಡು ಬಿಟ್ಟಿವಿ ಅಂತಂತವ್ರು ಇವನ್ನೆಲ್ಲ ಹಾಕೊಂಡು ಅಲ್ಲಿ ಏನಾಗ್ತದೆ ಸರ, ಒಂಥರ ಸ್ವಲ್ಪ ಟೈಮ್ ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಬಿಟ್ಟಿವಿ ಅಂತಂದ್ರೆ ಚಿನ್ ಚಿನ್ ಚಿನ್ ಚಿನ್ ಚಿನ್ ಚೀ ಅಂತ ಇರ್ತದೆ ಸರ್. ಅದ್ರ ಕಡೆ ಲಕ್ಷ ಕೊಟ್ಬಿಡುದು, ಬಲಮು ನಮ್ಮ ಇದ್ರ ಕಡೆ ಕಿವಿ ಕಡೆ ನೋಡ್ಕೊಂಡು ಅದ್ರ ಕಡೆ ಲಕ್ಷ ಮಾಡ್ಕೋಂತ ಕುಂತು ಬಿಡು ಸರ್. ಇದು ಪ್ರಣವ ಧ್ಯಾನ ಅಂತೀವಿ. ತ್ರಾಟಕ ಧ್ಯಾನ ಅಂತ ತ್ರಾಟಕ ಧ್ಯಾನ ಎರಡು ಉತ್ಪತ್ತಿ ಅದ ಸರ್ ನಮ್ಗೆ, ಎರಡು ಅಗದಿ ಬಹಳ ಮಹತ್ವದ ಕೆಲಸ ಕೊಡ್ತೈತೆ ಅದು. ತ್ರಾಟಕ ತ್ರಾಟಕ ಹೆಂಗಂತಂತಂದ್ರೆ ನಾವು ಏನಿಲ್ಲ, ಸಾಮಾನ್ಯವಾದ ವಿಷಯಗಳನ್ನ ಸಂಜೆ ಮುಂದೆ ನಾವು ಎತ್ತ ಪ್ರಕಾರ ಅಥವಾ ಮುಂಜಾನೆ ಸೂರ್ಯೋದಯ ಪೂರ್ವದಲ್ಲಿ ನಾವು ದೇವ್ರ ಕೂನೆ ಅಂತ ಇರ್ತೇವೆ ಸರ್. ಅಥವಾ ನಾವು ಎಲ್ಲಿ ಯಾವುದು ಇದು ನಿಶಬ್ದ ವಾತಾವರಣದೊಳಗೆ ಇದ್ರೊಳಗೆ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಕೈಕಲ್ ಮುಖ ತಗೊಂಡು ಅಲ್ಲಿ ದೇವ್ರ ಮುಂದೆ ನಮಸ್ಕಾರ ಮಾಡಕ್ ಹೋಗ್ತೀವಿ. ಅಲ್ಲೇನ ನಮ್ಮ ಎತ್ತರ ಎಷ್ಟಿರ್ತೈತೆ, ನಾವು ಹೈಟ್ ಕೂತ್ಕೊಂಡಾಗ ನಾವು ಯಾವ್ದೋ ಒಂದು ಆಸನದ ಕೂತ್ಕೋಬೇಕು. ಕೂತ್ಕೊಂಡಾಗ ಇನ್ನೊಂದು ನಮ್ಗೆ ನಿಮ್ಗೆ ಹೇಳ್ತೀನಿ ಸರ್, 4 ಆಸನಗಳದಾವ ಒಟ್ಟ. 4 ಆಸನದೊಳಗೆ ಒಂದು ಆಸನವನ್ನು ಅಳವಡಿಸ್ಕೊಳ್ಬೇಕು ಅಷ್ಟನ. ಯಾವ್ಯಾವ ಅಂತಂದ್ರೆ ಪದ್ಮಾಸನ ಅಂತ ಬರ್ತದ, ವಜ್ರಾಸನ ಅಂತ ಬರ್ತದ, ಸಿದ್ಧಾಸನ ಅಂತ ಬರ್ತದ, ಸುಖಾಸನ ಅಂತ ಬರ್ತದ. ಇವು 4 ಆಸನದೊಳಗೆ ಒಂದನ್ನು ಅಳವಡಿಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ರಿ, ಧ್ಯಾನ ಮಾಡ್ರಿ, ಅಥವಾ ಪ್ರಾಣಾಯಾಮಗಳನ್ನು ಮಾಡ್ರಿ, ಏನೋ ಮಾಡಿದ್ರು ಸಹಿತ ಅದನ್ನು ಒಂದನ್ನು ಅಳವಡಿಸ್ಕೊಂಡ್ಬಿಡ್ಬೇಕು ಅಷ್ಟ. ನಮ್ಗೆ ಯಾವ ಸರಳ ಸುಲಭ ಅನಿಸ್ತದೆ, ಪ್ರಾರಂಭದಿಂದ ಹಿಡ್ಕೊಂಡು ಮುಗಿಯೋರಿಗೂ ಆಸನವನ್ನು ಬದಲಿ ಮಾಡಬಾರ್ದು. ಇದು ಯೋಗ ಶಾಸ್ತ್ರದಲ್ಲಿ ಹೇಳಿದಂಥ ವಿಷಯ. ಅದಕ್ಕೆ ಇದನ್ನ ಏನು ಮಾಡ್ಬೇಕಂತಂದ್ರೆ ಅದನ್ನು ಒಂದನ್ನು ಆಸನ ಉಪಯೋಗ ಮಾಡಿಕೊಂಡು ನಾವು ಈಗ ಮುಂದಿನ ಪ್ರಕ್ರಿಯೆ ಮಾಡೋದು ಇವತ್ತು ಯಾವುದೇ ಇರ್ಬೋದು, ಇವತ್ತು ಪ್ರಾಣಾಯಾಮ ಇರ್ಬೋದು, ಇದನ್ನ ಇರ್ಬೋದು. ಹಾಗೆ ನಾವು ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಕಣ್ಣಿನ ದೃಷ್ಟಿ ನೇರವಾದ ದೃಷ್ಟಿಗೆ ಅಲ್ಲಿ ದೀಪವನ್ನಿಟ್ಟು ನಾವು ಇಲ್ಲಿ ಒಂದು ಸುಮಾರು 2.5-3 ಫೀಟ್ ಅಂತರದಲ್ಲಿ ಕುತ್ಕೊಂಡು ಕುತ್ಕೊಂಡ್ಬಿಡುದು ಅಷ್ಟೇ, ಯಾವ್ದೋ ಒಂದು ಆಸನ ಕುತ್ಕೊಂಡ್ಬಿಡುದು. ಕುತ್ಕೊಂಡು ನೋಡ್ತಾನೆ ಕುತ್ಕೊಂಡ್ ಬಿಟ್ಬಿಟ್ರೆ ಅದು ಏನಾಗ್ತದ, ಸ್ವಲ್ಪ ನೀರು ಕಡಿತದ ಅಥವಾ ಪ್ರಾರಂಭ ಅಂತೊಳಗೆ ಇದು ಮಾಡಿಸ್ತದೆ. ಸುಮಾರು ಒಂದು ತಿಂಗಳದಂತಲೇ ನಾವು ಮಾಡಿಬಿಟ್ಟೆ ಅಂತಂದ್ರೆ ನಮಗೆ ಸೆಟ್ ಆಗಿಬಿಡ್ತದೆ. ಸೆಟ್ ಆತಂದ್ರೆ ಆ ದೃಷ್ಟಿಯನ್ನು ನಾವು ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಒಂದು 15 ನಿಮಿಷ ಅಷ್ಟು ಕುಂದ್ರು ಮುಗಿಸ್ಬಿಡುದು. 15 ನಿಮಿಷ ಬಿಡು ಮಾಡುದು ಬಿಟ್ಬಿಡುದು. ಹೀಗೆ ಒಂದು ಸುಮಾರು ಒಂದು 2-3 ತಿಂಗಳು ಮಾಡಿದ್ರೆ ಅವ್ರಿಗೆ ಏನಕ್ಕದಂದ್ರೆ ಸರ ಧ್ಯಾನದ ಪ್ರಾರಂಭಿಕ ಹಂತ ಇದನ್ನು ನೋಡ್ತಾ ನೋಡ್ತಾ ನೋಡ್ತಾ ಕಣ್ಣು ಮುಚ್ಚಿಬಿಟ್ರೆ ಇಲ್ಲಿ ಬಂದು ಜ್ಯೋತಿ ಕುಂತ್ ಬಿಡುತ್ತದ ಆಟೋಮೆಟಿಕ್ ಒಂದು. ಇದು ಧ್ಯಾನದ ಇದು ಆಗ ಇನ್ನೊಂದಿರ ಬೆನಿಫಿಟ್ ನಮ್ಗೆ ಲಾಭ ಏನದ ಅಂತಂದ್ರೆ ಮನುಷ್ಯನಿಗೆ ಸಮೀಪ ದೃಷ್ಟಿ ಅಥವಾ ದೂರದೃಷ್ಟಿ ಯಾವ್ದಾರ ಒಂದು ಬರ್ತದೆ, ಪ್ರಾರಂಭದೊಳಗೆ ಬರ್ಬೋದು, ಮಧ್ಯದೊಳಗೆ ಬರ್ಬೋದು, ಕೊನೆ ಅಂತೊಳಗೆ ಬರ್ತದೆ. ಈ ಒಂದು ಇದು ಬರೋದ್ರಿಂದ ಆ ಒಟ್ಟ ಬರದಲ್ಲ ಸರ್. ಆ ತ್ರಾಟಕ ಮಾಡೋದ್ರಿಂದ ಯಾಕೆ ಈ ವಿಷಯ ಹೇಳ್ತೇನಪ್ಪ ಅಂತಂದ್ರೆ ಇಲ್ಲಿ ನರ್ದು ಸೂಕ್ಷ್ಮ ನರಗಳು ಏನ್ ಮಾಡ್ತಾವ ಸ್ಟ್ರಾಂಗ್ ಆಗಿಬಿಡ್ತಾವ. ವೀಕ್ ಹಾಕೊಂಡು ಹೋಗ್ಬಿಟ್ಟು ಅಂದ್ರೆ ತಲೆನೋವು ಬರ್ತದೆ. ಆಮೇಲೆ ಇದು ಇದು ಏನಪ್ಪಾ ಅಂತಂದ್ರೆ ದೃಷ್ಟಿ ಮಾಂದ್ಯ ಬರ್ಬೋದು, ಸಮೀಪ ದೃಷ್ಟಿ ಇರಬಹುದು, ದೂರದೃಷ್ಟಿಯ ದೋಷ ಇರಬಹುದು. ಅದನ್ನ ನಾವು ಹೋಗಲಾಡಿಸ್ಕೊಳ್ಳಿಕ್ಕೆ ಆ ತ್ರಾಟಕ ಧ್ಯಾನದ ಹಂತನೂ ಹೌದು, ನಮಗೆ ಅದಕ್ಕೆ ದೃಷ್ಟಿ ದೋಷ ನಿವಾರಣೆಗೂ ಹೌದು ಅಂತ. ಆಮೇಲೆ ಸಗುಣ ಧ್ಯಾನ. ಸಗುಣ ಧ್ಯಾನ ಅಂತಂದ್ರೆ ಏನಾದ್ರೂ ಒಂದು ಮುಂದಿಟ್ಟು ಫೋಟೋ ಯಾವ್ದೋ ದೇವ್ರ ಫೋಟೋ ಇಟ್ಕೊಂಡು ಮುಂದೆ ನೋಡುವ ಕುಂತ್ಬಿಡು, ಕುಂತು ಕುಂತು ಕುಂತು ಕುಂತು ಕುಂತು ಕುಂತು ಕುಂತು ಅಂದ್ರೆ ಅಲ್ಲೇ ಇದು ಮಾಡಿಬಿಟ್ರೆ ಅಲ್ಲಿ ಹೋಗ್ಬಿಡ್ತಿರ್ತದೆ. ಆಮೇಲೆ ಇನ್ನೊಂದು ನಾವು ನಿರ್ಗುಣ ಧ್ಯಾನ ಅಂತಂದ್ರೆ ಆರಾಮಾಗಿ ಕುತ್ಕೊಂಡು ಈಗ ಸೋಹಂ ಜಾವ ಅಂತೀವಿ ನೋಡ್ರಿ, ಈಗ ಅದನ್ನು ಉಸಿರಾಡಿಸುವಾಗ ಒಳಗೆ ಉಸಿರು ತಗೊಳ್ಳ ಸೋ ಅಂತಿರ್ತೀವಿ, ಹೊರಗೆ ಬಿಡುವಾಗ ಹಮ್ ಅಂತೀವಿ. ಅದ್ರ ಮೇಲೆ ಉಸಿರ ಮೇಲೆ ಲಕ್ಷ ಇಟ್ಕೊಂಡಾಗ ಕುಂತ್ಬಿಟ್ರೆ ನಾವು ಎಲ್ಲಿದೀವಿ ನಮ್ಗೆ ಗೊತ್ತಾಗೋದಿಲ್ಲ ಅದು. ಆಮೇಲೆ ಭ್ರಾಮರಿ ಪ್ರಾಣಾಯಾಮಗೂ ಅದನ್ನ ಮಾಡ್ತಿರ್ತೀವಿ. ಭ್ರಾಮರಿ ಪ್ರಾಣ ಮಾಡುವಾಗ ಅದು ಕೂಡ ನಿರ್ಗುಣ ಧ್ಯಾನದೊಳಗೆ ಬರ್ತಾರೆ ಸರ್. ಅದು ಈಗ ಎಂಟು ಇದು ಸಪ್ತ ಚಕ್ರಗಳು ಬರ್ತಿರ್ತಾವ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಆಮೇಲೆ ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಅಂತ ಬರ್ತಿರ್ತಾವ. ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಾವು ಉಸಿರನ್ನು ತೆಗೆದುಕೊಂಡಾಗ ಒಂದೊಂದು ಚಕ್ರವನ್ನು ಛೇದನ ಮಾಡ್ಕೋತ ಬರುದು. ಉಸಿರನ್ನು ಭ್ರಮರ ಒದರ್ತಿರ್ತಲ್ಲ ಆ ಟೈಪ್ ಗುಂಗಿ ಒಳಗೆ ಒದರ್ದಂಗೆ ಒದರ್ಕೋತ ಮತ್ತೆ ಅವ್ನು ಛೇದನ ಮಾಡ್ಕೋತ ಹೋಗು, ಛೇದನ ಮಾಡ್ಕೋತ ಬರುದು, ಛೇದನ ಮಾಡ್ಕೊ ಅಲ್ಲಿ ಆಟೋಮೆಟಿಕ್ ಸ್ಟಾರ್ಟ್ ಆಗ್ಬಿಟ್ಟು ರೊಟ್ಟ ನಾವು ಎಲ್ಲಿದೀವಿ ಅನ್ನೋದು ಗೊತ್ತಾಗುದಿಲ್ಲ. ಅದು ಇವೆಲ್ಲ ಧ್ಯಾನಗಳ ಕೆಲವೊಂದು ಹಂತಗಳು ಇರ್ತಾವೆ ಸರ್. ಆದ್ರೆ ಒಟ್ಟಿನ ಮೇಲೆ ನಿಮ್ಗೆ ಟೋಟಲ್ ಹೇಳ್ಬೇಕಂತಂದ್ರೆ ನಾವು ಯೋಗದ ತುದಿಯನ್ನ ಯೋಗದ ಗುರಿಯನ್ನು ಮುಟ್ಟಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿವಪ್ಪ ಅಂತಂದ್ರೆ ಅದರಲ್ಲಿ ಪಳಗಬೇಕು ಸರ್. ಅದ್ರ ಪಳಗಿದ್ರೆ ನಮ್ಗೆ ಅದರ ಅನುಭವ ಆಗ್ತದೆ. ನಾವೇನು ಸುಮ್ ಸುಮ್ಮನೆ ಬರೀ ಕಾಟಾಚಾರಕ್ಕೆ ಮೂರು ದಿನ ಮಜಾಕ್ ಮಾಡಿಬಿಡುದು, ಡಂಬಾಚಾರ ಮಾಡ್ಕೊಂಡು ಮೂರು ದಿನ ಮಾಡಿ ಕೈ ಬಿಟ್ಬಿಟ್ರೆ ಏನೂ ಆಗಲ್ಲ. ಅದನ್ನ ಹೆಚ್ಚು ಅಳವಡಿಸ್ಕೊಂಡ್ರೆ ಅವ್ರ ಲೈಫ್ ಜೀವನದ ಉದ್ದಕ್ಕೂ ಅವರು ಬಹಳ ನೆಮ್ಮದಿಯಿಂದ ಇರ್ತಾರ. ಈಗ ನೋಡಿ ಸರ್, ಇದು ನಾನು ಇನ್ನೊಂದು ವಿಷಯದೊಳಗೆ ಹೇಳ್ಬಿಡ್ತೀನಿ ನಿಮ್ಗೆ. ಇವನು ಯೋಗದಲ್ಲಿ ತೊಡ್ಕೊಳ್ಳೋದು ಅಂತಂತಂದ್ರೆ ಸುಗರ್ ಬಿಪಿಗಳು ಟ್ಯಾಬ್ಲೆಟ್ಸ್ ಇದ್ದಂಗೆ ಸರ್. ಇದು ಸುಗರ್ ಬಿಪಿ ನಾವು ಕಾಯಂ ಟ್ಯಾಬ್ಲೆಟ್ಸ್ ಒಂದು ತಗೊಂತೀವಿ, ಇದು ಟ್ಯಾಬ್ಲೆಟ್ಸ್ ಇಲ್ಲ. ನಾವು ಮುಂಜಾನೆ ಅದೇನು ಮಾಡ್ತೀವಿ, ಒಟ್ಟು ಇದನ್ನ ಒಂದು ಗಂಟೆ ಎರಡು ಗಂಟೆ ಇದಕ್ಕಾಗಿ ಮೀಸಲು ಇಟ್ಬಿಡುದು. ಇವೆಲ್ಲ ನಮ್ಗೇನೋ ಇದ್ರೊಳಗೆ ವ್ಯಾಪ್ತಿಯೊಳಗೆ ಸ್ವಲ್ಪ ಸಮಸ್ಯೆ ಅನಿಸ್ತು. ಸಂಜೆಗೆ ಉಪಯೋಗ ಮಾಡೋಣ. ಮುಂಜಾನೆ ಆಸನ ಚಟುವಟಿಕೆಗಳನ್ನು ಮಾಡಿ, ಚಟುವಟಿಕೆ ಆಸನಗಳನ್ನು ಮಾಡಿ, ವಾರ್ಮಪ್ ಅಂತೇವಲ್ರಿ, ವಾರ್ಮಪ್ ಮತ್ತು ಆಸನಗಳನ್ನು ಮಾಡಿ ಸಂಜೆ ಪ್ರಾಣಾಯಾಮ ಮಾಡೋಣ. ಇಲ್ಲ ಮುಂಜಾನೆ ಟೈಮ್ ಸಿಕ್ತ ಮೂರು ಅವುಗಳನ್ನು ಮುಂಜಾನೆ ಮಾಡಿಬಿಡೋಣ. ಒಟ್ಟಿನಲ್ಲಿ ಅದನ್ನು ನಾವು ಲೈಫ್ನ ಅಳವಡಿಸ್ಕೊಂಡ್ಬಿಟ್ಟು ಅಂತಂದ್ರೆ ಭಾಳ ಅಂದ್ರೆ ಭಾಳ ಒಟ್ಟು ಔಷಧ ಉಪಚಾರದ ಸುಳಿನೇ ಬರೋದಿಲ್ಲ. ನನಗೈತು ನೋಡಿ ಹೇಳಿದ್ನಿ, ಈಗ 71 ವರ್ಷ ನಮ್ಗೆ ಯಾವುದು ಏನು ಇಲ್ಲವೇ ಇಲ್ಲ. ಹಾರ್ಟ್ ಇಲ್ಲ, ಬಿಪಿ ಇಲ್ಲ, ಶುಗರ್ ಇಲ್ಲ, ಇನ್ನಿತರ ಯಾವುದೇ ಯಾವುದು ರೋಗಗಳಿಲ್ಲ. ನಾವು ಅದರ ಆಸ್ಪತ್ರೆ ಸಮೀಪ ಹೋಗುದೂ ಇಲ್ಲ.
1: ನಾನು ಇದನ್ನು ಯಾಕೆ ಕೇಳ್ತಾ ಇದ್ನಿ, 2 ಬಾರಿ ಕೇಳಿದೆ. 48 ವಯಸ್ಸಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಆಚೆ ಕೇಳುಗರಿಗೆ ಇದು ಒಂದು ಸ್ಫೂರ್ತಿ ಆಗಿರಬೇಕು. ಏಕೆಂದ್ರೆ ಯಾಕೆ ಅವ್ರು ತಿಳ್ಕೊತಾರೆ ನಮ್ಗೆ ವಯಸ್ಸಾಯ್ತು ಇನ್ಯಾಕೆ ಬಿಡಪ್ಪ ಅಂತ. ಇಲ್ಲ, ಟರ್ನಿಂಗ್ ಪಾಯಿಂಟ್ 48
0: ಇಲ್ಲ ಸರ್, ಅದು ಈಗ ವಯಸ್ಸಿನ ಇದು ಇಲ್ವೇ ಇಲ್ಲ. ಆದ್ರೆ ಇನ್ನೊಂದೇನು, ಮನುಷ್ಯನಿಗೆ ಛಲ ಬೇಕಷ್ಟೇ, ಮಾಡಬೇಕು ಅಂತಕ್ಕಂಥ ಛಲ ಇತ್ತಪ್ಪ ಅಂತಂದ್ರೆ ಇಲ್ಲ, ನಾವು ಬಾಡಿ ಜಾಸ್ತಿ ನಾವು ಇದು ತೂಗು ವಯಸ್ಸು ಜಾಸ್ತಿ ನಿಮಗೆ ನೀವು ಅಷ್ಟು ಮಾಡ್ರಿ. ನೀವು ಯಾವ ನೀವು ಮತ್ತೆ ಪ್ರಾಣಾಯಾಮಗಳಂತೂ ಸರಳ ಬಂದೇ ಬರ್ತಾವ. ಅಗದಿ ಪ್ರಾಣಾಯಾಮ ಅಂತೂ ರೀ ಕುಂತಲ್ಲೇನು ಮಾಡ್ಬೇಕು, ಸ್ವಲ್ಪ ಅದ್ರ ಬಗ್ಗೆ ಅನುಭವ ತಗೊಂಡ್ಬಿಟ್ರೆ ಆ ಒಂದು 8 ಪ್ರಾಣಾಯಾಮ ಹೇಳಿದ್ನಲ್ರಿ, ಈಗ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಬರ್ತದ, ವಿಭಾಗೀಯ ಪ್ರಾಣಾಯಾಮ ಅಂತ ಬರ್ತದ, ಉಜ್ಜಾಯ ಪ್ರಾಣಾಯಾಮ ಅಂತ ಬರ್ತದ, ಬಾಹ್ಯ ಪ್ರಾಣಾಯಾಮ ಅಂತ ಬರ್ತದ, ಕಪಾಲವಾತಿ ಅಂತ ಬರ್ತದ, ಆಮೇಲೆ ಮುಂದೆ ನಾಡಿ ಶೋಧನ ಅಂತ ಬರ್ತದ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಅಂತ ಬರ್ತದ, ಊದ್ಗೆ. ಇವು 8 ಪ್ರಾಣಾಯಾಮಗಳು ನಮಗೇನ್ರಪ್ಪ ಅಂತಂತಂದ್ರೆ ಇವುದನ್ನು ಇನ್ನೊಂದು ನಿಮಗೆ ವಿಷಯ ಹೇಳ್ಬಿಡ್ತೀನಿ. ಏನಪ್ಪ ಅಂದ್ರೆ ಮೂಗಿನಿಂದ ತಗೊಂಡು ಮೂಗಿನಿಂದ ಹೊರಳಿಂದ ಹೊರಳಿಯಿಂದ ಬಿಡುವಂತದ್ದು ಇವು 8 ಪ್ರಾಣಾಯಾಮಗಳು. ಬಾಯಿಂದ ಒಟ್ಟು ಉಸಿರು ಇಲ್ವೇ ಇಲ್ಲ. ಇನ್ನು 3 ಪ್ರಾಣಾಯಾಮಗಳು ಶೀತರಿ ಸಿತ್ಕಾರಿ ಸದಂತ ಅಂತ, ಇವು ನಮಗೆ ತಂಪನ್ನುಂಟು ಮಾಡ್ತಕ್ಕಂಥ ಪ್ರಾಣಾಯಾಮಗಳು. ಈ ತಂಪನ್ನುಂಟು ಮಾಡ್ತಕ್ಕಂಥ ಪ್ರಾಣಾಯಾಮಗಳನ್ನು ನಾವು ಬಾಯಿಯಿಂದ ತಗೊಂಡು, ಶೀತಲಿ ಅಂದ್ರೆ ಈ ರೀತಿ ರೌಂಡ್ ಕಟ್ಟಬೇಕು, ಆಮೇಲೆ ಸಿತ್ಕಾರಿ ಅಂತಂತಂದ್ರೆ ನಾಲಿಗೆನ ರೌಂಡ್ ಒಳಗೆ ಕಟ್ಟಬೇಕು, ಆಮೇಲೆ ಸದಂತ ಅಂದ್ರೆ ಹೊಸಳೆ ತೆಗೆದು ಹಲ್ಲುಗಳಿಂದ ಇದನ್ನ ಜಗ್ಬೇಕು, ಅಲ್ಲಿ ನಿಧಾನವಾಗಿ ತೆಗೆದುಕೊಳ್ಬೇಕು. ಅದನ್ನ ತೆಗೆದುಕೊಳ್ಳೋದು ನಮ್ಗೆ ಏನಾಗ್ತದೆ, ತಂಪಿನ ಅನುಭವ ಆಗ್ತದೆ, ನಿಧಾನ ಉಸಿರನ್ನು ಹೊರಗೆ ಬಿಡುವಂಥದ್ದು. ಇವು ನಾವು 8 ಪ್ರಾಣಾಯಾಮಗಳನ್ನು ಅಳವಡಿಸ್ಕೊಂಡಿವಿ ಅಂತಂತಂದ್ರೆ ನಮ್ಮ ಜೀವನದಾಗ ನಾವು ಅಗದಿ ಉದ್ದಾರ ಹೋಗ್ತೀವಿ, ಮತ್ತು ನಾವು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿ ಉಳಿತೀವಿ, ಮತ್ತು ಮನೆಯಾಗಿರ್ತಕ್ಕಂಥ ಫ್ಯಾಮಿಲಿಗಳು ಇರ್ತಾವೆ ಅವಕ್ಕೂ. ಇವು ಸಾಕಷ್ಟು ವೇಗಗಳಾದ್ರೆ ಸರ್, ಇದಕ್ಕೆ ಏನಂತಂತಂದ್ರೆ ನಿಲ್ಕವೇ ಇಲ್ಲವೇ ಇಲ್ಲ, ಎಷ್ಟು ಹೇಳ್ತೀವಿ ಅಷ್ಟು ಕಡಿಮೆನೇ ಇದಕ್ಕೆ. ಇನ್ನು
1: ಈಗ ಯೋಗ ಅಂತ ಬಂದ ತಕ್ಷಣ ಬಹಳ ಮುಖ್ಯವಾದ ಒಂದು ಫೇಮಸ್ ಆದ ಒಂದು ಆಸನ, ಆಸನದ ಎಲ್ಲಾ ಪ್ಯಾಕೇಜ್ ಅಂತ ಹೇಳ್ತಾರೆ, ಸೂರ್ಯ ನಮಸ್ಕಾರ ಸರ್. ಅಂತ ಸಂದರ್ಭದಲ್ಲಿ ಅದು ಗುರು ಕಡೆಯಿಂದ ಕಲೀಲಾರದೆ ವಿಡಿಯೋನ ನೋಡಿ ಎಷ್ಟೋ ಜನ ಮಾಡ್ಲಿಕ್ಕೆ ಹೋಗಿ 108 ಮಾಡೋ ಒಂದು ಗುರಿಯಲ್ಲಿರ್ತಾರೆ. ತಾಳ್ಮೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಹಳ ಕಮ್ಮಿ ಆಗಿಬಿಟ್ಟಿದೆ. ಇವತ್ತು ಪ್ರಾರಂಭ ಮಾಡಿದ್ರೆ ಈ ವಾರದ ಕೊನೆ ಹಂತ ಮಟ್ಟ ನಮ್ಗೆ 108 ಮಾಡಬೇಕು ಅಂತ ಹೋಗಿ ಎಷ್ಟೋ ಜನರು ಬೆನ್ನು ನೋವು ತಗೊಂಡು ಬಹಳಷ್ಟು ಸಂದರ್ಭಗಳಲ್ಲಿ ಯೋಗಕ್ಕೆ ಒಂದು ಕೆಟ್ಟ ಹೆಸರು ತಗೊಂಡ್ ಬರ್ತಾರೆ, ಮಾಡಕ್ ಹೋಗ್ಬೇಡಪ್ಪ ನಾನು 108 ಮಾಡ್ಲಿಕ್ಕೆ ಹೋಗಿ. ಸೂರ್ಯ ನಮಸ್ಕಾರದ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ?
0: ಸೂರ್ಯ ನಮಸ್ಕಾರ ಸ್ಥಳ ಅದ್ರ ಒಟ್ಟು 12 ಆಸನಗಳು ಬರ್ತಾವೆ ಸರ್. ಒಟ್ಟ ಆಕ್ಚುಲಿ ಅದೇನೈತಪ್ಪ ಅಂತಂತಂದ್ರೆ ನೀವು ಹೇಳಿದಂಗೆ ಗುರುವಿನ ಮುಖನ ಕಲಿಬೇಕು ಅದು ಆಕ್ಚುಲಿ. ಯಾಕಂತಂದ್ರೆ ನಾವು ಮಾಡ್ಲಿಕ್ಕೆ ಹೋದೇವಿ, ಮತ್ತೆ ಇನ್ನೊಂದು ಅದನ್ನ ಅದ್ರಾಗ 12 ಮಂತ್ರಗಳು ಬರ್ತವೆ, ಸೂರ್ಯನಿಗೆ ಸಂಬಂಧಪಟ್ಟಂತ 12 ಮಂತ್ರಗಳು ಬರ್ತಾವೆ ಸರ್. ಆಮೇಲೆ ಪ್ರಾರಂಭದೊಳಗೆ ಹಿರಣ್ಯ ಗರ್ಭ ಅದೊಂದು ಪ್ರಾರ್ಥನೆ ಬರ್ತದೆ, ಆ ಪ್ರಾರ್ಥನೆ ಮುಗಿಸಿ 12 ಸೂರ್ಯನ ನಾಮಾವಳಿಗಳು, ಆ ನಾಮಾವಳಿಗಳು ಮುಗಿಸಿ ನಾವು ಆಕ್ಚುಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ನಾಮಾವಳಿಗೆ ಒಂದೊಂದು ಸೂರ್ಯ ನಮಸ್ಕಾರ ಸೆಟ್ ಮಾಡ್ತೀವಿ. ಅಂದ್ರೆ 12 ಆಸನಗಳು ಒಂದು ಸೆಟ್. ಅದಕ್ಕೆ ಆಕ್ಚುಲಿ ಏನಪ್ಪ ಅಂತಂತಂದ್ರೆ ಸಾಕು, ಒಂದು ಲಾಸ್ಟ್ ಸ್ಟೇಜ್ ನಾವು 12 ಮಾಡ್ತೀವಿ ಒಂದು ಸಾಕು. ಏನೋ ಒಬ್ಬೊಬ್ರು ನೀವು ಹೇಳಿದಂಗ 25 ಮಾಡಿದೆ, 30 ಮಾಡಿದೆ ಅಂತಂತಾರ, ಅವೆಲ್ಲನೂ ನಿರುಪಯುಕ್ತ. ಮತ್ತೆ ಕ್ರಮಬದ್ಧವಾಗಿ ಮಾಡಿಸ್ಕರ ಕ್ರಮ ಬಹಳ ಇಂಪಾರ್ಟೆಂಟ್. ಹೆಂಗಪ್ಪ ಅಂತಂತಂದ್ರೆ ಉಸಿರಿನೊಂದಿಗೆ ಆಸನಗಳನ್ನ ಅಲ್ಲಿ ಕೊನೆ ಹಂತದ ಕೆಲವೊಂದು ಸೆಕೆಂಡ್ಗಳನ್ನು ಅನುಸರಿಸಿಕೊಂಡು ಮಾಡ್ತಾನೆ ಹೋಗ್ಬೇಕು. ಈಗ ಕೆಲವೊಂದು ನಾವೊಂದು ಈಗ ಏನ್ ಮಾಡ್ತೀವಿ, ಊರ್ಧ್ವ ನಮನಾಸನ ಅಂತ ಮಾಡ್ತೀವಿ. ಅದ್ರೊಳಗೆ ಊರ್ಧ್ವ ನಮನಾಸನ ಮಾಡಿ ಪಾದಹಸ್ತ, ಊರ್ಧ್ವ ನಮನಾಸನ ಮಾಡಿದ್ರೆ ಉಸಿರು ತೆಗೆದುಕೊಂಡಿರ್ತೀವಿ, ಪಾದಹಸ್ತಾಸನಕ್ಕೆ ಬಿಡ್ತೀವಿ, ಏಕ ಏಕಪಾದ ಪ್ರಸರಣಾಸಕ್ ತಗೊಂತೀವಿ, ದ್ವಿಪಾದ ಪ್ರಸರಣಾಸಕ್ ಮತ್ತ ಉಸಿರನ್ನು ಬಿಡ್ತೀವಿ. ಅಲ್ಲಿ ಶಶಂಕಾಸನ ವಿಶ್ರಾಂತಿ ತಗೊಳ್ಳೋದೊಂದು ಆಸನ ಬರ್ತದೆ. ಆ ವಿಶ್ರಾಂತಿ ಆಸನ ಸಹಜ ಉಸಿರಾಟ ಇರಬೇಕಷ್ಟನ. ಆ ಸಹಜ ಉಸಿರಾಟ ಇದ್ದ ಮೇಲೆ ಮುಂದೆ ನಾವು ಅಷ್ಟಾಂಗ ಆಸನ ಮಾಡುವಾಗ ಹೆಚ್ಚುವರಿ ಎಷ್ಟು 8 ಅಂಗಗಳು, ಮುಂದೆ 2 ಪಾದಗಳು, ಮೊಣಕಾಲು ಮಂಡೆಗಳು, ಎದೆ, 2 ಹಸ್ತಗಳು ಮತ್ತು ಗದ್ದವನ್ನು ಹಚ್ಚಿ ಮಾಡ್ಬೇಕಂತ ಇರುತ್ತದೆ. ಅದನ್ನ ಮಾಡುವಾಗ ಉಸಿರನ್ನ ಹೊರ ಹಾಕ್ತಾ ಮಾಡ್ಬೇಕು. ಹಿಂಗ್ ಅಂದ್ರೆ ಅಲ್ಲಿ ತಾವು ಕ್ರಮಬದ್ಧತೆ ಅವ್ರಿಗೂ ಎಡೆ ಇತ್ತಪ್ಪ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಆಗುದಿಲ್ಲ, ಅಷ್ಟು ನಮ್ಮ ಶರೀರಕ್ಕೆ ಒಳ್ಳೇದನ್ನ ಆಗ್ತದ ಅಂತ. ಇಲ್ಲ ಅಂತಂತಂದ್ರೆ ನಾವು ಅಲ್ಲಿ ಅದರಿಂದ ನೀವು ಹೇಳಿದಂಗ ಕೆಲವೊಂದು ಅನಾನುಕೂಲತೆ ವ್ಯವಸ್ಥೆಗಳನ್ನು ತೊಡ್ಕೊಂಡು ಅವು ಏನ್ ಎಲ್ಲಪ್ಪ ಕಿರಿಕಿರಿ ಅಂತಕ್ಕಂಥ ಬಿಡುವಂತ ವ್ಯವಸ್ಥೆ ಬಂದ್ಬಿಡ್ತದೆ. ಅದಕ್ಕೆ ದಯವಿಟ್ಟು ಉಸಿರಿನೊಂದಿಗೆ ನಿಧಾನವಾಗಿ ಅದನ್ನ 12 ಆಸನಗಳನ್ನು ಮಾಡಿಬಿಟ್ರೆ ಬಹಳ ಬೆಸ್ಟ್ ಸರ್. ಅದನ್ನ ಈಗ ನಾವು ಏನು ಕೆಲವೊಬ್ರು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಿದ್ರು, ನೀವು ಆಸನಗಳನ್ನು ಕಲ್ಕೊಂಡ್ರೆ ಮಾಡ್ಕೊಂಡ್ರಿ, ಆಮೇಲೆ ಒಂದ್ ವೇಳೆ ನಿಮ್ಗೆ ಅಕಸ್ಮಾತ್ ಎಲ್ಲೋ ಕೆಲಸ ಇತ್ತು ಅಂತಂದ್ರೆ ನೀವು ಸೂರ್ಯ ನಮಸ್ಕಾರ ಮಾಡ್ರಿ, ಸೂರ್ಯ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ. 12 ಆಸನ ಮಾಡದಂಗ ಆಗ್ತದೆ. ಅವನ್ನೆಲ್ಲ ಮಾಡ್ಕೊಂಡು ಒಂದ್ ಕಡೆ ಒಂದ್ ಸಲ ಬಲಗಾಲಿಂದ ಮಾಡಿ, ಒಂದ್ಸಲ ಎಡಗಾಲಿಂದ, ಮತ್ತೆ ನೀವು ಮತ್ತೊಂದ್ ಸಲ ಮಾಡ್ಬೋದು, ಮತ್ತೆ ಬಲಗಾಲಿಂದ ಮತ್ತೆ ಎಡಗಾಲಿಂದ, ಈ ರೀತಿ ಕ್ರಮಬದ್ಧವಾಗಿ ಮಾಡಿ. ಇನ್ನೊಂದು ಏನ್ ಹೇಳ್ತದ ಸರ್, ಇದು ಮುಂದೆ ಮಾಡುವ ಆಸನಗಳು ಇದ್ರೊಳಗೆ ಏನ್ ಬರ್ತದೆ, ಸೂರ್ಯ ನಮಸ್ಕಾರದೊಳಗ ಅಂದ್ರೆ ಮುಂದೆ ಬಾಗುವಂತ ವ್ಯವಸ್ಥೆನೂ ಬರ್ತದೆ, ಹಿಂದೆ ಬಾಗುವಂತ ವ್ಯವಸ್ಥೆನೂ ಬರ್ತದೆ. ಆಮೇಲೆ ಅದಕ್ಕೆ ನೇಮ್ ಏನ್ ಇರ್ತೈತೆ ಅಂದ್ರೆ, ಇದು ಯೋಗಾಸನದೊಳಗ ಮುಂದೆ ಮಾಗುವ ಆಸನ ಮಾಡಿದ್ರೆ ಹಿಂದೆ ಬಾಗಿಸ್ಬೇಕು, ಬಲಕ್ಕೆ ಮಾಡಿದ ಆಸನ ಮಾಡಿದ್ರೆ ಎಡಕ್ಕೂ ಬಾಗಿಸ್ಬೇಕು ಮಾಡ್ಬೇಕು, ಸೂರ್ಯನ ಮುಂದ್ ಬಾಗಿದ ಉಸಿರನ್ನು ಹೊರ ಹಾಕ್ಬೇಕು, ಹಿಂದೆ ಬಾಗಿದ ಉಸಿರನ್ನ ಒಳಗೆ ತೆಗೆದುಕೊಳ್ಬೇಕು. ಹಿಂಗ ಅಲ್ಲಿನೂ ಕೂಡ ನಾವು 12 ಆಸನಗಳ ಮಾಡು ಸೂರ್ಯ ನಮಸ್ಕಾರದೊಳಗ ಯಾವ ಭಂಗಿಯೊಳಗೆ ಬರ್ತೀವಿ ಆ ಭಂಗಿಯೊಳಗೆ ಉಸಿರನ್ನು ತೆಗೆದುಕೊಳ್ಳೋ ಬಿಡುವ ಒಂದು ರೂಢಿಯನ್ನ ಮಾಡಬೇಕು ಅಂತ ಬರ್ತದೆ. ಅದು ಹೆಚ್ಚುವರಿ ಸೂರ್ಯ ನಮಸ್ಕಾರ ಇದು ಮಾಡಿಬಿಟ್ರಿ, ಅದಕ್ಕೆ ಅಗದಿ ಬಹಳ ಎಲ್ಲ ಅವಯವಗಳು, ನಮ್ಗೆ ಎಲ್ಲ ಸ್ನಾಯುಗಳು ಇರಬಹುದು, ಎಲ್ಲ ಜಾಯಿಂಟ್ಗಳು ಇರಬಹುದು, ಮತ್ತು ಉಸಿರಿನ ನಿಯಂತ್ರಣ ಬರ್ತದೆ, ಸಾಕಷ್ಟು ಅನುಕೂಲ ಸರ್. ಅದರಿಂದ ಬೆನಿಫಿಟ್ ಚಲೋ ಅದು. ಸಕ್ಕರೆ ಕಾಯಿಲೆ ಅಂತೂ ಹೋಗ್ಬಿಡ್ತದೆ, ಸಕ್ಕರೆ ಕಾಯಿಲೆಗೆ ಬಹಳ ಮತ್ತದ. ಇವು ಏನದಾವ ಸರ್, ಇವ ನಿಮ್ಗೆ ಹೇಳಿದಂತಂದ್ರೆ ಆಸನಗಳಲ್ಲಿ 4 ವಿಧಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೇವೆ ನಾವು. ನಮ್ಮ ಗುರುಗಳು ಹೇಳಿದಂಗೆ ಏನಪ್ಪ, ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು ಮಾಡ್ತೀವಿ. ಇವು 4 ಆಸನಗಳನ್ನು ಮಾಡುವಾಗ ನಿಂತು ಮಾಡುವ ಆಸನಗಳು ಒಂದು ಇಫೆಕ್ಟ್ ಏನೇನಪ್ಪ ಅಂತಂದ್ರೆ, ನಮಗೆ ಬೊಜ್ಜಿನ ಅಂಶವನ್ನು ಕಡಿಮೆ ಮಾಡ್ತವೆ. ಆಮೇಲೆ ಕುಳಿತು ಮಾಡುವ ಆಸನಗಳು ನಮಗೆ ಜಠರದ ಒಂದು ವ್ಯವಸ್ಥೆಯನ್ನು ಜಾಸ್ತಿ ಕೊಡೋದ್ರಿಂದ ಅಲ್ಲಿ ಪಚನಾಂಗ ಕ್ರಿಯೆ ಸರಿಯಾಗಿ ನಡೆದು ಅಲ್ಲಿ ತಕ್ಕಂಥ ಅವಯವಗಳು ಶುದ್ಧೀಕರಣ ಹೊಂತವ. ಆಮೇಲೆ ಯಾವ್ದು ಶುಗರ್ ಸಕ್ಕರೆ ಕಾಯಿಲೆಯಲ್ಲಿ ಹಾರ್ಟ್ ಬಿಪಿ ಎಲ್ಲ ಬರೋದಿಲ್ಲ. ಆಮೇಲೆ ಮುಂದೆ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು ಬೆನ್ನು ನೋವು ಅಥವಾ ನಡ ನೋವುಗಳಿಗೆ ಸಂಬಂಧಪಟ್ಟಾಗ, ಹೊಟ್ಟೆ ಮೇಲೆ ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು ಕೂಡ ಹಾಗೇನೆ. ಅವು ಕೆಲವೊಂದು ನಾವು ಹೇಳ್ತೀವಿ, ಏನ್ ಹೇಳ್ತೀವಪ್ಪ ಅಂತಂದ್ರೆ, ಆಸನದೊಳಗ ರಾಜ ಯಾರು ಅಂತ ಪ್ರಶ್ನೆ ಮಾಡಿದಾಗ ಶೀರ್ಷಾಸನ ಅಂತ. ಶೀರ್ಷಾಸನ ಮಾಡ್ಬೇಕಾದ್ರೂ ಅದು ಕುಳಿತು ಮಾಡುವ ಆಸನದೊಳಗೆ ಬರ್ತಿರ್ತತಿ, ಅದನ್ನ ಕ್ರಮಬದ್ಧ ಮಾಡ್ಬೇಕು. ಮುಂದೆ ಆಸನಗಳ ರಾಣಿ ಯಾವ್ದು ಅಂತಂದ್ರೆ ಸರ್ವಾಂಗ ಆಸನ ಅಂತ ಬರ್ತದೆ. ಆ ಸರ್ವಾಂಗ ಆಸನವನ್ನು ಮಾಡುವ ಕ್ರಮಬದ್ಧತೆಯನ್ನು ಸರಿಯಾಗಿ ಕ್ರಮಬದ್ಧತೆಯಿಂದ ಮಾಡಬೇಕು. ಈಗ ಅದನ್ನ ಮಾಡ್ತಾರ ದಡಗ್ನ ಎದ್ದು ಬಿಡ್ತಾರೆ ಕೆಲವು ಸಲ, ಅಲ್ಲ ಅದು ಅದನ್ನ ಕುತ್ತಿಗೆ ನೆತ್ತಲಾರ್ದಂಗ ನಾವು ಹಳ್ಳಿ ತಿರುಗಾ ಮೂಲ ಸ್ಥಿತಿ ಬರ್ಬೇಕಂತ. ಅದು ನಾವು ಹಂಗಾತ್ ಮಲ್ಕೊಂಡಿರ್ತೀವಿ, 30 degrees ಒಂದು 4-5 ಎಣಿಕೆ ಇಡಬೇಕು, 60 degrees ಮತ್ತ 4-5 ಎಣಿಕೆ ಅಲ್ಲೇ ಇಡಬೇಕು, 90 degrees ಹಿಡ್ಕೊಂಡಾದ್ಮೇಲೆ ಸ್ವಲ್ಪ ಕೈಗಳಾಸದ ಮೇಲೆ ನೇರವಾಗಿ ನಿಂತ್ಕೊಂಡು ಅದನ್ನ ಸ್ವಲ್ಪ ಟೈಮ್ ತಗೋಬೇಕು. ಅವೆಲ್ಲ ತಗೊಂಡು ನಿಧಾನ ಇಳಿಯುವ ಸಹಿತ ಕುತ್ತಿಗೆ ನೆತ್ತುವಂಗಿಲ್ಲ, ಅಂದ್ರೆ ಮಾಡ್ತೀವಿ ಅಂತ ಕಾಟಾಚಾರ ಮಾಡುವಂಗಿಲ್ಲ. ಅದನ್ನ ನಿಯಮಬದ್ಧವಾಗಿ ಮಾಡೋದ್ರಿಂದ ಒಳ್ಳೆಯ ಇದು ಐತಿ.
1: ಭಾರತ ದೇಶ ಈಗ ಡಯಾಬಿಟೀಸ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಯೋಗದಲ್ಲಿ ನಾನು ಮನ್ನು ಓದಿದೆ, ಮಂಡೂಕಾಸನ ಅನ್ನೋ ಒಂದು ಆಸನದಿಂದ ಡಯಾಬಿಟೀಸ್ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಬಹುದು. ಅದರ ಬಗ್ಗೆ ಸ್ಟಡೀಸು ಆಗಿದೆ, ಎಷ್ಟೋ ಜನ ಯಾರಿಗೆ ಡಯಾಬಿಟೀಸ್ ಇದೆ ಮುಂಜಾನೆ ಖಾಲಿ ಹೊಟ್ಟಿ ಮಂಡೂಕಾಸನ ಅನ್ನ ಮಾಡಿದ್ರು, ಅದ ತದನಂತರ ಅವರ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಬಂದಿತ್ತು. ಇದ್ರ ಬಗ್ಗೆ ಏನ್ ಹೇಳಿ?
0: ಈ ಮಂಡೂಕಾಸನ ಬಹಳ ಮಹತ್ವದ ಇದು ಕೊಡುತ್ತೆ ಸರ್. ಈಗ ಏನಂತಂತಂದ್ರೆ, ಈ ಮಂಡೂಕಾಸನ ಜೊತೆಗೆ ಕುಳಿತು ಮಾಡುವ ಆಸನಗಳು ಏನ್ ಬರ್ತಾವೆ, ಈಗ ಉದಾಹರಣೆಗೆ ವಕ್ರಾಸನ ಅಂತ ಬರ್ತದೆ, ಆಮೇಲೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರ್ತದೆ, ಆಮೇಲೆ ವಜ್ರಾಸನದಲ್ಲಿ ನೀವು ಹೇಳಿದ್ರಲ್ಲ ಅದೇ ಮಂಡುಕಾಸನ ಅಂತಾರೆ, ವಜ್ರಾಸನದಲ್ಲಿ ಯೋಗ ಮುದ್ರಣ ಅಂತಾರೆ ಸರ್. ಅದೇನಂತಂತಂದ್ರೆ ಕ್ರಮಬದ್ಧತೆ ಬಹಳ ಚಂದ ಸರ್. ಅದಕ್ಕೆ ಮಂಡುಕಾಸನ ಮಾಡುವಾಗ ಕ್ರಮಬದ್ಧತೆಯನ್ನು ಅನುಸರಿಸಬೇಕು, ಯಾಕಂದ್ರೆ ಇವೆಲ್ಲವುಗಳನ್ನು ಲಾಕ್ ಮಾಡಿದಾಗ ನಾವು ನಿಧಾನವಾಗಿ ಬಾಗಿದಾಗ ಅವು ಅದು ಹೊಂಕಳದ ಇದ್ರೊಳಗೆ ಹೋದಾಗ ಅಲ್ಲಿ ಒಂದು ಇದು ಇರ್ತದೆ ಸರ್, ನಮಗೆ ಇದು ಸಪ್ಪಳ ಆಗ್ಬೇಕು ನಮ್ಗೆ.
1: ಹೌದು,
0: ಒಳಗೆ ಹೊಂಕಳು ಕೆಳಗಿರ್ತಕ್ಕಂಥದ್ದು ಅದು ಡೈಜೆಸ್ಟಿವ್ ಸಿಸ್ಟಮ್ನೊಳಗೆ ಅದು ಒಂಥರ ಇದು ಹಾಕಿತ್ತಂತಂದ್ರೆ ನಾವು ಕರೆಕ್ಟ್ ಮಾಡಿವಿ ಅಂತ ಅರ್ಥ. ಕರೆಕ್ಟ್ ಮಾಡಿದೀವಿ ಅಂತಂತಂದ್ರೆ ಸುಮಾರು ಒಂದು ಸ್ವಲ್ಪ ದಿನದಾಗ ಹೋಗ್ಬಿಡುತ್ತೆ. ನೀವು ಹೇಳಿದ ಭಾಳ ಗುದಿ ಸತ್ಯದ ಮಾತು, ಮಂಡುಕಾಸನ ಮಾಡೋದ್ರಿಂದ ಭಾಳ ಶಕ್ತಿಯುತವಾದ್ದು. ಮತ್ತು ಇನ್ನೊಂದೇನಪ್ಪ ಅಂದ್ರೆ, ನಾ ಹೇಳಿದ್ನಲ್ಲ ಅವಕ್ಕೆ ನಾವು ನೀವು ಮಾಡ್ಲಿಕ್ಕೆ 8 ದಿನ ಆಯ್ತು, 9 ದಿನ ಆಯ್ತು, ನಮಗೆ ಸಕ್ಕರೆ ಕಾಯಿಲೆ ಹೋಗಲಿಲ್ಲ ಮಾಡಲಿಲ್ಲಲ್ಲ, ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತಂತಂದ್ರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಅದು ಮತ್ತೆ ಇನ್ನೊಂದೇನು ಸರ್, ನಿಮ್ಗೊಂದು ಹೇಳ್ತೀನಿ ನಾನು, ಈಗ ನಮಗೆ 71 ವಯಸ್ಸು ಐತೆ ಅಂದ್ರೂ ಸಹಿತ ನಾವೀಗ ಅವಾಗ ಸಾಮಾನ್ಯವಾಗಿ ಎಲ್ಲ ಆಸನಗಳು ಮಾಡೇ ಮಾಡ್ತೀನಿ. ಅವೆಲ್ಲ ಏನಿರ್ತದೆ ಅಂತಂದ್ರೆ ನಮ್ಮ ಕಲ್ಪನೆಗಳವೆಲ್ಲ, ಮತ್ತು ನಿಧಾನಗತಿ ಒಳಗೆ ಕ್ರಮಬದ್ಧವಾಗಿ ಮಾಡಿದ್ರೆ ಈ ಆಸನಗಳಿಂದ ಯಾವುದೇ ನಮಗೆ ನಾವು ತೊಂದರೆ ಅನುಭವಿಸಿದ್ರು ನಮಗೆ ಅದು ಒಳ್ಳೆಯ ಒಂದು ಅವಕಾಶವನ್ನು ಒಂದೇ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸ್ತೇವೆ.
1: ಸರ್, ಕ್ರಮದ ಬಗ್ಗೆ ಮಾತನಾಡುವಾಗ ಈಗ ಸೂರ್ಯ ನಮಸ್ಕಾರ ಯಾರು ಪ್ರಾರಂಭ ಮಾಡಿದ್ರೇನು ಶೂಸ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಮಾಡ್ತಿರ್ತಾರೆ, ಸ್ವಲ್ಪ ಅದ್ರ ಬಗ್ಗೆ
0: ಇಲ್ಲ ಸರ್, ಅವನ್ನೆಲ್ಲ ಸೂಜನ ಹಾಕೋಬಾರ್ದು. ಆಮೇಲೆ ನಾವು ಬಟ್ಟೆಗಳನ್ನ ಮೊದಲು ಲೂಸಾಗಿ ಹಾಕೊಂಡಂತ ವ್ಯವಸ್ಥೆ ಮಾಡಬೇಕು. ಆಮೇಲೆ ಇನ್ನೊಂದು ನಿಯಮ ಏನ್ ಹೇಳ್ತೈತೆ ಅಂತಂದ್ರೆ, ಸೂರ್ಯ ನಮಸ್ಕಾರ ಮಾಡಬಹುದು ಅಥವಾ ಉಳಿದ ಆಸನಗಳನ್ನು ಮಾಡಬಹುದು, ಒಟ್ಟಿನಲ್ಲಿ ಬೆಡ್ ಇರ್ಬೇಕು, ಮೃದುವಾದ ಬೆಡ್ ಇವು ಅದಾವಲ್ಲ ಈಗ, ಆ ಮೃದುವಾದ ಬೆಡ್ ಇರ್ಬೇಕು. ಯಾಕೆ ಹೇಳ್ತೀನಿ ಅಂದ್ರೆ, ಅಲ್ಲಿ ಭೂಮಿ ಖಾಲಿ ಮೈದ್ರೊಳಗೆ ಮಾಡೋದ್ರ ಕ್ರಿಮಿಕೀಟಗಳನ್ನು ಅಸ್ವಸ್ಥಕತಿ. ಒಂದು ಎರಡನೇದ ಏನಪ್ಪಾ ಅಂತಂತಂದ್ರ, ಕ್ರಮಬದ್ಧವಾಗಿ ಮಾಡೋದು ಬಹಳ ಅಂದ್ರೆ ಬಹಳ ಮಹತ್ವ ಸರ್. ಅದ್ರಾಗ ನಾವು ಕ್ರಮಬದ್ಧವಾಗಿ ಮಾಡಲಿಲ್ಲ ಅಂತಂತಂದ್ರ ಅಸ್ವಸ್ಥತೆಗೆ ಎಡೆಯಾಗಿ ಬಿಡ್ತೀವಿ. ಆಗ ಹೇಳಿದ್ರಲ್ಲ ಅಸ್ವಸ್ಥತೆಗೆ ಎಡೆಯಾಗಿ ಬಿಡ್ತೀವಿ. ಈಗ

0: ಏನ್ ಮಾಡ್ತೀವಿ ಅಂತಂತಂದ್ರ, ಬೂಟ್ ಹಾಕೊಂಡು ಮಾಡೋದ್ರಿಂದ ಅದು ಇದು ಸಿಗೋದಿಲ್ಲ, ನಮ್ಗೆ ಗ್ರಿಪ್ ಸಿಗೋದಿಲ್ಲ ಒಂದು. ಆಮೇಲೆ ಅದನ್ನ ಹಾಕೊಂಡು ಅಷ್ಟು ಹಾಕೊಳ್ಳೋದು ಅವಶ್ಯನೇ ಇಲ್ಲ, ಹಾಕೊಳ್ಳೇಬಾರ್ದು. ಯಾರ್ಯಾರೋ ತಮ್ಮ ಇದಂತ ಶೋಕಿ ಹಾಕೊಂತಾರ, ಆಕ್ಚುಲಿ ಅವ್ನು ಬೂಟ್ ಗಿಟ್ ಹಾಕೊಳ್ಳೇಬಾರ್ದು, ಹಾಕೋಬಾರ್ದು. ಮತ್ತು ಉಳಿದ ಇವು ಸಹಿತ ಇರಬಾರ್ದು ಸರ್ ನಮ್ಮ ವಿಚಾರದೊಳಗೆ. ಇವು ಕೆಲವೊಂದು ನಾನು ನೋಡಿ ನೀವು ಎಲ್ಲೇ ಒಂದು ಕಡೆ ವಾಚ್ ಇತ್ತು ಕೈಯಾಗ, ಹಂಗೆ ಮಾಡ್ತಿದ್ರು ಅವ್ನು, ಏನೋ ಏನೋ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಕೊಳ್ಳ ಚೈನ್ ಇದ್ದವ್ನು ಹಂಗೆ ಮಾಡ್ತಿದ್ರು, ಅವೆಲ್ಲ ಇರಬಾರ್ದು ಸರ್. ಅವೆಲ್ಲ ಏನಂತಾರ, ಸೌಕಿಗೆ ಮಾಡ್ಕೊಂತ ಹೋಗ್ಬಿಟ್ರೆ ಅಲ್ವೇ ಅಲ್ಲ ಅದನ್ನ. ಅವರು ಏನಿದ್ದ ಒಂದು ಎರಡು, ಒಂದು ಮ್ಯಾಲೊಂದು ಕೆಳಗೊಂದು ತಮಗೆ ಹಾಕೊಂಡು ಲೂಸ್ ಇರ್ಬೇಕು ಅಷ್ಟೇ. ಡ್ರೆಸ್ಗಳು ಲೂಸ್ ಇತ್ತು ಅಂತಂದ್ರೆ ಆಟೋಮೆಟಿಕ್ ಅದು ಒಳ್ಳೇದಾಗ್ತದೆ ಅಂತೆಲ್ಲ ಮಾಡ್ಬಾರ್ದು ಸರ್.
1: ಅದೇ ಕ್ರಮ ನಿಯಮ ತಾವು ಹೇಳಿದ್ರಲ್ಲ, ಈಗ ಅದು ಬಹಳ ಯಾರು ಪಾಲಿಸ್ತಾನೆ ಇಲ್ಲ. ನೀವೇ ಹೇಳಿದ್ರಿ, ನೀವೇ ನೋಡಿದ್ರಿ, ನಾವು ಆ ದೃಶ್ಯವನ್ನು ನೋಡಿದ್ರೆ
0: ಆ ದೃಶ್ಯ ನೋಡಿನಿ ಸರ್ ನಾನು,
1: ಬಹಳ ದುಃಖವಾಗುತ್ತೆ. ಯಾಕೆಂದ್ರೆ ಯೋಗ ಬಹಳ ಭಕ್ತಿಯಿಂದ ಮಾಡ್ಬೇಕು. ಇದೇ ಪ್ರಶ್ನೆ ನಿಮಗೆ, ಯೋಗ ಮಾಡುವಾಗ ಭಕ್ತಿ ಎಷ್ಟು ಮುಖ್ಯ, ತಮ್ಮ ಆಸನದ ಪ್ರತಿ ಎಷ್ಟು ಭಕ್ತಿ ಮುಖ್ಯ, ಅದ್ರ ಬಗ್ಗೆ ಸ್ವಲ್ಪ.
0: ಈಗೇನಾಗ್ತದ ಸರ್, ನಾವು ಈಗ ಅದನ್ನ ನಾವು ಅನ್ನೋದಕ್ಕಿಂತ ನಮ್ಗಿಂತ ಪೂರ್ವಜರು ಋಷಿ ಮುನಿಗಳು ಇರ್ಬೋದು, ಆಮೇಲೆ ಯೋಗ ಶಾಸ್ತ್ರಜ್ಞರು ಇರ್ಬೋದು, ಅವ್ರು ಅದಕ್ಕಾಗಿನ ಪ್ರಾರ್ಥನೆ ಮಾಡ್ಯಾರ. ದೇವ್ರಿಗೆ ಹೆಂಗ್ ನೀವು ಪ್ರಾರ್ಥನೆ ಮಾಡ್ತೀರಾ ಆ ರೀತಿ ಪತಂಜಲಿ ಮಹರ್ಷಿಗಳಿಗೆ ಇರ್ಬೋದು, ಆಮೇಲೆ ನಾವು ಇದನ್ನ ಅರ್ಪಣೆ ಯೋಗಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕೆಲವೊಂದು ಪ್ರಾರ್ಥನೆಗಳನ್ನ ಮಾಡಿಯೇ ಮಾಡಿರ್ತಿದ್ದಾರೆ. ಆಮೇಲೆ ಅದರಿಂದ ಇನ್ನೊಂದೇನಪ್ಪಾ ಅಂತಂತಂದ್ರ, ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಎಷ್ಟು ಮನಸ್ಸನ್ನ ಕೇಂದ್ರೀಕರಿಸ್ತಾ ಮಾಡ್ತೀವಿ, ಎಷ್ಟು ನಿಧಾನವಾಗಿ ಮಾಡ್ತೀವಿ, ಅದು ನಮ್ಗೆ ಒಳ್ಳೇದು ಕೊಡುತ್ತೆ. ಇಲ್ಲ ಅಂತಂತ ಅದು ನಿರುಪಯುಕ್ತ, ಆಮೇಲೆ ಅದರಿಂದ ಅವರೆಂದು ಉದ್ಧಾರ ಆಗುವುದೇ ಇಲ್ಲ. ಹೌದು ಹೌದು ಸರ್, ಭಕ್ತಿ ಬೇಕದು, ಭಕ್ತಿ ಇರ್ಲಾರ್ದನ್ನ ಇಲ್ಲವೇ ಇಲ್ಲ. ನಾವೆಲ್ಲ ಈಗ ಅದನ್ನ ಹೇಳ್ತಾರ, ಅವ್ರೇನು ಯೋಗಾಸನ ಮುಗಿದ್ಮೇಲೆ ಶವಾಸನ ಮಾಡಲೇಬೇಕು ಅಂತ, ಆಮೇಲೆ ಪ್ರಾಣಾಯಾಮ ಮುಗಿದ್ಮೇಲೆ ಶವಾಸನ ಮಾಡ್ಲೇಬೇಕು. ಶವಾಸನ ಮುಗಿದಾದ್ಮೇಲೆ ನಮ್ಮ ಮತ್ತೆ ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡೇನೆ ಮುಂದೆ ಹೇಳ್ತೀವಿ, ಸರ್ವೇ ಭವಂತು ಸುಖಿನ ಸರ್ವ ಸಂತ ನಿರಾಮ ಹೇಳಿ, ಮತ್ತೊಂದಿಷ್ಟು ದೇವರುಗಳನ್ನ ನೆನೆಸಿ ಇದು ಮಾಡಿ, ಅರೆ ಓಂ ತತ್ಸತ್, ಓಂ ಶ್ರೀ ಗುರುಭ್ಯೋ ನಮಃ ಅಂತೇಳಿ, ಹಿಂಗೆ ಅದನ್ನ ಸ್ವಲ್ಪ ಅನುಸರಿಸಿಕೊಂಡು ನಾವು ಭಕ್ತಿಯಿಂದ ಮಾಡಿದೀವಿ ಅಂತಂದ್ರೆ, ಮತ್ತೆ ಭೂಮಿಗೆ ನಮನಗಳು ಸಲ್ಲಿಸ್ತೀವಿ ಸರ್. ಯಾವ ರೀತಿ ಸಲ್ಲಿಸಬೇಕು ಅಂತಂದ್ರೆ, ಇಲ್ಲಿವರೆಗೆ ಆಸನ ಮಾಡಲು ಅನುವು ಮಾಡಿಕೊಟ್ಟು ಭೂಮಿ ತಾಯಿಗೆ, ಪತಂಜಲಿ ಮಹರ್ಷಿಗಳಿಗೆ, ಗುರುಗಳಿಗೆ, ಗುರುಮಾತರಿಗೆ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನಾನು ನನ್ನ ಇದಕ್ಕೆ ಮುಕ್ತಾಯ ಹೇಳ್ತೀನಿ ಅಂತ ಅಂದ್ರೆ, ಅಲ್ಲಿ ತನಕ ನಾವು ಭಕ್ತಿ ಬೇಕು ಅಂತ. ಭಕ್ತಿ ಇಲ್ಲ ಅಂತಂದ್ರೆ ಅಲ್ವೇ ಅಲ್ಲ, ಅದನ್ನ ಮಾಡಲೇಬಾರದು. ನಾನು ಕೇಳಿದೆ ಅದು ಆಟೋಮೆಟಿಕ್ ಅದ್ರ ಅಳವಡಿಸ್ಕೋಬೇಕಂತ ಭಕ್ತಿ ಬೇಕು, ಭಕ್ತಿ ಮಾಡಿ.
1: ಅದಕ್ಕೆ ಈ ಪ್ರಶ್ನೆ ಕೇಳಿದೆ, ಏಕೆಂದ್ರೆ ಎಲ್ಲರೂ ಇದನ್ನ ಬರೇ ಒಂದು ವ್ಯಾಯಾಮ ಅಂತ ನೋಡಿ.
0: ಅಲ್ಲ ಸರ್, ಅಲ್ಲ ಸರ್, ಅದು ಬಹಳ ಶಕ್ತಿ ಐತೆ ಅದ್ರೊಳಗೆ. ನಾವು ಬರೇ ಒಂದಿನ ಎರಡು ದಿನ ಮೂರು ದಿನ ಮೋಜಿಗೆ ಮಾಡುವಂತದ್ದು ಅಲ್ಲ, ಅದನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನಾವು ಭಕ್ತಿಯಿಂದ ನಾವು ಅದನ್ನ ಇದು ಮಾಡ್ಬೇಕು, ಅದನ್ನ ಅನುಸರಿಸ್ಬೇಕು.
1: ಸರ್, ಇಷ್ಟೆಲ್ಲ ಮಾಹಿತಿ ತಾವು ಕೊಟ್ರಿ, ಒಂದೇ ಒಂದು ಆಸನದ ಬಗ್ಗೆ ಕೇಳಿ ಮುಗಿಸ್ತೇನೆ. ಏಕೆಂದ್ರೆ ಇದು ಬಹಳ ಮುಖ್ಯವಾದ ಆಸನ, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ, ಅದೇ ಶವಾಸನ. ಶವಾಸನ ಆಮೇಲೆ ಮಲಗುವುದು, ವ್ಯತ್ಯಾಸವನ್ನ ತಿಳಿಸಿ.
0: ಶವಾಸನ ಅಂದ್ರೆ ಸರ್, ಆಕ್ಚುಲಿ ಶವ ಅಂದ್ರೆ ನಾವು ಅದು ಯಾವ್ದನ್ನು ಇದು ಇರ್ಲಾರ್ದಂಗ ಹೋಗಿಬಿಟ್ಟಿರ್ತದೆ. ಆ ಟೈಪ್ ನಾವು ಮಲ್ಕೊಂಡಾಗ ಹಂಗಾತ ಮಲ್ಕೋಬೇಕಾಗ್ತದ. ನಾ ಅಂದಾಜು ಕಾಲಿನ ಹಿಂಬಡದಿಂದ ಹಿಂಬಡಕ್ಕೆ ಸುಮಾರು ಒಂದು 1.5 ಫೀಟ್ ಅಂತರ ಇರಬೇಕು. ಕೈಗಳು ಕೂಡ ಸೊಂಟದಿಂದ ಒಂದು 1/2 ಫೀಟ್ ಅಂತರ ಇರಬೇಕು. ಆಮೇಲೆ ಅಂಗೈಗಳು ಆಕಾಶವನ್ನು ನೋಡ್ತಾ ಇರಬೇಕು. ಆಮೇಲೆ ಇನ್ನೊಂದೇನಂತಂತಂದ್ರ, ಅಲ್ಲಿ ಅದಕ್ಕೊಂದು ಕ್ರಮ ಐತೆ ಸರ್. ಶವಾಸನ ಮಲ್ಕೋಬೇಕಾದ್ರೆ ಶವಾಸನ ಮಲ್ಕೊಂಡಿಂದ ನಮ್ಮದೇ ಆದಂತದ್ದು ಇನ್ನೊಂದು ನಿಮ್ಗೆ ಅದನ್ನ ಹೇಳ್ಬೇಕಂತಂದ್ರ, ಈ ಧ್ಯಾನದ ಪ್ರಾರಂಭಿಕ ಹಂತನೂ ಹೌದು. ಶವಾಸನದೊಳಗೆ ನಾವು ಆ ರೀತಿ ಕ್ರಮಬದ್ಧವಾಗಿ ಹೇಳ್ತಾ ಹೋಗ್ಬಿಟ್ಟೆವು ಅಂತಂದ್ರ, ಅದನ್ನ ಹೇಳ್ಬಿಡ್ಲೇನು ಸರ್ ಸ್ವಲ್ಪ
1: ಖಂಡಿತ.
0: ಈಗ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಪ್ರಾರಂಭದಾಗ ಶವಾಸನ ಮಲ್ಕೊಂಡು ಕೂಡಲೇನ ನಮ್ಮಷ್ಟು ನಾವು ಮಲ್ಕೊಂಡಿರ್ತಾವ್ ತಿಳ್ಕೊಡ್ರಿ, ಅಥವಾ ಗುರು ಅದ ಅನ್ನ ಗುರುವರ ಇರ್ತಾರ ಇರ್ಲಿ. ಒಟ್ಟಿನ ಮೇಲೆ ಈಗ ನಾವು ಗುರುಗಳು ನಮ್ಗೆ ಹೇಳಿ ಹೋಗ್ಬಿಟ್ರು, ನಾವು ಶವಾಸನ ಆಸನಗಳನ್ನ ಮಾಡಿ ಅಥವಾ ಪ್ರಾಣಾಯಾಮಗಳನ್ನೇ ಶವಾಸನ ಬಂದಿವಿ. ಅಲ್ಲಿ ಬಂದ ತಕ್ಷಣ ನಾವು ಮೊದಲೇ ಪ್ರಾರಂಭದಾಗ ಏನ್ ಮಾಡ್ಬೇಕು ಅಂತಂದ್ರೆ, ದೀರ್ಘವಾಗಿ 4-5 ಸಲ ಉಸಿರಾಡಿಸಬೇಕು, ನಿಧಾನ ದೀರ್ಘವಾಗಿ ಉಸಿರಾಡಿಸಬೇಕು. ತದನಂತರ ನಮ್ಮ ಕಾಲುಗಳನ್ನ ಮತ್ತೆ ಸ್ವಿಮ್ ಅಲ್ಲೇ ಸ್ವಲ್ಪ ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು. ಕೈಗಳನ್ನು ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು. ಕುತ್ತಿಗೆ ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು. ಅಲ್ಲಿ ಮೂವ್ಮೆಂಟ್ ಆದ್ಮೇಲೆ ಮುಂದೆ ನಾವು ಪಾದದಿಂದ ಹಿಡ್ಕೊಂಡು ಹಂತ ಹಂತವಾಗಿ, ಉದಾಹರಣೆಗೆ ಬಲಗಾಲಿಂದ ಒಂದು ಹೇಳ್ತೀವಿ ನಾವು, ಏನಪ್ಪಾ ಅಂತಂದ್ರೆ ಬಲಗಾಲಿನ ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು, ಎಲ್ಲ ಬೆರಳುಗಳಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ. ಆಮೇಲೆ ಅಂಗಾಲಿಗೆ ವಿಶ್ರಾಂತಿ, ಮೇಲಿನ ಪಾದಕ್ಕೆ ವಿಶ್ರಾಂತಿ, ಹಿಮ್ಮಡಕ್ಕೆ. ಅದು ನಮ್ಮ ಮನಸ್ಸನ್ನು ಅಲ್ಲಿಗೆ ಕೇಂದ್ರೀಕರಿಸ್ತಾ ಹೇಳ್ತಾ ಅಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಹೋಗ್ಬಿಟ್ಟಿವ್ ನಾವು. ಎಲ್ಲಿ ಹೇಳಕತ್ತೀವಿ ಅಲ್ಲಿ ನಮ್ಮ ಮನಸ್ಸು ಇರಬೇಕು ಅಂತ, ಅದನ್ನ ನಮ್ಮ ಹೇಳ್ಕೊಂತ ಮತ್ತೆ ಮೀನು ಗಂಡಕ್ಕೆ ವಿಶ್ರಾಂತಿ, ಆಮೇಲೆ ಮೊಣಕಾಲು ಮೊಣಕಾಲು ಚಿಪ್ಪಿಗೆ ವಿಶ್ರಾಂತಿ, ತೊಡೆಗೆ ವಿಶ್ರಾಂತಿ, ಸೊಂಟಕ್ಕೆ ವಿಶ್ರಾಂತಿ, ಈ ರೀತಿ ವಿಶ್ರಾಂತಿ ಹೇಳ್ಕೊಂತ ಅದು ಆದ್ಮೇಲೆ ಈ ಕಾಲಿಗೆ ಹೇಳ್ತೀವಿ. ಆಮೇಲೆ ಕೈಗಳು ಅದೇ ರೀತಿನ, ಅದೇ ರೀತಿ ಬಲಗೈ, ಬಲಗೈ ಹೆಬ್ಬೆರಳು, ತೋರ್ ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು, ಕಿರುಬೆರಳು, ಇವೆಲ್ಲ ಬೆರಳುಗಳಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ. ಆಮೇಲೆ ಅಂಗೈಗೆ ವಿಶ್ರಾಂತಿ, ಮುಂಗೈ ಮನಕಟ್ಟಿಗೆ ವಿಶ್ರಾಂತಿ, ಆಮೇಲೆ ಮನಕೈ ಮನಕೈ ಚಿಪ್ಪಿಗೆ ವಿಶ್ರಾಂತಿ, ರಟ್ಟೆ ರಟ್ಟೆ ಸ್ನಾಯುಗಳು, ಇವೆಲ್ಲ ಹೇಳುವಾಗ ನಾವು ಅಲ್ಲಿ ಕಣ್ಣು ಮುಚ್ಚಿಕೊಂಡು ಇದು ಮಾಡ್ತಿರ್ತೀವಿ, ಅದ್ರ ಮೇಲೆ ಲಕ್ಷ ಹೋಗ್ಬಿಡ್ತದೆ. ನಾವೆಲ್ಲ ದೇವನಿಗೆ ಗೊತ್ತಾಗೋದಿಲ್ಲ ಅಷ್ಟೇ ವಿಶ್ರಾಂತಿ ಆಕತ್ ಮನುಷ್ಯಾಗ. ಈ ರೀತಿ ಹೇಳ್ತಾ ಎಲ್ಲ ಭಾಗಗಳು ಹೇಳ್ತಾ ಮುಂದೆ ಮೂಲ ಚಕ್ರ ಮೇಲೆ, ಸ್ವಾದಿಷ್ಠಾನ ಚಕ್ರ ಮೇಲೆ, ಮಣಿಪುರ ಹಿಂಗೆ ಒಂದೊಂದೊಂದೊಂದು ಹೇಳ್ತಾ ಹೋಗಿ ಹೃದಯದ ಭಾಗಕ್ಕೆ ಹೋಗಿವಿ. ನಾನು ಈಗ ನನ್ನ ಹೃದಯ ಸಪ್ಪಳವನ್ನು ಕೇಳ್ತಾ ಇದ್ದೇನೆ, ನನ್ನ ಹೃದಯ ಪೂರ್ಣ ಸ್ವಚ್ಛ ವಿಶ್ರಾಂತಿ ಸ್ಥಿತಿಯಲ್ಲಿದೆ, ನನ್ನ ಹೃದಯಕ್ಕೆ ಯಾವುದೇ ರೀತಿ ರೋಗರುಜನಗಳು ಇರುವುದಿಲ್ಲ. ಈ ರೀತಿ ನಾವು ಅಲ್ಲಿ ಮಣದಟ್ಟಾಯಿ ಮಾಡ್ಕೊತಾ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ಬಿಟ್ಟಿವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಶವಾಸನದೊಳಗೆ ನಮಗೆ ಪ್ರೆಶ್. ಮತ್ತೆ ಇನ್ನೊಂದೇನು ಸರ, ಪ್ರಾಣಾಯಾಮ ಮಾಡ್ರಿ ಅಥವಾ ಇದನ್ನ ಏನ್ರಿ ಆಸನವನ್ನು ಮಾಡ್ರಿ, ಇವೆಲ್ಲ ಮಾಡಿ ಆದ್ಮೇಲೆ ನೀವು ಶವಾಸನ ಮಾಡದಿದ್ರೆ ಅವಸ್ತುಸ್ತಾಗ್ಬಿಡ್ತು. ಅಲ್ಲಿ ಶವಾಸನ ಮಾಡಿಬಿಟ್ಟೆ ಅಂದ್ರೆ ಮನುಷ್ಯ ಫ್ರೆಶ್ ಆಗಿಬಿಡ್ತದೆ. ಅದು

0: ಅಷ್ಟ ನಾವು ತಿಳ್ಕೊಬೇಕು. ಅದ್ರೊಳಗೆ ಭಾಳ ಶಕ್ತಿ ಅದ. ಇಲ್ಲ ಅಂತಂತಂದ್ರೆ ಆಟೋಮೆಟಿಕ್ ಅದು ಮತ್ತೆ ಮುಂದೆ ನಾವು ಅವತ್ತು ಆರಾಮ್ ತಪ್ಪು ತಪ್ಪೋದು, ಹಿಂಗೆ ಲೆಕ್ಕ ತಪ್ಪು ಅಂತ ಅದನ್ನ ಆಸನ ಇದು ಶವಾಸನ ಬೇಕು ಅಂತ
1: ಕೇಳೋದು ಉದ್ದೇಶನೇ ಆದಿತ್ತು. ಯಾಕೆಂದ್ರೆ ಶವಾಸನ ಅಂದ್ರೆ ಮಲಗುದು ಅಂತ ತಿಳ್ಕೊತಾರೆ. ಬಹಳ ಲಾಭ ಕೊಡುತ್ತೆ. ಅಂಡ್ ಬಹಳ ಮುಖ್ಯವಾಗಿ ಎಲ್ಲಾ ಆಸನ ಪ್ರಾಣಾಯಾಮ ಯೋಗದ ಎಲ್ಲಾ ತಮ್ಮ ಪದ್ಧತಿ ಮಾಡಾದ ಕೂಡಲೇ ಶವಾಸನ ಮಾಡಲೇಬೇಕು
0: ಮಾಡಲೇಬೇಕು.
1: ತಾವು ಬಹಳ ಚೆನ್ನಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್?
0: ಏನು ಸರ್ ಯೋಗವನ್ನಲ್ಲಿ ತೊಡಕೊಳ್ಳೋದು? ನನಗೆ ನನ್ನ ವಿಚಾರ ಪ್ರಕಾರ ಸರ ನಮ್ಮಲ್ಲಿ ಅದು ಒಂದು ಇನ್ನಷ್ಟು ಮಾಧ್ಯಮಗಳಿರ್ಬೋದು ಅಥವಾ ಯೋಗ ಗುರುಗಳಿರ್ಬೋದು, ಅವ್ರು ದೊಡ್ಡ ದೊಡ್ಡ ಕ್ಯಾಂಪ್ ಮಾಡಿಕೊಂಡು ಈಗ ನೋಡ್ರಿ ಸರ್, ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಾಳೆ ಜೂನ್ 21ಕ್ಕೊಂದು ವಿಶ್ವ ಯೋಗ ದಿನಾಚರಣೆ ಅಂತದ. ಆದ್ರೆ ಮತ್ತೆ ಈ ವಿಷಯ ಹೇಳ್ಬೇಕಾದ್ರೆ ಬಹಳ ವಿಷಯಗಳಿಂದ ಇದು ಸರ್, ಇದು ಏನಂತಂದ್ರೆ ಆಕ್ಚುಲಿ ಬೀಜ ಮೊಳಕೆಯೊಡೆದ್ ನಮ್ಮಲ್ಲಿ ಸರ್, ಅದು ಹೆಮ್ಮರವಾಗಿ ಫಲ ಕೊಡಾಕತ್ತಿತ್ತು ವಿದೇಶದೊಳಗೆ. ಯಾಕೆ ವಿಷಯ ಹೇಳ್ತೀನಿ ಅಂತ, ನಾಳೆ 21ಕ್ಕೆ ಸರ್, ಹೋಸಲ 21ಕ್ಕೆ ಒಂದು ಕಡೆ 3,000 ಜನ ಕೂಡಿದ್ರು ಸರ್ ಅಮೆರಿಕದೊಳಗೆ ಸರ್, ಒಂದು ಕಡೆ ಆ ಫಂಕ್ಷನ್ ಮಾಡೋ ಸಲುವಾಗಿ. ಅವರೆಲ್ಲ ಮತ್ತು ಸುಮಾರು ದಿನಗಳಿಂದ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಅವತ್ತು ಅಲ್ಲಿ ಕೂಡ್ಕೊಂಡು ಅದು ಮಾಡ್ಯಾರ ಅಂತಂದ್ರೆ ನಮ್ಮಲ್ಲಿ ಏನು ಇಲ್ಲರಿ ಆಚರಣೆ ಮಾಡೋದ್ರೆ ಬರೋದಿಲ್ಲ ಅಂದ್ರೆ ನಮಗೂ ಮತ್ತು ವಿದೇಶದವ್ರಿಗೂ ಎಷ್ಟು ವ್ಯತ್ಯಾಸ ಐತೆ ಅಂತ. ಆದ್ರೆ ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಇನ್ನಷ್ಟು ನಮ್ಮಲ್ಲಿ ಒಳ್ಳೆಯ ಒಂದು ಇದು ಇನ್ನೊಂದು ವಿದೇಶದೊಳಗೆ ಮಾಡ್ಯಾರ ಸರ್. ಏನು ಮಾಡಿ ಕೆಲವೊಂದು ವಿದೇಶದೊಳಗೆ ಏನಪ್ಪ ಅಂದ್ರೆ ನಮ್ಮ ಗುರುಗಳು ಹೇಳಿದ ವಿಷಯ, ಸರ್ಕಾರದ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಅವು ಯೋಗದಲ್ಲಿ ದಿನ ಹೋಗ್ತಾನೋ ಇಲ್ಲೋ. ಈ ವಿದೇಶದೊಳಗೆ ಸರ ಆಸ್ಪತ್ರೆಗಳು ಕಡಿಮೆ ಆಗ್ಲಿಕ್ಕಿತ್ತವ, ನಮ್ಮಲ್ಲಿ ಆಸ್ಪತ್ರೆಗಳು ಹೆಚ್ಚಿಗೆ ಹುಟ್ಟಲಿಕ್ಕತ್ತವ. ಅದಕ್ಕೆ ದಯವಿಟ್ಟು ಇದನ್ನೇನು ಮಾಡ್ಬೇಕಂತಂದ್ರೆ ಆದಷ್ಟು ಶಾಲಾ ಕಾಲೇಜುಗಳಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಲವೊಂದು ಸಂಘಗಳು ಸಂಸ್ಥೆಗಳಿರ್ತಾವ, ಅವೆಲ್ಲವುಗಳು ಬೇರೆ ಬೇರೆ ರೀತಿಯೊಳಗೆ ತಮ್ಮದೇ ಆದಂಥ ಒಂದು ಹಾದಿಯೊಳಗೆ ಮನೆ ಮನೆಗೂ ಮುಟ್ಟುವಂಥ ಒಂದು ವ್ಯವಸ್ಥೆ ಮಾಡಿ ಎಲ್ಲರೂ ಕೂಡಿ ಮಾಡಿನೂ ಇದು ಮಾಡಿದಂತಂದ್ರೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಅಲ್ಲೆಲ್ಲೆಲ್ಲೆಲ್ಲೆ ಹೆಚ್ಚಿನ ಉತ್ಪಾದನೆ ಆತಪ್ಪ ಅಂತಂದ್ರೆ ಒಳ್ಳೆಯ ಆಯುಷ್ಯ ವೃದ್ಧಿ ಆಗ್ತೈತೆ ಅಂತ. ಇಲ್ಲ ಅಂತಂತಂದ್ರೆ ಸರ್ ಆಯುಷ್ಯ ಭಾಳ ಕಡಿಮೆ ಆಗ್ತದೆ. ಮನೆಯೊಬ್ಬರು ಯಾರೋ ಇದು ಹೇಳಿ ಕೊಟ್ಟಿದ್ರು 48 ವರ್ಷಕ್ಕೆ ಬಂದದಂತ ಸರ್ ಈಗ ನಮ್ಮ ಸರಾಸರಿ. ಆಕ್ಚುಲಿ ನಮ್ಮ ಹಿರಿಯರು 100 ವರ್ಷ ಮೇಲೆ ಬದುಕ್ತಿದ್ರು, ಇವಾಗ ಒಬ್ಬರು 70-80 ವರ್ಷ ಬದುಕ್ತಾರೆ, 20-25 ವರ್ಷಕ್ಕೆ ನಾಶ ಆಗಿಬಿಡ್ತಾರೆ. ಅದು ಇವೇನಾಗಿಬಿಟ್ಟಾವ ಅಂದ್ರೆ ಸರ್ ತಿಂತಕ್ಕಂಥ ಆಹಾರನೂ ಹಂಗೆ, ಆಮೇಲೆ ಪರಿಸರ ಕೆಡಿಸ್ಕೊಂಡ್ಬಿಟ್ರ. ಇವರು ಏನು ಮಾಡ್ತಾರೆ ಸರ್, ಮನುಷ್ಯ ಒಳ್ಳೆ ಪರಿಸರದ ಹೋಗ್ಬಿಡ್ತು ಅಂತಂದ್ರೆ ಒಳ್ಳೆಯದಕ್ಕೆ ಅಂತ ಹೋಗ್ಬಿಡ್ತದೆ, ಕೆಟ್ಟ ಪರಿಸರದ ಕೂಡ ಮಕ್ಕಳು ಬೆಳೆದ್ಬಿಡ್ತಾವೆ, ನಾಶ ಆಗಿಬಿಡ್ತಾವೆ. ಯಾವುದೋ ಡ್ರಿಂಕ್ಸ್ ಮಾಡಿ ಇನ್ನೊಂದು ಎಲ್ಲ ತಂಬಾಕು ಹಾಕೊಂಡು ವಿವಿಧ ರೀತಿಯೊಳಗೆ ಹಲವಾರು ಚಟಗಳು ಅಂಟುಕೊಳ್ಳಾರ್ದ ಮಾಡ್ಬೇಕಂತಂದ್ರೆ ಆ ಪರಿಸರದಲ್ಲಿ ಹೋಗ್ಬಿಟ್ರೆ ಯೋಗ ಪರಿಸರದಲ್ಲಿ ಹೋಗ್ಬಿಟ್ರೆ ಬಿಟ್ಬಿಡ್ತಾರೆ ಸರ್ ಅದು ಆಟೋಮೆಟಿಕ್. ಏನು ಇದನ್ನ ಮಾಡೋದಿಲ್ಲ. ಇಲ್ಲ ಅಂತಂದ್ರೆ ಇವೆಲ್ಲ ಇದನ್ನ ಮಾಡಿಕೊಂಡು ಆಯುಷ್ಯ ನಾಶ ಮಾಡ್ಕೊಳ್ಳೋಗ್ತಾರೆ. ದಯವಿಟ್ಟು ನನ್ನ ಆಶೆ ಏನಪ್ಪ ಅಂತಂತಂದ್ರೆ ನನಗಾದ ಅನುಭವದ ಮೇಲೆ, ವೈಯಕ್ತಿಕ ಅನುಭವದ ಮೇಲೆ, ಇನ್ನಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಪ್ರತಿಯೊಬ್ಬರ ಮನೆ ಮನೆಗೂ ಮುಟ್ಟುವಂತ ಒಂದು ವ್ಯವಸ್ಥೆ ಮಾಡಿದ್ರೆ, ಶಾಲಾ ಕಾಲೇಜಿನೊಳಗೆ ಮಾಡಿದ್ರಪ್ಪ ಅಂತಂತಂದ್ರೆ ಇದೊಂದು ನನ್ನ ಮನಸ್ಸಿಗೆ ಶಾಂತಿ, ನಮ್ಮ ದೇಶಕ್ಕೂ ಒಂದು ಒಳ್ಳೆಯ ಅನುಕೂಲ ಆಕತಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ನಮಸ್ಕಾರ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ ಮತ್ತೊಮ್ಮೆ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಯೋಗ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಶ್ರೀ ರಾಮಣ್ಣ ಹುಂಡೇಕರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹೊಸತನದ ಚಿಂತನೆ, ಪರಿಶ್ರಮ ಹಾಗೂ ಸಂಶೋಧನೆಯ ಮೂಲಕ ಚಿಗಳಿಗೆ ಹೊಸ ಗುರುತು ತಂದಿರುವಂತಹ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಪರಿಸರ ಸ್ನೇಹಿ ಉತ್ಪನ್ನಗಳಿಂದ ಹಿಡಿದು ಭಾರತದ ಮೊದಲ ಪ್ರೊಸೆಸ್ ಪೇಟೆಂಟ್ ಪಡೆದಂತಹ ಇಂಬ್ಲಿ ಕ್ಯಾಂಡಿಯವರಿಗೆ ಅವರ ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಮೊದಲಿಗೆ ತಮ್ಮ ಬಾಲ್ಯದ ಬಗ್ಗೆ ತಿಳಿಸ್ಕೊಡಿ ಸರ್.
1: ನನ್ನ ಹೆಸರು ಗಿರೀಶ್ ಮಹದೇವ ಪಾಲಸ್ಕಿ ಅಂತ. ನಾವು ಇರೋದು ಬೆಳಗಾವಿ ಜಿಲ್ಲೆ ಬೈಲಹೊಂಗದಲ್ಲಿ. ನನ್ನ ಬಾಲ್ಯ ನನ್ನ ಮೊದಲನೇ ತರಗತಿಯಿಂದ ಪಿ ಯು ಸಿವರೆಗೆ ಆಗಿರೋದು ಬೈಲಹೊಂಗಲ್ನಲ್ಲಿ. ನಾವು ಕಲಿತಿರೋದು ಕನ್ನಡ ಮೀಡಿಯಂನಲ್ಲಿ. ನನ್ನ ಇಂಜಿನಿಯರಿಂಗ್ ಆಗಿರೋದು ಬಸವೇಶ್ವರ ಇಂಗ್ಲಿಷ್ ಕಾಲೇಜ್ ಬಾಗಲಕೋಟೆನಲ್ಲಿ. ಸೊ ನಮ್ಮ ಬಾಲ್ಯವೆಲ್ಲ ನಿಮಗೆ ತಿಳಿದಿರೋ ಹಾಗೆ ಬೈಲಹೊಂಗಲ್ದಂಥ ಊರಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಕನ್ನಡ ಶಾಲೆಯಲ್ಲಿ ಎಲ್ಲರೂ ನೀವೇನು ನಿಮ್ಮ ಜನ್ರೇಷನಲ್ಲಿ ಎಂಜಾಯ್ ಮಾಡಿದ್ರೆ ಆ ಥರ ಎಲ್ಲ ಆಟಗಳನ್ನು ಆಡಿದ್ದೇವೆ, ಗಿಡಗಳನ್ನು ಹತ್ತಿದ್ದೇವೆ, ಈ ಥರ ಎಲ್ಲ ಒಂದು ಎಂಜಾಯ್ ಮಾಡಿ ನಮ್ಮ ಜೀವನವನ್ನು ಕಂಡುಕೊಂಡಿದ್ದೇವೆ. ಸೊ ಆ ಒಂದು ಬಾಲ್ಯದಲ್ಲಿ ನಾವು ಏನನ್ನ ಸವಿದಿದ್ದೇವಲ್ಲ, ಸೊ ಅಂತ ಒಂದು ವಸ್ತುವನ್ನ ಒಂದು ನಾವೀಗ ಒಂದು ಜಾಗತಿಕ ಮಟ್ಟ ಒಯ್ಯಬೇಕಂತ ಪ್ರಯತ್ನ ಮಾಡಿ ಅದರಲ್ಲಿ ಒಂದು ಮಟ್ಟಕ್ಕೆ ಸಕ್ಸಸ್ ಆಗಿದ್ದೇವೆ. ಸೊ ಈ ಒಂದು ನಮ್ಮ ಯಶಸ್ಸಿಗೆ ಮುಖ್ಯ ಕಾರಣ ಅಂದ್ರೆ ನಾವು ಎಂಜಾಯ್ ಮಾಡಿದಂತ ಬಾಲ್ಯ. ಯಾಕಪ್ಪ ಅಂತಂದ್ರೆ ಅವಾಗಿನ ಪಾಲಕರಾಯ್ತು, ಪೋಷಕರಾಯ್ತು, ಈಗಿನ ಪಾಲಕರು ಪೋಷಕರು ಹಾಗೆ ಅಷ್ಟೊಂದು ಓವರ್ ಥಿಂಕಿಂಗು ಅಷ್ಟು ಓವರ್ ಪ್ರೊಟೆಕ್ಟೆಡ್ ಇರಲಿಲ್ಲ. ಅವಾಗ ಏನ್ ಮಾಡ್ತಿದ್ರು ಪಾಲಕರು ಅಂತ, ನಮ್ಮ ಮಕ್ಕಳು ಬೆಳೀಲಿ, ಸೊ ಸೋಷಿಯಲ್ ಆಗಿ ಬೆಳೀಲಿ, ಇವರಿಗೆಲ್ಲ ನಾಲೆಜ್ ಬರಲಿ, ಇವ್ರ ಜೀವನ ನಡೆಸೋದು ಕಲೀಲಿ ಅಂತ ನಮ್ಮನ್ನೆಲ್ಲ ಸೊ ಫ್ರೀ ಹ್ಯಾಂಡ್ ಆಗಿ ಬಿಡ್ತಿದ್ರು. ಈಗ ಏನಾಗಿಬಿಟ್ಟಿದಂತ ಈಗಿನ ಪಾಲಕರಿಗೆ ಅವ್ರ ಮಕ್ಕಳು ಹೆಂಗ್ ಬೆಳಿಬೇಕು ಅಂತ ಒಂದು ಬೌಂಡ್ರಿ ಹಾಕ್ಬಿಡ್ತಾರೆ, ಆ ಬೌಂಡ್ರಿನಾಗ ಬೆಳಿಬೇಕು ಅವ್ರು. ಸೊ ಅಂತ ಬೌಂಡ್ರೀಸ್ ನಮ್ಗೆ ಇರಕ್ಕಿಲ್ಲ. ಯಾವಾಗ ನೋಡ್ರಿ ನೀವು ಒಂದು ಜೀವನದಲ್ಲಿ ಒಂದು ಯಶಸ್ಸು ಸಾಧನೆ ಮಾಡಬೇಕಂತ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ಬಾಕ್ ಅಂತೀವಿ ನಾವು. ಅಂದ್ರೆ ನಿಮ್ಮ ಒಂದು ನಾಲ್ಕು ಗೆರೆಗಳ ಮಧ್ಯದಲ್ಲಿನ ಲೋಕವನ್ನು ಬಿಟ್ಟು ಬೇರೆ ಒಂದು ವಿಚಾರ ಮಾಡಿದ್ರೆ ನೀವು ಯಶಸ್ಸನ್ನು ಸಾಧಿಸ್ತೀರಿ. ಸೊ ಆ ತರ ಒಂದು ನಮಗೆ ಬಾಲ್ಯವನ್ನು ನಮ್ಮ ಪಾಲಕರು ಕೊಟ್ಟಿದ್ದಾರೆ. ಸೊ ಈಗಿನ ಪಾಲಕರು ಆ ಬಾಲ್ಯವನ್ನು ಅವ್ರ ಮಕ್ಕಳಿಗೆ ಕೊಡ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ನಮ್ಮ ಬಾಲ್ಯ ತುಂಬಾ ಅತ್ಯುತ್ತಮವಾಗಿತ್ತು. ಹಳ್ಳಿಗಳಲ್ಲಿ ನಾವು ಏನೇನು ನೋಡಬೇಕಂದೆಲ್ಲ ನೋಡಿದ್ದೇವೆ, ಏನೇನು ಮಾಡಬೇಕಂದೆಲ್ಲ ಮಾಡಿ ಕ್ಯಾಸ ನಮ್ಮ ಬಾಲ್ಯವನ್ನು ಅನುಭವಿಸಿ ಬಂದಿದ್ದೇವೆ. ಸೊ ನಾವು ಕನ್ನಡ ಶಾಲೆ ಅಂತಂದ್ರೆ ನೋಡ್ರಿ, ನೀವು ಕನ್ನಡ ಶಾಲೆಗೆ ಹೋದಾಗ ನೀವು ಶಾಲೆಗೆ ಹೆಂಗೆ ಇರ್ತಿದ್ರಿ, ಅವಾಗ ಎಷ್ಟು ನಿಮಗೆ ಕುಂದ್ರಾಕ ಜಾಗ ಇರ್ತಿತ್ತು, ಮಳೆಯಾಗ ಕುಂದಿರ್ತಿದ್ರಿ, ನೆಲದಾಗ ಕುಂದಿರ್ತಿದ್ರಿ, ಆಮ್ಯಾಗ ನೀವು ಅಂತ ಅರಿವಿ ಹಾಕೊಂಡು ಹೋಗ್ತಿದ್ರಿ, ಅಂತ ಅರಿವಿಯಾಗ ಈಗ ಮನೆ ಬಿಟ್ಟು ಹೊರಗೆ ಬರೋದಲ್ಲಿ ಹುಡುಗರು ಅಂತ ಅರಿವಿ ಹಾಕೊಂಡು ಶಾಲೆಗೆ ಹೋಗ್ತಿದ್ವಿ. ಆಮ್ಯಾಗ ಅವಾಗ ನಮಗೆ ಶಿಕ್ಷಕರಾಯ್ತು, ಶಿಕ್ಷಕಿಯರು ಎಷ್ಟು ನಮಗೆ ಮೌಲ್ಯವನ್ನು ಕೊಡ್ತಾ ಇದ್ರಪ್ಪ ಅಂತಂದ್ರೆ, ನಮ್ಮ ಸರ್ ರಸ್ತಾದಾಗ ಬರೋದನ್ನ ಹೋಗಿ ಅಡಿಕೊತಿದ್ವಿ ನಾವು ಎಲ್ಲರ, ಅವ್ರೇನು ಮಾಡ್ತಿರಿ ಕೇಳ್ಕರೆ ಅಷ್ಟು ಒಂದು ನಮಗೆ ಗೌರವ ಇತ್ತು. ಯಾಕಪ್ಪ ಅಂತ ನಮ್ಮ ಕಲ್ಚರ್ ಹಂಗಿತ್ತು ಅವಾಗ. ಈಗ ಹಂಗಾಗಲ್ಲ, ಈಗ ಮುಂದೆ ಇದ್ರಿಗೆ ಪ್ರಿನ್ಸಿಪಲ್ ಸರ್ ಬರ್ತಾನ ಹುಡುಗರು ಹಂಗ ದಾಟಿ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಈಗಿನವ್ರಿಗೆ ಅದು ಒಂದು ಆ ಗೌರವ ಅನ್ನೋದಾತು ಇದು ಆ ತರದ ಇನ್ನ ಕಂಟಿನ್ಯೂ ಆಗಿಲ್ಲ, ಸ್ವಲ್ಪ ಕಲ್ಚರಲ್ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗಿದೆ ಅನಿಸ್ತದೆ. ಸೊ ನನ್ನ ಬಾಲ್ಯ ನಾವು ಬೈಲಹೊಂಗಲದಲ್ಲಿ ಬಹಳ ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಬಾಲ್ಯದ ಸ್ನೇಹಿತರು ಈಗವರು ಬೈಲಹೊಂಗಲದಲ್ಲಿ ಇದ್ದಾರೆ. ನಿಮಗೊಂದು ಚಲೋ ವಿಷಯ ಹೇಳಬೇಕಂತಂದ್ರೆ, ಯಾವಾಗ ತನ್ನ ಆ ವ್ಯಕ್ತಿಯ ಜೊತೆಗೆ ಅವ್ರ ಬಾಲ್ಯದ ಸ್ನೇಹಿತರು ಇರ್ತಾರಲ್ಲ, ಅವಾಗ ಅವನ ಜೀವನ ಬಹಳ ಸುಖಮಯ ಆಗಿರ್ತದೆ. ಯಾಕಂದ್ರೆ ನಿಮ್ಮ ಬಾಲ್ಯದ ಸ್ನೇಹಿತರ ಜೊತೆ ಏನೇನು ಹಂಚುಕೋತೀರಿ, ಏನೇನು ಅನುಭವಿಸ್ತೀರಿ, ಅದನ್ನ ನೀವು ಯಾರೂ ಮುಂದೆ ಬಂದಂತ ಸ್ನೇಹಿತರಿಂದಾಗ್ಲಿ ಮುಂದೆ ಬಂದಂತ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳಿಕ್ ಆಗೋದಿಲ್ಲ. ನೀವು ನೋಡಬಹುದು, ನಿಮ್ಮನ್ನೊಮ್ಮೆ ನೀವು ಹೊಳ್ಳಿ ಮರಳಿ ನೋಡ್ಕೋರಿ, ಯಾವಾಗ ನಿಮ್ಮ ಬಾಲ್ಯದ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೆ, ನೀವಾಗ ಎಷ್ಟು ಖುಷಿಯಾಗಿರ್ತೀರಿ, ಅದು ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಬಾಲ್ಯ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಬಾಲ್ಯವನ್ನು ನಾವೆಲ್ಲ ಕಳೆದಿರೋದು ಬೈಲಹೊಂಗಲದಲ್ಲಿ.
0: ಸರ್, ಈಗ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ತಾವು ಬಂದದ್ದು, ಓದಿದ್ದು ಇಂಜಿನಿಯರ್, ತಮ್ಮ ಮನಸ್ಸು ಆಲುತ್ತೆ ಉದ್ಯಮದ ಕಡೆ, ಅದರಲ್ಲೂ ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ತಮ್ಮ ಮನಸ್ಸು ಆಲುತ್ತೆ, ಅದರ ಬಗ್ಗೆ ಮಾತಾಡೋದಾದ್ರೆ ಸರ್.
1: ನೋಡ್ರಿ, ನಾನು ಇಂಜಿನಿಯರಿಂಗ್ ಮುಗಿದದ್ದು ನಂದು 2002. ಸೊ ನಾವು ಬೈಲಹೊಂಗಲದ ಊರಾಗ ಬೆಳೆದೇವು ಅಂತ ನನಗೆ ಕಲಿವಾಗಾಯ್ತು, ಶಾಲೆ ಕಲಿವಾಗಾತು, ಇಂಜಿನಿಯರಿಂಗ್ ಕಲಿವಾಗಾತು. ನಮಗೆ ಒಂದು ಏನಿತ್ತಪ್ಪ ಅಂತಂದ್ರೆ ಅಲ್ಲಿಂತ ಶಿಕ್ಷಕರಾಯ್ತು, ಪ್ರೊಫೆಸರ್ಸ್ ಆಯ್ತು, ಲೆಕ್ಚರರ್ ಆಯ್ತು, ನಮಗೆ ಎಷ್ಟಾಗತ್ತೆ ಅಷ್ಟು ನಮ್ಮ ಆಟಿಟ್ಯೂಡ್ ನೋಡಿ ನಮಗೆ ಜಾಸ್ತಿ ಸ್ಕೋಪ್ ಕೊಡ್ತಾ ಇದ್ರು. ಸೊ ನಾವು ಕಲಿಯುವಾಗ ಏನು ಮಾಡಿದ್ರೆ ನನಗೆ ಜಾಸ್ತಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಜಾಸ್ತಿ ಸರ್ಗಳು ಹೇಳ್ತಿದ್ರು, ಪ್ರೊಫೆಸರ್ಸು ಲೆಕ್ಚರ್ಸ್ ಎಲ್ಲ ಹೇಳ್ತಿದ್ರು. ಸೊ ಅದೊಂದು ನಮಗೆ ಅವಾಗ ಕೂಡಿತ್ತು. ಆಮ್ಯಾಗ ನನಗೆ ಒಂದು ಏನಪ್ಪ ಅಂತ, ನಮ್ಗೆ ಗೊತ್ತಿತ್ತು ನಾವು ಶಾಲೆಗೆ ಶಾನೆದೇವು, ಚಲೋ ಮಾರ್ಕ್ಸ್ ಹೋಗ್ತೀವಿ ಅಂತ ಎಲ್ಲ ಗೊತ್ತಿತ್ತು. ನೀವು ನೋಡ್ರಿ, ಇಂಜಿನಿಯರಿಂಗ್ ಮುಗಿದ ಎಲ್ಲೇ ನೌಕರಿ ಹೋದ್ರೆ ನಿಮ್ಗೆ ಏನು ಮಾಡ್ತಾರೆ, ನೀವು ಏನು ನಿಮ್ಮಲ್ಲಿ ಏನದ, ನಿಮ್ಮ ಕೆಪಾಸಿಟಿ ಏನು, ನೀವು ಏನು ನಮ್ಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದ್ರ ಮೇಲೆ ಪಗಾರ ಕೊಡೋರು ಯಾರೇ ಆಗಲಿ. ಸೊ ನಾವು ಸ್ವಲ್ಪ ಶಾನೆ ಅದ ಅಂದ್ಮೇಲೆ ನಂದೇನು ವಿಚಾರ, ನಾವು ಏನೋ ಮಾಡಿ ನಮ್ಮ ಊರಾಗ ಮಾಡಬೇಕಲ್ಲ, ನಮ್ಮ ಊರ ಸ್ವಲ್ಪ ಏನು ಡೆವಲಪ್ ಮಾಡಬೇಕು, ನಮ್ಮ ಊರಲ್ಲಿ ಏನು ಹೊಸ ಉದ್ಯಮ, ಇಂಥದ್ದು ಆಸೆ ಇತ್ತು ನನಗೆ. ಸೊ ಅದಕ್ಕೆ ಏನಾಯಿತು, ನಾನು ಇಂಜಿನಿಯರಿಂಗ್ ಮುಗಿದ್ಮ್ಯಾಗ ಒಂದು 3 ವರ್ಷ ಪುಣೆಯಲ್ಲಿ ನಮ್ಮ ಕಸಿನ್ ಬ್ರದರ್ ಜೊತೆ ಒಂದು ಇಂಡಸ್ಟ್ರಿ ಇತ್ತು, ಅಲ್ಲಿ ಅಷ್ಟು ವರ್ಕ್ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಅಲ್ಲಿ ಹೋಗಿ ಸ್ವಲ್ಪ ಬಿಸ್ನೆಸ್ ಬಗ್ಗೆ ನಾಲೆಜ್ ತೊಗೊಂಡು ಅಲ್ಲಿದಲ್ಲಿ ಅಂದ್ರೆ ನೀವೊಂದು ಪುನಾನಂತ ಊರಾಗ ನೀವು ಒಮ್ಮೆ ಲೈಫ್ ತೆಗಿಬೇಕಂದ್ರೆ ಅದೇ ಹೌ ಇಟ್ ಇಸ್ ಹೌ ಮೆಕ್ಯಾನಿಕಲ್ ಲೈಫ್ ದಟ್ ವಾಸ್, ಅದನ್ನೆಲ್ಲ ಅನುಭವಿಸಿದ್ದೀನಿ. ಸೊ ನಮ್ಮ ಬೈಲಹೊಂಗಲದಲ್ಲಿ ಉದ್ಯಮ ಹಾಕಬೇಕಂತೇನು ಮೊದಲಿಂದ ಇತ್ತಲ್ಲ, ಆ ಆಸೆಯನ್ನು ಸಾಕಾರ ಬಳಸಲಿಕ್ಕೆ 2005 ಬೈಲಹೊಂಗಕ್ಕೆ ಬಂದೆ. ಸೊ ನನಗೆ ಮೊದಲಿನಿಂದ ಒಂದು ಪೇಪರ್ ಬಗ್ಗೆ ಭಾಳ ಒಲವು, ಯಾಕಪ್ಪ ಅಂತಂದ್ರೆ ನಾನು ನೀವು ಸಾಯಂಕಾಲ 4-5 ಇದ್ದಾಗ ನಾವು ಗಾಳಿಪಟ ಮಾಡಿ ಒಂದು ಸ್ವಲ್ಪ ಮಾರಿದ್ನಿ ಒಂದು ಟೈಮ್ನಾಗ. ಆಮೇಲೆ ಏನಾಯ್ತು, ಪೇಪರ್ನಾಗ ಏನು ಮಾಡಬೇಕಪ್ಪ ಅಂದ್ರೆ ಅವಾಗ ಏನಿತ್ತು ರೀ, ಪರಿಸರದ ಬಗ್ಗೆ ಜಾಗೃತಿ ಆಯ್ತು, ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಭಾಳ ಇತ್ತು. ಆಮೇಲೆ ನಾವು ಪೇಪರ್ನಾಗೆಲ್ಲ ನೋಡ್ತಿದ್ವಿ ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಸಾಯ್ತಾವ ಹಾವೆಲ್ಲ ನೋಡ್ತಿದ್ವಿ. ಸೊ ಇದಕ್ಕೇನರ ಒಂದು ಮಾಡಬೇಕಲ್ಲ ಅಂದಾಗ ನನಗೆ ಅವಾಗ ತಲೆಗೆ ಬಂತು, ಹೈ ಕಾಂಟ್ರಿ ಗೋ ಫಾರ್ ದ ಪೇಪರ್ ಕ್ಯಾರಿ ಬ್ಯಾಗ್, ಸ್ಯಾಕ್ ಮಾಡಬಾರ್ದು. ಸೊ 2005 ಇಸ್ವಿಯಲ್ಲಿ ಬೈಲಹೊಂಗಲದಂತ ಊರಾಗ ನಾವು ಪೇಪರ್ ಬ್ಯಾಗ್ ಕ್ಯಾರಿ ಬ್ಯಾಗ್ ಅಂದ್ರೆ ಅವಾಗ ಎಲ್ಲರಿ ಬೈಲಹೊಂಗಲ್ಗೆ ಎಲ್ಲಿ ಗೊತ್ತಿಲ್ಲ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳು ಪೇಪರ್ ಕ್ಯಾರಿ ಬ್ಯಾಗ್ ಗೊತ್ತಿತ್ತು, ಇಟ್ಸ್ ಟೋಟಲ್ ಅನ್ನೋನ್ ಫೀಲ್ಡ್ ಅವಾಗ. ಸೊ ಏನ್ ಮಾಡಿದ್ವಿ, ಅವಾಗ ಒಂದು 1-2 ವರ್ಷ ಬಹಳ ರಿಸರ್ಚ್ ಮಾಡಿದ್ವಿ, ಎಲ್ಲ ಬೆಂಗಳೂರು ಕೊಯಮತ್ತೂರು ಈ ತರ ಎಲ್ಲ ಅಡ್ಡಾಡಿ ಸ್ವಲ್ಪ ನಾಲೆಜ್ ಕಲೆಕ್ಟ್ ಮಾಡಿ 2006 ಅನ್ನೋರಾಗ ಒಂದು ನಾವೊಂದು ಫಸ್ಟ್. ಇನ್ನೂವರೆಗೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮಂತ ಪೇಪರ್ ಕ್ಯಾರಿ ಬ್ಯಾಗ್ ಯೂನಿಟ್ ಇನ್ನೂವರೆಗೆ ಇಲ್ಲ. ಯಾಕಂದ್ರೆ ವಿ ಆರ್ ಸ್ಪೆಷಲೈಸ್ಡ್ ಇನ್ ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್. ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್ ಅಂತಂದ್ರೆ ಎಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅದು ಏನಾಗುತ್ತೆ, ಬಾಟಮ್ ಸ್ಕ್ವೇರ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಆ ಒಂದು ಪ್ರೊಸೆಸ್ ಆಗಿ ನಾನು ಸ್ವಂತ ಡೆವಲಪ್ ಮಾಡಿದೆ. ಯಾಕಂದ್ರೆ 2005 ಎಲ್ಲರಿ ಪೇಪರ್ ಕ್ಯಾರಿ ಬ್ಯಾಗ್ ಇಂಡಸ್ಟ್ರಿ ಒಂದು ಇರಾಕಲ್ಲ, ಈಗೇನು ಒಂದು 2-3 ಆಗಿದಾವ ಅಷ್ಟೇ. ಬರ್ ನಾವು ಬೈಲಹೊಂಗಲದಂತ ಊರಾಗ ಮಾಡೋದ ಟೆಕ್ನಿಕಲ್ ಸಪೋರ್ಟ್ ಬೇಕಲ್ಲ. ನಾವು ಪುಣೆಯಲ್ಲಿ ಇದ್ದಂತ ನನಗೆ ಗೊತ್ತಿತ್ತು, ಮಷಿನ್ ನಾಲೆಜ್ ಇತ್ತು, ಐ ಯೂಸ್ ಟು ಮ್ಯಾನುಫ್ಯಾಕ್ಚರ್ ದ ಮಷಿನ್ಸ್ ಎಲ್ಲ ಮಾಡ್ತಿದ್ವಲ್ಲ. ಸೊ ಆ ಒಂದು ಇದನ್ನ ಇಟ್ಕೊಂಡು ನಾನು ಸ್ವಂತ ಒಂದಿಟ್ಟು ಮಷಿನ್ ಮಾಡಿ ಅವ್ನ ಡೆವಲಪ್ ಮಾಡ್ಕೊಂಡು ಸೆಮಿ ಆಟೋಮೆಟಿಕ್ ಪ್ರೊಸೆಸ್ ಡೆವಲಪ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಅದು ಡೆವಲಪ್ ಮಾಡಿದ್ಮ್ಯಾಗ ನಾವು ಪೇಪರ್ ಕ್ಯಾರಿ ಬ್ಯಾಗ್ ಅಲ್ಲಿ ನೋಡಿದ್ರೆ ಯೂಸ್ ಮಾಡೋ ದೊಡ್ಡ ದೊಡ್ಡ ಸಿಟಿ ಒಳಗೆ ನಮ್ಮ ಲೋಕಲ್ ಅಂಕರ ಯೂಸ್ ಆಗಿ ಸಾಧ್ಯಿಲ್ಲ. ಸೊ ನಾವೇನು ಮಾಡಿದ್ವಿ, ಅವಾಗ ಎಲ್ಲ ದೊಡ್ಡದಾಗ ಪುಣೆಯಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಹೋದೆ, ಎಲ್ಲ ಕಡೆ ಅಡ್ಡಾಡಿ ಅಡ್ಡಾಡಿ ಒಂದು 2-3 ಆರ್ಡರ್ ತೊಗೊಂಡ್ವಿ. ಒಮ್ಮೆ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರ ಹಿಂಬಲ್ಲಿ ಒಂದಷ್ಟು ವರ್ಕ್ ಮಾಡಿದೆ. ಆಮ್ಯಾಗ ಕೇಲಿ ಯೂನಿವರ್ಸಿಟಿ ಆಯಿತು, ಕೇಲಿ ಹಾಸ್ಪಿಟಲ್ ಆಯ್ತು, ಇವಂಬಲ್ಲಿ ವರ್ಕ್ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಒಂದಿಷ್ಟು 5-star ಹೋಟೆಲ್ಸ್ ಈ ಥರ ಏನು ನಮ್ಗೆ ಆರ್ಡರ್ ಬಳಿಕತ್ತದು. ಆಮ್ಯಾಗ ಒಮ್ಮೆ ನಾವು ಇಟಲಿಗೂ ಕಳಿಸಿದ್ದೀವಿ, ಒಮ್ಮೆ ಅಮೆರಿಕಾ ಕಳಿಸಿ, ಒಮ್ಮೆ ಚೆನ್ನಾಗಿ ಕಳಿಸಿ. ಈ ಥರ ಒಂದು ನಾವು ಪೇಪರ್ ಬ್ಯಾಗ್ ಮಾಡಾಕತ್ತ ಮೇಲೆ ನಮಗೆ ಅದ್ರ ಬಗ್ಗೆ ನಾಲೆಜ್ ಬಂತು, ಅದರಿಂದ ಆರ್ಡರ್ಸ್ ಬರಾಕತ್ತು. ಸೊ ವಿ ಗಾನ್ ವಿತ್. ಆಮೇಲೆ ನಮ್ಮಲ್ಲಿ ಏನಂತು ಈ ಸೆಮಿ ಆಟೋಮೆಟಿಕ್ ಪ್ರೊಸೆಸ್ಸು ಮತ್ತು ಕಸ್ಟಮೈಸೇಷನ್ ಇದ್ದುದರಿಂದ ನಮ್ಮನ್ನು ಜನ ಹುಡುಕೊಂಡು ಬರ್ತಿರು. ಯಾಕಪ್ಪ ಅಂತಂದ್ರೆ ನಮ್ಮ ಕ್ವಾಲಿಟಿ ಆಫ್ ಪ್ರೊಡಕ್ಟ್ ಭಾಳ ತುಂಬ ಚೆನ್ನಾಗಿತ್ತು. ಈ ನಾವು ಯಾವುದೇ ಒಂದು MNC ಕಂಪ್ನಿ ಕೊಡೋಕ್ಕಿಂತ ಚಲೋ ಕ್ವಾಲಿಟಿ ಪ್ರೊಡಕ್ಟ್ ಕೊಡ್ತಾ ಇದ್ವಿ. ಸೊ ಅದರಿಂದ ಮೌತ್ ಟು ಮೌತ್ ಪಬ್ಲಿಸಿಟಿ ಚೆನ್ನಾಗಾಯ್ತು. ಸೊ ಈ ಕಾರಣದಿಂದ ನಾವು ಪೇಪರ್ ಬ್ಯಾರಿ ಬ್ಯಾಗ್ಲು ಒಂದು ಉತ್ತಮವಾದಂಥ ಒಂದು ಹೆಸರನ್ನು ಮಾಡಿದ್ವಿ. ಆಮ್ಯಾಗ ಇದರ ಮೂಲ ಉದ್ದೇಶಪ್ಪ ಅಂತಂದ್ರೆ ನೋಡ್ರಿ, ನಾ ಹೇಳಿದ್ನಲ್ಲ ನಿಮ್ಗೆ ಒಂದು ಪರಿಸರ ಉಳಿಸಬೇಕು ಅನ್ನೋ ಕಾಳಜಿ ಇತ್ತು. ಎರಡನೇದು ಬೈಲಹೊಂಗಲದಂತ ಊರಾಗ ನಮ್ದೊಂದು ಎಂಪ್ಲಾಯ್ಮೆಂಟ್ ಕೊಡಬೇಕಲ್ಲ ಜನರಿಗೆ. ನಾವು ಇದ ಒಂದು ಇನ್ನೇ ಇಟ್ಟೋಗಿ ನೀವು ಬೇರೆ ಸಿಟಿ ಒಳಗೆ ಹಾಕಿದ್ರೆ ಅಲ್ಲಿ ರಗಡ್ ಜನ ಸಿಗ್ತಾರೆ, ಬಟ್ ಬೈಲಹೊಂಗಲದಂತ ಊರಾಗ ನೌಕರಿ ಕೊಡಬೇಕಲ್ಲ ಹೆಣ್ಮಕ್ಳಿಗೆ. ಅದು ಅವರ್ಸ್ ಟೋಟಲಿ ವುಮನ್ ಎಂಪವರ್ಡ್ ಯೂನಿಟ್. ನೀವು ಬಿಲೀವ್ ಮಾಡೋದಿಲ್ಲ, ನಮ್ಮಲ್ಲಿ ಇರುವಂತಹ ಎಲ್ಲ ಲೇಬರು ಮಹಿಳೆಯರೇ, ನಮ್ಮಲ್ಲಿ ಇರುವಂತ ಎಲ್ಲ ಮಷಿನ್ಗಳನ್ನ ರನ್ ಮಾಡೋರು ಮಹಿಳೆಯರೇ. ಯಾವ ಕಂಪ್ನಿಯವ್ರು ನಮಗೆ ಮಷಿನ್ ಕೊಟ್ಟಾರಲ್ಲ, ಒಂದಿಷ್ಟು ಜನ ಬಂದು ಶೂಟಿಂಗ್ ಮಾಡ್ಕೊಂಡು ಹೋದ್ರೆ ಆ ಟೈಮ್ನಾಗ ಯಾಕಪ್ಪ ಅಂತಾರೆ, ಆ ಟೈಮ್ನಾಗೂ ಅಂತ ಮಷಿನ್ ಎಲ್ಲೂ ಲೇಡೀಸ್ ರನ್ ಮಾಡ್ತಿರ್ಕಿಲ್ಲ. ಈಗ ಮಾಡ್ತಾರ, ಬಿಕಾಸ್ ನಾವು 2026 ಐ ಆಮ್ ಟಾಕಿಂಗ್ ಅವ್ಟ್ 2005-2006 ನಂಗೆ ಮಾತಾಡ್ತಿದ್ದೇನೆ ನಾನು. ಸೊ ಹಿಂಗಾಗಿ ಏನಾಯ್ತು, ನಾವು ಈ ಒಂದು ಪೇಪರ್ ಕ್ಯಾರಿ ಬ್ಯಾಗ್ ಉದ್ಯಮ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋದ್ವಿ. ಅದರಿಂದ ನಮಗೆ ತುಂಬ ಹೆಸರು ಬಂತು ಮತ್ತು ಅದರಿಂದ ನಮ್ಮ ಉದ್ಯಮನು ತುಂಬ ಚೆನ್ನಾಗೋಯ್ತು. ಆಮೇಲೆ ನಾವು ಗೌರ್ಮೆಂಟ್ಗೂ ಸ್ವಲ್ಪ ಸಪ್ಲೈ ಕೊಟ್ಟಿವಿ, ಈ ಥರದ್ದೆಲ್ಲ ಮಾಡ್ಕೊಂತ ಉದ್ಯಮನ ಕಂಟಿನ್ಯೂ ಮಾಡ್ಕೊಂತ ಈಗೂ ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಪ್ರೊಡಕ್ಷನ್ ಈಗೂ ನಡೀತಾ ಇದೆ.
0: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಸರಿಗ ತಾವು ಬಾಲ್ಯದ ಪ್ರೇರಣೆಯಿಂದ ಚಿಗಳಿ ಹುಟ್ಟಿತು ಅಂತ ಹೇಳಿದ್ರಿ. ಈಗ ಜನರು ಸಾಮಾನ್ಯವಾಗಿ ನೋಡುವಂತ ಹುಣಸೆ ಹಣ್ಣನ್ನ ತಾವು ವಿಭಿನ್ನವಾಗಿ ನೋಡ್ತೀರಾ, ಜೊತೆಗೆ ಅದನ್ನು ಒಂದು ಅವಕಾಶವಾಗಿ ಬಳಸ್ಕೊಳ್ತೀರಾ. ಸಾಂಪ್ರದಾಯಿಕ ರುಚಿಯನ್ನ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವಂತ ಆಲೋಚನೆ ಹೇಗೆ ಬಂತು ಅಂತ?
1: ನಾ ನಿಮಗೆ ಹೇಳಿದ ಹಾಗೆ ನಾವು ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅದರ ಜೊತೆಗೆ ಒಂದು ಜರ್ಬೆರಾ ಪ್ಲಾಂಟೇಶನ್ ಕೂಡ ಮಾಡ್ತಾ ಇದ್ವಿ, ಅದು ಇತ್ತು. ಸೊ 2015 ನಾನು ನನ್ನ ಸ್ವಲ್ಪ ಎಲ್ಲ ಪುಸ್ತಕ ಓದುದು ಎಲ್ಲ ಸ್ವಲ್ಪ ಅದು ಮೊದಲಿಂದ ಹಾಬಿ ಇತ್ತು, ಓದ್ತಾ ಇದ್ನಿ. ಒಮ್ಮೆ ಓದುವಾಗ ಒಂದ್ ಕಡೆ ಓದಿದ್ನ, ಹುಣಸೆ ಹಣ್ಣಿಗೆ ಸಿಗಬೇಕಾದಂತ ಮೌಲ್ಯ ಹುಣಸೆ ಹಣ್ಣಿಗೆ ಸಿಕ್ಕಿಲ್ಲ ಅಂತ ಒಂದು ಲೈನ್ ಇತ್ತು, ಅದು ಓದಿದೆ. ಅದನ್ನ ಅಂದ್ಕೊಂಡು ಏನಪ್ಪ ಇದೆ, ಹಿಂಗೆ ಯಾರು ಬರ್ದಾರ ಇದನ್ನ. ಆಮ್ಯಾಗ ನೋಡ್ರಿ, ನಾವು ಮೊದಲಿಂದ ಬಾಲ್ಯದಾಗಿದ್ದಾಗಿಂತ ಹುಣಸೆ ಹಣ್ಣಿನ ಗಿಡದಾಗ, ನೆಲ್ಲಿಕಾಯಿ ಗಿಡದಾಗ, ಕಲ್ಲು ಹೋಕೊಂತ, ಮಾವಿನಕಾಯಿ ತಿನ್ಕೊಂತ, ಪ್ಯಾರ್ಲ ಹಣ್ಣು ತಿನ್ಕೊಂತ ಅಡ್ಡಾಡಿದವ್ರು ಬಾಲ್ಯದೊಳಗೆ. ಸೊ ವಿಚಾರ ಮಾಡಿ, ನೀ ಹುಣಸೆ ಹಣ್ಣಿಗೆ ಏನು ಮಾಡಬೇಕು? ಆವಾಗ ನನಗೆ ಏನು ಫ್ಲ್ಯಾಶ್ ಆಯಿತು, ಚಿಗಳಿ ನಾವು ಮೊದಲು ಮಾಡಿ ತಿಂತಿದ್ವಿ, ಯಾರು ಮಾಡೋರಿಲ್ಲಲ್ಲ, ಮಾಡೋರಲ್ಲ. ಈಗೂ ಲಕ್ಷಗಟ್ಟಲೆ ಜನ ಮಾಡ್ತಾರೆ ಚಿಗಳಿ, ಮಾರ್ಕೆಟ್ನಾಗೆ ಸಿಗ್ತದ ನಿಮ್ಗೆ 5 ರೂಪಾಯಿದಂತ 500 ರೂಪಾಯಿ ಚಿಗಳಿಗೂ ಮಾರ್ಕೆಟ್ನಾಗೆ ಸಿಗ್ತಾವ. ನಮಗೂ ಗೊತ್ತದ, ನಾವು ತಿಂದೀವಿ. ನನಗೆ ಗೊತ್ತಿತ್ತು ನಮ್ಮ ಟ್ರೆಡಿಷನಲ್ ಟೇಸ್ಟ್ ಮಾರ್ಕೆಟ್ನಾಗೆ ಸಿಗುವುದಿಲ್ಲ 100%, ಎಲ್ಲರಿಗೂ ಗೊತ್ತದ. ಯಾಕೆ ಸಿಗೋದಿಲ್ಲಪ್ಪ ಅಂತ ಅದಕ್ಕೆ ಅದರದೇ ಆದ ಒಂದು ಪ್ರೊಸೆಸ್ ಇರ್ತದೆ, ಆ ಪ್ರೊಸೆಸ್ನಾಗ ಮಾಡಿದ್ರೆ ಅದಕ್ಕೆ ಸಿಗ್ತದೆ. ಸೊ ನಾ ಏನು ವಿಚಾರ ಮಾಡಿದ್ನಿ, ನಮ್ಮಲ್ಲಿ ಹುಣಸೇಹಣ್ಣಿನ ಗಿಡನೂ ಭಾಳ ಅದಾವೆ, ಇಲ್ಲಿ ಎಲ್ಲ ರೈತರು ಹುಣಸೇಹಣ್ಣು ಸಿಕ್ಕಾಪಟ್ಟೆ ಬೆಳೀತಾರೆ ಮತ್ತು ಇವ್ರಿಗೆ ಅಷ್ಟೊಂದು ಅದಕ್ಕೆ ವ್ಯಾಲ್ಯೂ ಸಿಗ್ತಾ ಇಲ್ಲ. ಸೊ ಅವಾಗ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ ಏನೈತಿ ಇದು ಆ್ಯಕ್ಚುಲಿ ಯಾಕೆ ಹಿಂಗೆ. ಸೊ ಅವಾಗ ಏನು ಅನಿಸ್ತು ನನಗೆ, ನಾವು ಅದನ್ನು ಇದನ್ನು ಪ್ರೊಡಕ್ಟ್ ಸಿಲೆಕ್ಟ್ ಮಾಡೋ ಬದಲು ಈ ಹುಣಸೇಹಣ್ಣಿನ ಚಿಗಳಿ ಮಾಡಿದ್ರೆ ಇದಕ್ಕೊಂದು ನಾವು ಏನರ ಕಾಯಕಲ್ಪ ಕೊಡ್ಬೋದಪ್ಪ ಅಂತ ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. 2016 ಸಂಕ್ರಾಂತಿ ದಿವಸ ನಂದು ಫಸ್ಟ್ ಟ್ರಯಲ್ ಆಯಿತು. ಆ ಫಸ್ಟ್ ಟ್ರಯಲ್ನಿಂದ ಹಿಡಿದು ಆಲ್ಮೋಸ್ಟ್ ಒಂದು 6.5 ವರ್ಷ ನಾವು ರಿಸರ್ಚ್ನಾಗ ಟೈಮ್ ಕಳೆದೀವಿ. ಇದನ್ನು ನೀವು ಅನ್ಬೋದು, ಹುಣಸೇಹಣ್ಣಿಗೆ ಏನು ರಿಸರ್ಚ್ನಾಗ ಟೈಮ್ ಕೊಡ್ತೀರಿ, ನಮ್ಮ ಮನ್ಯಾಗ ಮಾಡೇ ಮಾಡ್ತೀವಿ ಅಂತ ಎಲ್ಲರೂ ಅಂತಾರೆ. ಆಮ್ಯಾಗ ನಿಮ್ಗೊಂದು ಹೇಳ್ತೀನಿ, ಎಷ್ಟೋ ಜನರಿಗೆ ಇನ್ನೂವರೆಗೂ ನಮ್ಮ ಚಿಗಳಿ ತಿನ್ನೋ ಮಟ್ಟ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ಅಂದ್ರೆ ನಾವು ಹೇಳ್ತೀವಿ ಅಷ್ಟೇ, ಅವ್ರು ತಿಂದ ಮೇಲೆ ಗೊತ್ತಾಗ್ತದೆ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ. ಈ ಆಯುರ್ವೇದೊಳಗೆ ಏನು ಅದ್ರ ಬಗ್ಗೆ ರೆಫರೆನ್ಸಸ್ ಅದಾವ. ಸೊ ಒಂದು ನಮ್ಮ ಚಲೋ ಅನುಭವಪ್ಪ, ನಮ್ಮ ಸುತ್ತಮುತ್ತಲ ನಮ್ಮ ಡಾಕ್ಟರ್ಸ್ ಸ್ವಲ್ಪ ಜಾಸ್ತಿ ಅದಾರ. ನಮ್ಮ ಬ್ರದರ್ ಡಾಕ್ಟರ್, ಅವ್ರ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಎಲ್ಲ ಆಯುರ್ವೇದ ಡಾಕ್ಟರ್ಸು. ಸೊ ಅವ್ರ ಹಿಂಬಾಲಿನಿಂದೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ಸು ಚಲೋ ಅದಾವ. ಸೊ ಅದನ್ನು ಮಾಡಿದಾಗ ನಾನೆಲ್ಲರೂ ಭಾಳ ಸಜೆಷನ್ಸ್ ಕೇಳಿದ್ದು, ಹಿಂಗೆ ಮಾಡಿದ್ರೆ ಏನಾಗತ್ತೆ, ಹಿಂಗೆಲ್ಲ ಮಾಡ್ಕೊಂತ ಏನು ಮಾಡಿವಿ. ಸೊ ಇನ್ನೂವರೆಗೂ ಅದರಲ್ಲಿ ಇರುವಂಥ ಒಂದು ಷಡ್ ರಸ ಷಡ್ ದ್ರವ್ಯ ಏನು ಕಾನ್ಸೆಪ್ಟ್ ಅದು ಆಯುರ್ವೇದದಾಗ, ಆ ಒಂದು ಕಾನ್ಸೆಪ್ಟ್ನಾಗ ನಾವು ಚಿಗಳಿ ಡೆವಲಪ್ ಮಾಡಿದ್ವಿ. ಆ ಒಂದು ನಾವು ಕಂಪೋಸಿಷನ್ ಆಗಲಿ ಅದನ್ನು ಮಾಡಲಿಕ್ಕೆ ಆಲ್ಮೋಸ್ಟ್ ಒಂದು 4.5 ವರ್ಷ ತೊಗೊಂಡಿದ್ವಿ ನಾವು. ಆ ಒಂದು 4.5 ವರ್ಷನಾಗ ನಾವು ಆಲ್ ಓವರ್ ವರ್ಲ್ಡ್, ಬರೀ ಭಾರತ ದೇಶ ಅಲ್ಲ, ಆಲ್ ಓವರ್ ವರ್ಲ್ಡ್ ನಮ್ಗೆ ಎಲ್ಲೆಲ್ಲಿ ನಮ್ಮ ಫ್ರೆಂಡ್ಸ್ ಅದಾರ, ಎಲ್ಲೆಲ್ಲಿ ಫ್ಯಾಮಿಲಿ ಕಂಟೆ, ಎಲ್ಲೆ ಕಾಂಟ್ಯಾಕ್ಟ್ ಅವೆಲ್ಲ ನಾವು ಪ್ರೊಡಕ್ಟ್ ಮಾಡಿ ನಮ್ಮ ಸ್ವಂತ ಖರ್ಚಲ್ಲಿ ಸ್ಯಾಂಪ್ಲಿಂಗ್ ಕೊಟ್ಟು ಸ್ಯಾಂಪಲ್ ಮಾಡಿದ್ವಿ ನಾವು. ಯಾಕಪ್ಪ ಅಂದ್ರೆ ಒಂದು ವಸ್ತುವನ್ನು ನೀವು ಜಾಗತಿಕ ಮಟ್ಟದಲ್ಲಿ ಒಯ್ಬೇಕಂತ ವಿಚಾರ ಮಾಡಿದಾಗ ಅದರಿಂದ ಬರೋ ಫೀಡ್ಬ್ಯಾಕು ಜಾಗತಿಕ ಮಟ್ಟದಿಂದ ಬರಬೇಕು. ನಿಮ್ಮ ಊರಾಗ ಸ್ಯಾಂಪ್ಲಿಂಗ್ ಮಾಡಿ ಆ ಪ್ರೊಡಕ್ಟಾಗಿ ಜಾಗತಿಕ ಮಟ್ಟ ಮುಟ್ಟಿಸ್ತಂದ್ರೆ ಆಗುದಿಲ್ಲ. ಯಾಕಂದ್ರೆ ಆ ಫೀಡ್ಬ್ಯಾಕ್ ಸಿಗಬೇಕಲ್ಲ ನಿಮಗೆ. ನಿಮ್ಮ ಊರಾಗ ತಿಂದಾರ ಚಲೋ ಅಂತಾರ, ಜಾಗತಿಕ ಮಟ್ಟದಾಗ ತಿಂದಾರ ಚಲೋ ಅನ್ಬೇಕಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಭಾಳ ರೊಕ್ಕನು ಖರ್ಚು ಮಾಡೀವಿ, ಭಾಳ ಎಫರ್ಟ್ ಹಾಕಿವಿ. ಮತ್ತು ನಮಗೆ ಜನರಿಂದ ಆಯ್ತು, ಸುತ್ತಮುತ್ತ ಪರಿವಾರದವರು ಆಯ್ತು, ನಮ್ಮ ಎಲ್ಲ ಫ್ರೆಂಡ್ಸ್ ಆಯ್ತು, ಎಲ್ಲರಿಗಿಂತ ಸಪೋರ್ಟು ಚೆನ್ನಾಗಿ ಸಿಗ್ತಾ. ಸೊ ಒಂದು ಸಪೋರ್ಟ್ ಮಾಡಿ ಒಂದು ಕಾಂಪೋಸಿಷನ್ ಆಯಿತು. ಆಮೇಲೆ 2021 ನಾವು ಪೇಟೆಂಟ್ ಅಪ್ಲೈ ಮಾಡಿದ್ವಿ. ನಾವು ಪೇಟೆಂಟ್ ಅಪ್ಲೈ ಮಾಡಿದ್ಮೇಲೆ ಎಲ್ಲಿಯೂ ಎಕ್ಸಿಬಿಷನ್ಗೆ ಹೋಗ್ತಿದ್ವಲ್ಲ, ಎಕ್ಸಿಬಿಷನ್ಗೆ ಹೋದಾಗ ನಾವು ಡಿಸ್ಪ್ಲೇ ಮಾಡ್ತಿದ್ದೆವು ವಿ ಆರ್ ಅಂಡರ್ ಪೇಟೆಂಟಿಂಗ್ ಹಂಗಿಲ್ಲ ಅಂತ. ಎಷ್ಟೋ ಜನ ಉದ್ಯಮಿಗಳು ಬಂದು ಫಸ್ಟ್ ಕ್ವಶನ್ ಕೇಳ್ತಾರೆ, ಹುಣಸೇಹಣ್ಣಿಗೆ ಚಿಗಳಿ ಯಾಕೆ ಪೇಟೆಂಟ್ ಹಾಕಿದ್ದೀನಿ, ಇನ್ನು ಪೇಟೆಂಟ್ ಹಾಕಿನ ಮಂದೇನು ಚಿಗಳಿ ಮಾಡೋಕೆ ಮಾಡ್ದಂಗೆ ಮಾಡೋ ಅಂತ. ನಾನು ಅದೇ ಹೇಳ್ತೀನಿ ಸರ್, ಅದರ ಸಲುವಾಗಿ ಹಾಕಿಲ್ಲ ನಾನು, ನನ್ನ ವಸ್ತುಗೆ ಪೇಟೆಂಟ್ ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಭಾರತ ದೇಶ ಜಗತ್ತಿನೊಳಗೆ ಹೆಚ್ಚು ಹುಣಸೇಹಣ್ಣು ಉತ್ಪಾದನೆ ಮಾಡುವಂಥ ದೇಶ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 61-62 ಪೇಟೆಂಟ್ ಅದಾವ. ಅದರಾಗ ಭಾರತದ ಕಡೆಯವರು 5-6 ಉಳ್ಕಿದ್ದೆಲ್ಲ ಅಮೆರಿಕಾ, ಜಪಾನು, ಚೈನಾ ಈ ಥರ ಕಡೆ ಅದಾವ. ಯಾಕಪ್ಪ ಅಂದ್ರೆ ಟೆಕ್ ಪ್ರೊಡಕ್ಟ್ ನಾವು ಮಾಡ್ತೀವಿ, ಅವರು ಟೆಕ್ನಾಲಜಿ ಡೆವಲಪ್ ಮಾಡಿ ಪೇಟೆಂಟ್ ತೊಗೊಂಡ್ಬಿಡ್ತಾರೆ. ನಾವು ಪೇಟೆಂಟ್ ತೊಗೊಂಡು ಬರೀ ನ್ಯಾಷನಲ್ ಲೆವೆಲ್ ತೊಗೊಂಡೇವೆ, ನಾನು ಇಂಟರ್ನ್ಯಾಷನಲ್ ತೊಗೊಂಡಿಲ್ಲ. ಬಟ್ ಒಂದು ನ್ಯಾಷನಲ್ ಲೆವೆಲ್ನಾಗ ಪೇಟೆಂಟ್ಸ್ ಹೋಗಿದ್ದು ಫಸ್ಟ್. ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ಬೈಲೊಂಗಲ್ದಂಥ ಊರಾಗಿಂದ ಒಂದು ಹುಣಸೇಹಣ್ಣಿಗೆ ಚಿಗಳಿಗೆ ನಾವು ಭಾರತ ದೇಶದೊಳಗೆ ಪ್ರಪ್ರಥಮ ಬಾರಿಗೆ ಪ್ರೊಸೆಸ್ ಪೇಟೆಂಟ್ ತೊಗೊಂಡಿದ್ವಿ. ಅದು ಆ ಪೇಟೆಂಟ್ ತೊಗೊಳಕ್ಕೆ ನನಗೆ 4 ವರ್ಷ ಹೋಗಿದೆ. 3 ಸಲ ಪೇಟೆಂಟಿಗೆ ರಿಜೆಕ್ಟ್ ಮಾಡಿದ್ರೆ ಅಂತ. ಇದು ಸಾಂಪ್ರದಾಯಿಕ ವಸ್ತು ಹುಣಸೇಹಣ್ಣಿನ ಚಿಗಳಿ. ನೋಡ್ರಿ, ನಾವು ಹುಣಸೇಹಣ್ಣಿನ ಚಿಗಳಿ ನಾವೇನು ನೀವು ಹಾಕೋದು ಬಿಟ್ಟು ಬೇರೆ ಹಾಕಿಲ್ಲ, ಅದು ಜೀರಿಗೆ, ಉಪ್ಪು, ಖಾರ, ಬೆಲ್ಲ ಇದನ್ನ ಹಾಕಿ ಮಾಡ್ತೀವಿ ನಾವು. ಖರೆ ಆ ಒಂದು ಸಾಂಪ್ರದಾಯಿಕ ಪದ್ಧತಿ ಅನ್ನೋದೇನದಲ್ಲ, ಆ ಸಾಂಪ್ರದಾಯಿಕ ಪದ್ಧತಿಯಿಂದ ಆ ಒಂದು ವಸ್ತುವಿಗೆ ಅದರಂಥ ಮೌಲ್ಯ ಅದ. ಮತ್ತು ಆ ಸಾಂಪ್ರದಾಯಿಕ ಪದ್ಧತಿಯಿಂದ ತಯಾರು ಮಾಡಿದಾಗ ಆ ವಸ್ತುವಿಗೆ ಒಂದು ಬರುವಂಥ ಒಂದು ಟೇಸ್ಟ್ ಬರ್ತದೆ. ನೋಡ್ರಿ, ನೀವು ಮನ್ಯಾಗ ಒಂದು ಸ್ವಲ್ಪ ಚಿಗಳಿ ಕುಟ್ಟಾಕ ಹೋಗ್ರಿ, ಎಷ್ಟು ತ್ರಾಸ ಆಗತ್ತೆ ಗೊತ್ತಾಗ್ತದೆ. ನೀವು ಒಂದಷ್ಟು ಒಂದು 100 ಗ್ರಾಮ್ 200 ಗ್ರಾಮ್ ಕುಟ್ಟಬೇಕಂತ ನಿಮ್ಮ ಕೈ ನ್ಯಾಕ್ ಸ್ಟಾರ್ಟ್ ಆಗ್ತಾವೆ. ಯಾಕಪ್ಪ ಅಂತಂದ್ರೆ ಹುಣಸೇಹಣ್ಣ, ಬೆಲ್ಲ ಇದೆಲ್ಲ ಕೂಡಿತ್ಪ ಅಂದ್ರೆ ಸಿಕ್ಕಾಪಟ್ಟೆ ಗಟ್ಟಿ ಆಗಿಬಿಡುತ್ತೆ, ಕುಟ್ಟಕ್ಕೆ ಆಗೋದಿಲ್ಲ. ಅಂತ ಒಂದು ವಸ್ತುವನ್ನು ನಾವು ಬರೀ ಸ್ಯಾಂಪಲ್ ಮಾಡಿ ತಗೋದಲ್ಲ, ನಮ್ದು ಟಾರ್ಗೆಟ್ ಜಗತ್ತದ ಆಲ್ ಓವರ್ ವರ್ಲ್ಡ್ ಕಳಿಸ್ಬೇಕಂತ. ಸೊ ಆ ಟೈಮ್ಗೆ ಬೇಕಾದಂತ ಪ್ರೊಸೆಸ್ ಇಲ್ಲ, ಆ ಪ್ರೊಸೆಸ್ಗೆ ನಾವು ಪೇಟೆಂಟ್ ತೊಗೊಂಡ್ವಿ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ರಿಸರ್ಚ್ ಮಾಡಿ ಮಾಡ್ತೇವೆ, ಇಂದಲ್ಲಿ ನಾಳೆ ಯಾರು ನಮ್ದ ಕಾಪಿ ಮಾಡಿ ನಮ್ಕಿನ ಮುಂದೆ ಹೋದ್ರೆ ಮಾಡಿರ್ತೇವೆ ನಾವೆಲ್ಲ. ಎಷ್ಟೋ ಕಡೆ ಹೇಗಾಗತ್ತೆ ಅವ್ರಿಗೆ ಟೆಕ್ನಿಕಲಿ ಗೊತ್ತು, ನಾ ಬೀಯಿಂಗ್ ಆನ್ ಇಂಜಿನಿಯರ್ ನನಗೆ ಗೊತ್ತಲ್ಲ ಟೆಕ್ನಿಕಲಿ ಹೆಂಗೆ ನಮ್ಮ ನಾವು ಸೇಫ್ ಗಾರ್ಡ್ ಮಾಡ್ಬೋದು. ಇಟ್ಸ್ ಅ ಕಾಪಿ ರೈಟ್ ಆ್ಯಕ್ಟ್ ಇದ್ದಂಗೆ. ಸೊ ಅವಾಗ ನನಗೆ ಎಷ್ಟೋ ಜನ ಈತನಂದ್ರೆ ಅದ್ಯಾಕೆ ಮಾಡ್ತಿ ಅಂತಿದ್ರು. ಬಟ್ ಈಗೇನಾಗಿದೆ, ನೀವು ನಂಬುವುದಿಲ್ಲ, ನಾವು 9 ವರ್ಷ ಎಫರ್ಟ್ ಒಳಗೆ ಆಲ್ ಓವರ್ ಇಂಡಿಯಾ ಎಷ್ಟೋ ಎಕ್ಸಿಬಿಷನ್ ಮಾಡೀವಿ, ಕರ್ನಾಟಕದಾಗೂ ಮಾಡೀವಿ, ಬೇರೆ ಬೇರೆ ಕಡೆಯೂ ಮಾಡೀವಿ, ಎಲ್ಲೂ ನಮಗೆ ಅಷ್ಟೊಂದು ಮಹತ್ವ ಸಿಕ್ಕಿರಲಿಲ್ಲ. ಈ ಯಾವಾಗ 2025 ನಾವು ಪೇಟೆಂಟ್ ಅಂತ ಬಂತಲ್ಲ, ಸೊ ಮಂದಿಗೆ ಆವಾಗ ಗೊತ್ತಾಯ್ತು ಇದ್ರಾಗೊಂದು ಏನೋ ಐತಿ, ಅದಕ್ಕೆ ಇವ್ರಿಗೆ ಪೇಟೆಂಟ್ ಸಿಕ್ಕತ್ತೆ. ಆವಾಗಿಂತ ನಮಗೆ ನಮ್ಮ ಪ್ರೊಡಕ್ಟ್ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ಯದ. ನಮ್ದು ಕಾನ್ಸೆಪ್ಟ್ ಏನದ, ಪೇಟೆಂಟ್ ಅನ್ನೋದು ಕಾನ್ಸೆಪ್ಟ್ ಮುಖ್ಯ ಅಲ್ಲ ನಮಗೆ. ನಮಗೆ ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ವಸ್ತುಗಳಾಯ್ತು, ಸಾಂಪ್ರದಾಯಿಕ ತಿನಿಸುಗಳಾಯ್ತು, ಸಾಂಪ್ರದಾಯಿಕ ಒಂದು ಆಹಾರ ಪದ್ಧತಿಯನ್ನು ಮರಳಿ ಜನರೇಷನ್ ತರಬೇಕಾಯ್ತು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಈಗಿನ ಜನರೇಷನಲ್ಲಿ ವೆಸ್ಟರ್ನ್ ಕಲ್ಚರ್ ಜಲ್ದಿ ಈಸಿಯಾಗಿ ಅಡಾಪ್ಟ್ ಆಗಿಬಿಡ್ತಾರೆ. ಖರೆ ನಮ್ಮ ಪೂರ್ವಜರು ನಮ್ಮ ಮಂದಿ ಯಾಕೆ ಭಾಳ ಜನ ಬದುಕಿದ್ರು, ಅವ್ರಿಗೆ ಯಾಕಷ್ಟು ಆಯುಷ್ ಗಟ್ಟಿತ್ತು, ಯಾಕಷ್ಟು ಗಟ್ಟಿದ್ರಪ್ಪ ಅಂತಂದ್ರೆ ಅವರು ಬಳಸಿದಂಥ ಆಹಾರಗಳು, ಅವ್ರು ಬದುಕುವಂಥ ರೀತಿ ಆಯಿತು, ಅವರ ಒಂದು ಸಂಪ್ರದಾಯಗಳು ಭಾಳ ಸಾಂಪ್ರದಾಯಿಕವಾಗಿ ಇದ್ದವು. ಈಗ ನಾವು ಬಿಟ್ಟು ಭಾಳ ದೂರ ಸಾಗಿಬಿಟ್ಟಿದ್ದೀವಿ ಈಗ. ಸೊ ಆ ಒಂದು ಗ್ಯಾಪನ್ನು ನಾವು ಫಿಲ್ ಮಾಡಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ನಾವು ಮುಂದಿನ ಜನರೇಷನ್ಗೆ ಒಂದು ಚಲೋ ಒಂದು ಎನ್ವೈರ್ಮೆಂಟ್ ಬಿಟ್ಟು ಹೋಗ್ಬೇಕಂತೇವಿ, ಚಲೋ ಒಂದು ಆಹಾರ ಪದ್ಧತಿ ಬಿಟ್ಟು ಹೋಗ್ಬೇಕಂತೇವಿ. ಸೊ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಅವ್ರಿಗೆ ಏನು ಕೊಟ್ಟು ಹೋಗ್ಬೇಕಲ್ಲ, ನಾವು ಕೊಡದೆ ಹೆಂಗೆ ಬಿಟ್ಟು ಹೋಗಕ್ಕೆ ಸಾಧ್ಯದ? ನೀವು ಪರಿಸರ ಚಲೋ ಕೊಡ್ತೀರ, ಚಲೋ ಉಳಿಸಿದಾಗ ಅವ್ರು ಕೊಟ್ಟಂಗಾಗತ್ತೆ. ನಾವು ಹಂಗೆ ಮಾಡಲಿ, ಏನು ಮಾಡ್ತೇವೆ, ಚಲೋ ಕೊಡಕ್ಕೆ ಅಂತೇವಿ, ಏನು ಚಲೋ ಅಲ್ಲ ಕೆಟ್ಟದ ಕೊಡತ್ತೇವಿ. ನಿಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ಶಿಕ್ಷಣನೂ ಚೆನ್ನಾಗಿರಲಿ. ಯಾಕಪ್ಪ ಅಂತಂದ್ರೆ ದ ಟ್ರೆಡಿಷ್ನಲ್ ಕಲ್ಚರು, ಟ್ರೆಡಿಷ್ನಲ್ಸ್ ಏನು ಭಾಳ ದೂರ ಆಗಿಬಿಟ್ಟಿದ್ದಾರೆ ಈಗ ಅವ್ರು. ನೋಡ್ರಿ ನಿಮ್ಗೆ ಹಂಗೆ ಒಂದು, ಈಗ ಆ್ಯಕ್ಚುಲಿ ಡೈವರ್ಟ್ ಆಗೋದು ಬೇಡ. ಏನು ಹೇಳ್ತಾನೆ, ಈ ಟ್ರೆಡಿಷನ್ ಪದ್ಧತಿ ಯಾಕೆ ನಾವು ಅದನ್ನು ಪೇಟೆಂಟ್ ತೊಗೊಂಡಿವಿ ಅಂತಂದ್ರೆ, ಈ ಆಹಾರ ಪದ್ಧತಿಗೆ ಅಷ್ಟೊಂದು ಮೌಲ್ಯ ಇತ್ತು. ಅದನ್ನು ಮೊದಲು ಈಗ ನಮ್ಮ ಪೂರ್ವಜರು ಬರೆದಿಟ್ಟು ಹೋಗಿದ್ದಾರೆ, ಅದನ್ನು ನಾವೇನು ಮಾಡಿಲ್ಲ. ಅದನ್ನು ಇದು ಪೂರ್ವಜರು ಮಾಡಿ, ವಿ ಪೀಪಲ್ ಆರ್ ಡೂಯಿಂಗ್ ಓನ್ಲಿ ರಿಸರ್ಚ್ ಮಾಡ್ತಾ ಇದ್ವಿ ನಾವು. ಯಾಕೆ ಅವ್ರು ಮಾಡಿದಾರೆ ಅಂದರೆ ರಿಸರ್ಚ್ ಮಾಡತ್ತೀವಿ. ಈ ಥರ ಒಂದು ಮಾಡಿ ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಹೋಗಕ್ಕೆ ಮುಖ್ಯ ಕಾರಣ ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯ ಅಂತೀನಿ ನಾನು. ಸೊ ಆ ಒಂದು ಸಂಪ್ರದಾಯ ಅಂತ ಮಾಡಿದ್ರಿಂದ ಇದರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಅದಾವ, ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಅದಾವ.
0: ಸರಿಗ, ಸಂಪ್ರದಾಯ, ಸಂಪ್ರದಾಯದ ರುಚಿಯನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ 6.5 ವರ್ಷಗಳ ಕಾಲ ಒಂದು ಪ್ರಯೋಗವನ್ನ ಮಾಡ್ತೀರಾ, ಹಾಗೇನೆ 3-4 ವರ್ಷಗಳ ಕಾಲ ಒಂದು ಪೇಟೆಂಟ್ಗಾಗಿ ತಾವು ಪರಿಶ್ರಮ ಪಡ್ತೀರಾ. ಪೇಟೆಂಟ್ ಸಿಕ್ಕಾಗ, ಆ ಸುದ್ದಿ ಬಂದಾಗ ಒಂದು ಎಷ್ಟು ಸಂತೋಷ ಸಿಕ್ತು ಆ ಕ್ಷಣವನ್ನು ನಮ್ಮ ಮುಂದೆ ಹಂಚ್ಕೊಳ್ಳೋದಾದ್ರೆ?
1: ಮೇಡಮ್, ನಾನು ನಿಮಗೆ ಹೇಳಿದೆ, ನಾನು ಪೇಟೆಂಟ್ ಅಪ್ಲೈ ಮಾಡೋದು 2021. ನಮಗೆ ಪೇಟೆಂಟ್ ಬಂದದ್ದು 2025, 4 ವರ್ಷ. ಈ ಒಂದು ವಿಷಯದಲ್ಲಿ ಒಂದಿಬ್ಬರ ಹೆಸರು ಮುಖ್ಯವಾಗಿ ತೆಗೆದುಕೊಳ್ಬೇಕು ನಾನು. ಏನಪ್ಪ ಅಂತಂದ್ರೆ, ನಾನು ಇದನ್ನು ಪ್ರೊಡಕ್ಟ್ ಡೆವಲಪ್ ಮಾಡಿದ ಮೇಲೆ ನಾನು ಮೊದಲಿಂದ ಆಯಿತು, ನಾನು ಎಲ್ಲೆಲ್ಲಿ ಕಲಿತೇನೆ, ನಾನು ಯಾರ್ಯಾರು ಎಲ್ಲ ಹಿಂಬಲ್ಲಿ ಕಾಂಟ್ಯಾಕ್ಟ್, ಮೊದಲು ಅದೇ ನೀವು ಅದೇ, ನಾನು ಏನೋ ಒಂದು ಸ್ಟೆಪ್ ತೊಗೋಬೇಕಂದ್ರೆ ಒಂದಿಷ್ಟು ಮುಂದಿಷ್ಟು ಸಜೆಷನ್ಸ್ ತೊಗೋತೇನೆ. ಯಾಕಂತಂದ್ರೆ ಎಲ್ಲ ನಮಗೆ ಗೊತ್ತಿರೋದಿಲ್ಲ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ಅಂತಾರಲ್ಲ. ಸೊ ಅದಕ್ಕೆ ನಾವು ಮುಂದಿದ್ದು ತೊಗೋಬೇಕಾರೆ. ಸೊ ಎವ್ರಿ ಪ್ರೊಡಕ್ಟ್ ನಾನು ಎಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಕೇಳ್ಕೊತಿರ್ತೀನಿ. ಆಮ್ಯಾಗ ನಾನು ನಮ್ಮ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿಂಬಲ್ಲ ಕನೆಕ್ಷನ್ ಈಗಲೂ ಅದ ನಾನು. ಸೊ ಅಲ್ಲಿ ನಮ್ಮ ಸರ್ಗಳೆಲ್ಲ ಹೇಳ್ತಿದ್ದು ಹಿಂಗೆ ಮಾಡತ್ತೀನಿ, ಹಿಂಗೆ ಮಾಡ್ತೀನಿ. ಅವಾಗ ನಮ್ಮ ಸರ್ ಏನಂತಂದ್ರು, ಇಲ್ಲ ನೀನು ಇದಕ್ಕೆ ಪೇಟೆಂಟ್ ತೊಗೊಳಬೇಕಂತಂತಂದ್ರೆ, ಇಲ್ಲರಿ ಸರ್ ಅದನ್ನು ತೊಗೋಬೇಕಂತ ಮಾಡತ್ತೀನಿ, ಬಟ್ ಆಗೋತು ಭಾಳ ಆಗಿದೆ ಅಂತಂದ್ರೆ. ಅವಾಗ ಏನು ಹೇಳಿದ್ರು, ಅವರು ನಮ್ಮ ಡಿಪಾರ್ಟ್ಮೆಂಟ್ ಜವಳಿಗೆ ಸರ್ ಅಂತಂದ್ರೆ ಅವ್ರನ್ನಾಗಿ ಮಾತಾಡಿದ್ದೆ. ಅವರು ನಮ್ಮಲ್ಲಿ ಒಬ್ಬರು ಬಯೋಟೆಕ್ನಾಲಜಿ HOD ಅದಾರೆ ಬಾಗಲಕೋಟೆ ಕಾಲೇಜ್ ಒಳಗೆ, ಭಾರತಿ ಮೇಡಮ್ ಅಂತ, ಅವ್ರು ಕನೆಕ್ಟ್ ಮಾಡಿಕೊಟ್ರು. ಅವ್ರಿಗೆ ಮಾತಾಡಿದೆ, ಇಲ್ಲಿ ಅವರು ಒಂದು 3-4 ಪೇಟೆಂಟ್ ತೊಗೊಂಡಿದ್ರು, ಅವ್ರಿಗೆ ಯಾರು ಪೇಟೆಂಟ್ ಕೊಟ್ಟರು ಅವ್ರ ನಂಬರ್ ನಮಗೆ ಕೊಟ್ಟರು. ಸೊ ಅವ್ರ ಹಿಂಬಲ್ಲಿ ಡಿಸ್ಕಷನ್ ಮಾಡಿದ್ರು, ಮತ್ತು ಬೇರೆ ಬೇರೆ ನಮ್ಮ ಡಿಸ್ಕಷನ್ ಇತ್ತು. ಬಟ್ ನಮಗೆ ಆ್ಯಕ್ಚುಲಿ ಎಲ್ಲಿಂದ ಅದು ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ, ಅವ್ರನ್ನ ಶರಣ್ ಬಸಪ್ಪ ಅಂತ ಅವರು. ಸೊ ಅವ್ರ ಹಿಂಬಲ್ಲಿ ಮಾತಾಡಿದ್ನಿ, ಅವ್ರೇನಂದ್ರೆ ಇಲ್ಲರಿ ನೀವು ಇಷ್ಟೊಂದು ಚಲೋ ಮಾಡತ್ತೀರಿ. ಅವ್ರು ಏನು ಹೇಳಿದ್ರು, ನೋಡು ನಾವು ಪೇಟೆಂಟ್ ಸಿಗುವಂಗೆ ನಿಮ್ಮ ಅಲ್ಲಿ ಕೊಡ್ತೀವಿ, ಬಟ್ ಸಿಗ್ತೈತಿಲ್ಲ ಗೊತ್ತಿಲ್ಲ, ಬಟ್ ನಂದೊಂದು ಏನು ಆಸೆ ಅಂದ್ರೆ, ಇಂಥ ಒಂದು ವಸ್ತುವಿಗೆ ನಾವು ಪೇಟೆಂಟ್ ಕೊಡಿಸಿರ್ ನಾವು ಇಟ್ಟು ಮಾಡಿದ ಸಮಾಜಕ್ಕೆ ಸಮಾಧಾನ ಆಗುತ್ತೆ ಅಂತ ಅಂದ್ರೆ. ಆಯ್ತು, ಹಾಕಿದ್ವಿ ಪೇಟೆಂಟ್ಸ್. ಹಾಕಿ ಆಲ್ಮೋಸ್ಟ್ 1-1.5 ವರ್ಷ ಹೋಗುತ್ತೆ ಅದು. ಫಸ್ಟ್ ನಿಮ್ದೆಲ್ಲ ಫೈಲ್ ಬಂದು ಅದಾಗೆಲ್ಲ ಪ್ರೊಸೀಜರ್ ಇರ್ತದೆ. 1.5 ವರ್ಷ ಆದ್ಮ್ಯಾಗ ನಮ್ದು ಫಸ್ಟ್ ಒಂದು VC ಆಗುತ್ತದೆ ಅಲ್ಲ, ಎಲ್ಲ ಡಾಕ್ಯುಮೆಂಟ್ ಸಪ್ಲೈ ಮಾಡ್ಕೊಂತಿರ್ತೀವಿ. ಆ ಒಂದು ಟೈಮ್ ಆದ್ಮ್ಯಾಗ ನಮಗೆ VC ಕರೀತಾರ. ಸೊ ಆ ಸ್ಟೇಜ್ ಬರ್ಬೇಕಂದ್ರೆ 2 ವರ್ಷ ಹೋಯ್ತು. ಸೊ 2 ವರ್ಷ ಹೋದಾಗ ಒಮ್ಮೆ VC ಕರೆದ್ರು ಅವ್ರು, ಮೇಡಮ್ ಅವ್ರ ಸರ್ಲ ಕಾಂಟ್ಯಾಕ್ಟ್ ಮಾಡಲು ಜಾಯ್ನ್ ಆದ್ವಿ ಎಲ್ಲ ಆದ್ವಿ, VC ಆಯ್ತು ಎಲ್ಲ, ಅಥವಾ ಡಾಕ್ಯುಮೆಂಟ್ ಕೊಟ್ಟಿವಿ. ಆಮೇಲೆ ಅವರು ಒಂದ್ ದಿವಸ ನಮಗೆ ಸರ್ ಹೇಳಿದ್ರು, ಸರ್ ನಮ್ಮ ಪಾಪಸ್ ಇಲ್ರಿ ನಿಮ್ದು ಪೇಟೆಂಟ್ಸ್ ರಿಜೆಕ್ಟ್ ಆಗ್ಯದ, ಇಂತಿಂತಲ್ಲ ಕ್ಲಾಸ್ ಮ್ಯಾಗ ರಿಜೆಕ್ಟ್ ಮಾಡ್ರಿ. ಅವ್ರು ಸರ್ ಇಂದ ಹೆಂಗ್ ಮಾಡುದು, ಇಲ್ಲ ನಾವು ಇದಕ್ಕೆ ರಿಪ್ಲೈ ಬರಿತೀವಿ ಮಾಡುವ, ಹೆಂಗ್ ಮಾಡುದ್ರಿ, ಅವ್ರಿಲ್ಲ ಇದಕ್ಕೆ ಹೊಳೆ ಮತ್ತೆ ಅಮೌಂಟ್ ಹಾಕ್ಬೇಕು ರಿಪ್ಲೈ ಆಯ್ತು ಅವ್ರಿ ಅಂತ ಹೇಳಿದೆ ನಾನು. ಆಯ್ತು, ಅವ್ರಿಗೆ ಅಮೌಂಟ್ ಪೇ ಮಾಡಿ ರಿಪ್ಲೈ ಮಾಡ್ರಿ, ರಿಪ್ಲೈ ಬರ್ದ್ರು ಅವ್ರು, ರಿಪ್ಲೈ ಬರೆದ್ರು ಮತ್ತೊಮ್ಮೆ ರಿಜೆಕ್ಟ್ ಮಾಡಿರೋ ಅವ್ರು. ಅವಾಗ ಏನಂದ್ರೆ ಸರ್ ಅವರು, ಇಲ್ರಿ ಮತ್ತೆ ರಿಜೆಕ್ಟ್ ಆಗೈತೆ ಅಂತ. ಆಯ್ತು ಬಿಡ್ರಿ ಸರ್, ಮತ್ತೆ ಇನ್ನೇನು ನಮ್ದೇನು ಬರೋದಿಲ್ಲ ಅಂತೇಳಿ ನಾವು, ಇಲ್ರಿ ಆದ್ರೂ ಅದಕ್ಕೆ ಅಮೌಂಟ್ ಹಾಕಿ ಮಾಡೋದದ, ನಾ ಹೇಳ್ತೇನೆ ನಿಮ್ಗೆ ಅಂತಂದ್ರು ಮುಗಿತು ಬಿಟ್ಟು. ಸೊ ನಾವೇನಕ್ಕೊಂತೀವಿ, ಇನ್ನೇನು ಪೇಟೆಂಟ್ ಬರೋದಿಲ್ಲಪ್ಪ ಅಂತ ಅಸುಂಬಿಟ್ವಿ. ನೀವು ಬಿಲೀವ್ ಮಾಡೋದಿಲ್ಲ, ಪಾಪ ಅವ್ರು ನಮ್ಗೆ ಯಾರು ಪೇಟೆಂಟ್ ಏಜೆಂಟ್ ಇದ್ರಲ್ಲ, ಅವ್ರು ಸ್ವತಃ ತಮ್ಮ ರೊಕ್ಕ ಹಾಕಂದ್ರೆ ರೀಅಪೀಲ್ ಹೋಗಿದ್ರು ಅವ್ರು, ರೀಅಪೀಲ್ ಹೋಗಿದ್ರು. ಹೊಳ್ಳಿ ಒಂದು 6 ತಿಂಗಳಂದಾಗ ಅವ್ರ ಕಾನ್ಬಿಟ್ಟು, ಇಲ್ರಿ ನಿಮ್ದು ಹೊಳ್ಳಿ ರೀಶೆಡ್ಯೂಲ್ ಆಗ್ಯದ VC ಅಂತಂದ್ರೆ. ಸರ್ ಮತ್ತೆ ಹಂಗಿಲ್ಲ, ನಾನು ಹಾಕಿದ್ದು, ಅವ್ರು ನಮ್ಗೆ ಹೇಳಿರಕ್ಕಿಲ್ಲ ರೊಕ್ಕ, ಆಮೇಲೆ ರೊಕ್ಕ ಇಸ್ಕೊಂಡ್ರು ಪಾಪ ಅಂದ್ರೆ, ಅವ್ರಿಗೂ ನಮ್ಮಂದು ಇಂಥ ಒಂದು ವಸ್ತುವಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರದೊಂದು ಆಸೆ ಇತ್ತು. ಸೊ ಆಮೇಲೆ ಏನಾಯ್ತು, ಹೊಳ್ಳಿ VC ಕರೆದ್ರು, VC ಜಾಯ್ನ್ ಆಗಿದ್ದು. ಅವಾಗ ಚಲೋ ತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ವಿ, ಯಾಕೆ ಅವ್ರಿಗೆ ಏನೇಕೆ ಅದು ಗೊತ್ತಿತ್ತು ಅಂದ್ರೆ ರೆಡಿ ಮಾಡಿದ್ವಿ, ಡಾಕ್ಯುಮೆಂಟ್ ಸಪ್ಲೈ ಮಾಡಿದ್ವಿ. ನಾವು ಒಂದು ಏನಾದ್ರಾಗ ಚಲೋ ವಿಚಾರ ಮಾಡಿದ್ವಿ ಅಂತಂದ್ರೆ, ನಾವು ಏನು ನಮ್ಮ ಪ್ರಾಡಕ್ಟ್ ಚಲೋ ಅದು ಎಷ್ಟು ಎಕ್ಸಿಬಿಷನ್ ಮಾಡ್ತಿಲ್ಲ, ಐ ಯೂಸ್ ಟು ಕಲೆಕ್ಟ್ ಫೀಡ್ಬ್ಯಾಕ್ ಫಾರ್ಮ್ ಕಲೆಕ್ಟ್ ಮಾಡ್ತಾ ಇದ್ದೆ ನಾನು. ಪ್ರತಿ ವರ್ಷ ಎಲ್ಲಿ ಹೋಗಿ ಯಾವುದೇ ಎಕ್ಸಿಬಿಷನ್ ಕಲೆಕ್ಟ್ ಮಾಡ್ತಿದ್ವಿ, ಅವನ್ನೆಲ್ಲ ನಾನು ಸೇಫ್ ಆಗಿ ಇಟ್ಕೊಂಡಿದ್ದೆ. ಸೊ ಎಟ್ ದಿ ಟೈಮ್ ಆಫ್ ಪೇಟೆಂಟ್ಸ್ ಅವ್ರು ಕೇಳಿದ್ರು ನಮ್ಗೆ, ಅವಾಗ ನಮ್ಮ ಕಡೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ಇತ್ತು ಫೀಡ್ಬ್ಯಾಕ್ ತೋರಿಸ್ಲಿಕ್ಕೆ. ಸೊ ಅದೊಂದೊಂದು ಮುಖ್ಯವಾಯಿತು. ಆಮೇಲೆ ನನಗೊಂದು ಗೊತ್ತಾಯ್ತು, ಪೇಟೆಂಟ್ಸಿ ಹೋಗ್ಬೇಕಿದ್ರೆ ಯು ಶೆಡ್ ಹ್ಯಾವ್ ದ ವೆರಿ ಗುಡ್ ಡಾಕ್ಯುಮೆಂಟೇಷನ್. ನಾನು ಮಾಡ್ಕೊಂಡಿಟ್ಟಿದ್ದೆ, ನನ್ನ ನಸೀಬು ಚಲೋ ಇತ್ತು, ನನಗೆ ಪೇಟೆಂಟ್ ಬಂತು. ಖರೆ ಆ ಒಂದು ಡಾಕ್ಯುಮೆಂಟನ್ನು ನಾವು ಚೆನ್ನಾಗಿ ಇಟ್ಕೊಂಡಿದ್ದು, ನಾವು ಪೇಟೆಂಟ್ ಬಂತು. ಸೊ ಯಾವಾಗ ಅವ್ರು ನಾವು ಎಲ್ಲ ಮಾಡಿದ್ಮ್ಯಾಗ ಒಂದು ದಿವಸ ನೈಟ್ ಆಲ್ಮೋಸ್ಟ್ ಒಂದು 9:30-10 o'clock ಆಗಿತ್ತು. ಸರ್ ಮೆಸೇಜ್ ಹಾಕಿದ್ರು ನನಗೆ ಅವರು, ಏನು ನೋಡಿದ್ನೆ ಪೇಟೆಂಟ್ ಸರ್ಟಿಫಿಕೇಟ್. ಅವಾಗ ಇಷ್ಟು ಖುಷಿ ಆಯ್ತಲ್ಲ, ಈ ಒಂದು ನಮ್ಮ 9 ವರ್ಷ ಜರ್ನಿಗೆ ಅವಾಗ ಒಂದು ಸಾರ್ಥಕತೆ ಆಗೈತೆ ಅನಿಸ್ತು. ಆಮೇಲೆ ನಮಗೆ ಪೇಟೆಂಟ್ ಬಂದು ನಾವು ಆ್ಯಕ್ಚುಲಿ ಜಾಸ್ತಿ ಡಿಸ್ಕ್ಲೋಸ್ ಮಾಡಲಿಲ್ಲ. ಈ ಲಾಸ್ಟ್ ಇಯರ್ ಏನು ಅಧಿವೇಶನ ಇತ್ತಲ್ಲ ಅಲ್ಲಿ ಬೆಳಗಾವಿನಾಗ, ಆ ಟೈಮ್ನಾಗ ನಮಗೆ ಪೇಟೆಂಟ್ ಸಿಕ್ಕದೆ ಅಂತೇಳಿ ನಾವು ಸ್ವಲ್ಪ ನಾವೆಲ್ಲ ಬ್ಯಾನರ್ಲ್ಲಿ ಹಾಕಿ ತೋರಿಸಿದ್ವಿ. ಆಮೇಲೆ ನಮಗೆ ಮೀಡಿಯಾದಿಂದ ಸಪೋರ್ಟ್ ಚೆನ್ನಾಗಿ ಸಿಕ್ತು. ಆಮೇಲೆ ಈ ಟಿವಿನ ಅವ್ರು ಕವರೇಜ್ ಕೊಟ್ಟರು, ಆಮೇಲೆ ಕೆಲವೊಂದಿಷ್ಟು ಜನ ಆರ್ಟಿಕಲ್ ಬರೆದ್ರು, ಆವಾಗಿಂತ ನಮಗೆ ಈ ಪೇಟೆಂಟ್ ಬಂತು. ಆ ಕ್ಷಣವನ್ನು ನಮ್ಮ ಜೀವನದ ಒಂದು ಮಧುರ ಕ್ಷಣ, ಯಾಕಪ್ಪ ಅಂತ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೆ ನಮಗೆ ಗೊತ್ತದ. ಆಮೇಲೆ ಇದಕ್ಕೆಲ್ಲ ಮುಖ್ಯ ಕಾರಣಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ, ನನ್ನ ಪತ್ನಿ, ನಮ್ಮ ಸ್ನೇಹಿತರು. ಯಾಕಂದ್ರೆ ಇಂಥ ಒಂದು ಯಾವುದೋ ಒಂದು ನಾವು ವಿಷಯಗಳನ್ನ ಕೈ ಹಾಕಿ ಅದರಲ್ಲಿ 9 ವರ್ಷ ತನಕ ರಿಸರ್ಚ್ ಮಾಡಿದೆಲ್ಲ ಮಾಡಿ ಮುಂದೆ ಬಂದು ಅದಕ್ಕೊಂದು ಸಕ್ಸಸ್ ತಗೋತೀವಪ್ಪ ಅಂತ ನಮ್ಮ ಹಿಂಬಾಲಿ ಇರುವಂಥವ್ರು ಅಥವಾ ನಮ್ಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡಿದಂಥವ್ರು ಎಲ್ಲರೂ ನಮಗೆ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ. ಸೊ ಇದು ನಮ್ಮದು ಒಂದು ದೇವರ ಕೃಪೆ ಅಂತೇನಿ. ಆ ಒಂದು ಕಾರಣದಿಂದ ನಾವು ಇದಕ್ಕೆ ಪೇಟೆಂಟ್ ತೊಗೊಂಡೇವಿ. ಆಮೇಲೆ ನಮಗೊಂದು ಹೆಮ್ಮೆ ಏನಪ್ಪಾ ಅಂದ್ರೆ ನಾವು ಬೈಲ್ ಹೊಂಗಲ್ದೊಳಗೆ ಇಂಥ ಒಂದು ಪುಸ್ತಕ ನಾವು ಪೇಟೆಂಟ್ ತೊಗೊಂಡೇವಲ್ಲ, ಇದನ್ನು ತುಂಬ ಖುಷಿ ಪಡ್ತದೆ ನಮ್ಗೆ.
0: ಸರಿಗ, ತಾವು ಒಬ್ಬ ಯಶಸ್ವಿ ಉದ್ಯಮಿ ಅಂತ ಗೊತ್ತು. ಒಬ್ಬ ಯಶಸ್ವಿ ಉದ್ಯಮಿ ಅಂದ ತಕ್ಷಣ ಕೆಲಸ ಕೊಟ್ಟಿರ್ತಾರೆ ಜನಕ್ಕೆ. ಅಂಥದ್ರಲ್ಲಿ ಒಂದು ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಾಂಪ್ರದಾಯಿಕ ರುಚಿಗಳನ್ನು ಉಳಿಸಿ ಬೆಳೆಸುವಲ್ಲಿ ಒಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ತಾವು ತರಬೇತಿಯನ್ನು ನೀಡ್ತೀರಾ, ಅವರಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡೋದಾದ್ರೆ.
1: ನೋಡ್ರಿ, ನಾನು ಒಬ್ಬ ಉದ್ಯಮಿ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಾಗಿದ್ದು ನಾವು ಪೇಪರ್ ಕ್ಯಾರಿ

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ತಥಾ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 1453 ಹಾಗೂ 8123871607.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: ಎಡಬಟ್ಟಾಯ್ತು ತಲೆ ಕೆಟ್ಟ ಹೋಯ್ತು, ಎಡಬಟ್ ತಲೆ ಕೆಟ್ಟ

0: ಬೈಟು ಟೀ ಕೊಡ್ರಪ್ಪ.
1: ಅಣ್ಣಂಗ್ ಜಾಗ ಬಿಡ್ರ ಹೇಳಣ್ಣ.
2: ಅಣ್ಣ ಸೈಡ್ ಅಲ್ಲಿ ಕೂತ್ಕೊಂಡು ಸಾಯಿ ಕೇಳಿದೆ, ಸಾಯಿ ಎಕ್ಸ್ಟ್ರಾರ್ಡಿನರಿ ಆಗೈತೆ.
1: ಓಕೆ,
2: ಆದ್ರೆ ಇದು ಕಾಲೇಜ್ ಹುಡುಗರಿಗೆ ಹುಡುಗಿಯರಿಗೆ ಗುಣಗುಣಿಗೆ ದೊಡ್ಡ ಹುಡುಗ ಚಂಚದೀರ ಆಂಟಿಯರಿಗೆ ಎಲ್ಲಾರ್ಗೆ ಇಷ್ಟ ಆಯ್ತದೆ. ನಮ್ಮಂತವ್ರಿಗೆ ಕೇಕ್ ಕೊಡತ್ತ ಸಾಯಿ ಯಾವ್ದಿಲ್ಲ ಅಣ್ಣ.
1: ಖಂಡಿತ ಎಲ್ಲಾರ್ಗು ಇದ್ಯಾಪ್ಪ. ಪೇಪರ್ ಹಾಕೋ ಹುಡುಗರಿಗೆ, ಹಾಲು ಹಾಕೋ ಹುಡುಗರಿಗೆ, ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗರಿಗೆ, ಕಾಲೇಜ್ಗೆ ಹೋಗೋ ಹುಡುಗರಿಗೆ, ಅಷ್ಟೇ ಯಾಕೆ ಅಂಕಲ್ಗೆ ಆಂಟಿಗೆ, ಸಮಸ್ತ ಕರ್ನಾಟಕ ಜನತೆನೆ ಥಿಯೇಟ್ರಲ್ಲಿ ಕುಣಿದು ಕುಪ್ಪಳಿಸ್ಬೇಕು ಅಂತ ಒಂದು ಸೂಪರ್ ಸಾಂಗ್ ಇದೆ, ಅದನ್ನು ಕೇಳ್ಬಿಡಿ.

Hello. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್ ಕ್ಲಿನಿಕಲ್ ಎಂಬ್ರಿಯಾಲಜಿ ಆಂಡ್ರಾಲಜಿ ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ ಒಪಿಡಿ ನಂಬರ್ 97 ಶರಾವತಿ ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ನೆಹರು ನಗರ ಬೆಳಗಾವಿ ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಾನು ಅನುಪಮಾ, ಎಂದಿನಂತೆ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಗಳು ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವ ಸಾಂಸ್ಕೃತಿಕ ಸಂಘಟಕರಾದ ಶ್ರೀ ಈಶ್ವರ್ ಮಮದಾಪುರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ
1: ನಮಸ್ತೆ. ನಮಸ್ತೆ
0: ಸರ್. ಸ್ವಚ್ಛ ಮನಸ್ಸಿನ ಬಾಲ್ಯದ ಮಧುರ ಮನಸ್ಸುಗಳಲ್ಲಿ ಭೇದವಿರದು, ಜಾತಿ ಧರ್ಮ ಭೇದವನರಿಯದ ಚಿಣ್ಣರ ಗೂಡಿನಲ್ಲಿ ಕಲ್ಮಶವಿರದು, ಇದು ಇದು ಬಾಲ್ಯದ ಬಗ್ಗೆ ತಾವು ಬರೆದ ಒಂದು ದ್ವಿಪದಿ.
1: ಹೌದು
0: ಸರ್. ಈಗ ಹೇಳಿ ತಮ್ಮ ಒಂದು ಸ್ವಚ್ಛಂದದ ಬಾಲ್ಯದ ಬಗ್ಗೆ.
1: ಅದು ಇತ್ತೀಚೆಗೆ ನಾನು ದ್ವಿಪದಿಗಳನ್ನು ಬರಿತಾ ಇದ್ದೀನಿ. ಸೊ ಈಶ್ವರನ ದ್ವಿಪದಿಗಳು ಅಂತ ಅದರದ ಇದರೊಳಗೆ ಬರಿತಾ ಇದ್ದೇನೆ. ಒಂದು ಬುಕ್ಕು ಬರ್ತದ್ದು ಇತ್ತೀಚೆಗೆ ಇರಲಿ. ಬಾಲ್ಯ ಅನ್ನೋದೇ ಭಾಳ ದೊಡ್ಡದಾಗಿರತಕ್ಕಂಥ ಮಧುರವಾಗಿರತಕ್ಕಂಥದ್ದು ಬಾಲ್ಯ. ನಮಗೆಲ್ಲ ಗೊತ್ತಿದೆ, ಬಾಲ್ಯ ತಂದಾಗ ಭಾಳ ಪ್ರೀತಿಯಿಂದ ಸ್ವಚ್ಛ ಮನಸ್ಸಿಂದ ಆಟ ಆಡ್ತೀವಿ. ಅಲ್ಲಿ ಯಾವುದೇ ರೀತಿ ಭೇದ ಇರೋದಿಲ್ಲ. ಅಲ್ಲಿ ಶ್ರೀಮಂತರು ಬಂದಿರ್ತಾರೆ, ಬಡವರು ಬಂದಿರ್ತಾರೆ, ಜಾತಿ ಭೇದ ಇರುವುದಿಲ್ಲ. ಅದು ಪವಿತ್ರವಾಗಿರತಕ್ಕಂಥದ್ದು. ಇಷ್ಟೇ ಅಂತಂದರೆ ಬಂಗಾರದ ಮನಸ್ಸದು ಬಾಲ್ಯ ತಂದರೆ ಅದಕ್ಕೆ ತುಕ್ಕು ಹಿಡಿದಿರುವುದಿಲ್ಲ. ನಾವು ಯಾವ ರೀತಿಯಾಗಿ ನಾವು ದೊಡ್ಡವರಾಗ್ತಾ ಆಗ್ತಾ ಹೋಗ್ತಾ ಹೋಗ್ತಾ ಹೋಗ್ತೀವಿ, ಆ ಮತಿಗೆ ಇವೆಲ್ಲ ಸೋಂಕುಗಳು ಬರ್ತಾ ಹೋಗ್ತವೆ. ಆ ಸೋಂಕುಗಳು ಬಂದ ಹಾಗೆ ನಾವು ಬಾಲ್ಯವನ್ನು ಏನು ಮಾಡ್ತೀವಿ, ಇದನ್ನು ಮರಿತೀವಿ ಅಂತಕ್ಕಂಥ. ಬಾಲ್ಯವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಸೋಂಕು ತಗಲುತ್ತದೆ, ಹೀಗಾಗಿ ಭೇದ ಭಾವ ಬಂದೇ ಬರ್ತದೆ. ಆ ದೃಷ್ಟಿಯಿಂದ ಬಾಲ್ಯ ಮಧುರವಾಗಿರತಕ್ಕಂಥದ್ದು ಅದನ್ನು ನಾವು ಮರಿಬಾರ್ದು. ಆ ಬಾಲ್ಯದ ಗುಣಗಳನ್ನು ನಾವು ದೊಡ್ಡವರಾದರೂ ಸಹಿತ ಅದನ್ನು ಇಟ್ಟುಕೊಂಡು ಹೋಗ್ಬಿಟ್ರೆ ಈ ಜಾತಿ ವೈಷಮ್ಯ ಅಂತರ ಭೇದ ಇರೋದಿಲ್ಲ ಅಂತ ನನ್ನೊಂದು ಭಾವನೆ. ಬಾಲ್ಯದ ಮಧುರ ನೆನಪುಗಳನ್ನು ಮರಿಬಾರ್ದು ಅಂತ.
0: ಈಗ ತಮ್ಮ ಬಾಲ್ಯವನ್ನು ನಮ್ಮೊಂದಿಗೆ ಮೆಲುಕು ಹಾಕೋದಾದ
1: ನಮ್ಮ ಬಾಲ್ಯ ಅಂತಂದಾಗ ನಾನು ಅವಾಗೆಲ್ಲ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದವರು ನಾವೆಲ್ಲ. ಈಗಿನ ಹಾಗೆ ಕಂಪಲ್ಸರಿ ಹೋಮ್ವರ್ಕ್ ಬರಲೇಬೇಕು ಅನ್ನತಕ್ಕಂಥದ್ದಿಲ್ಲ. ಹಾಗೇನೆ ಇಷ್ಟು ಗಂಟೆವರೆಗೆ ನಮ್ಮನ್ನು ಯಾರು ಏನು ಅಭ್ಯಾಸ ಮಾಡಿ ಹೋಗ್ಬೇಕು ಅನ್ನತಕ್ಕಂಥ ಶಿಕ್ಷಣವೂ ಆಗಿದ್ದಿರಲಿಲ್ಲ. ಶಾಲೆ ಇದ್ದಾಗ ಚೆನ್ನಾಗಿ ಪಾಠ ಕೇಳ್ತಾ ಇದ್ವಿ, ಶಾಲೆ ಬಿಟ್ಟದೆ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದೀವಿ ಅನ್ನತಕ್ಕಂಥದ್ದು. ಬಾಲ್ಯದಲ್ಲಿ ನಾವು ಅತ್ಯಂತ ಖುಷಿಯನ್ನು ಬಾಲ್ಯವನ್ನು ಕಳೆದಿದ್ದೀವಿ. ಸೂಟಿಲಿ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಗಿಡಗಳನ್ನು ಮರಗಳನ್ನು ನೋಡ್ತಾ ಇದ್ದೀವಿ, ಹಣ್ಣುಗಳನ್ನು ತಿಂತಾ ಇದ್ದೀವಿ, ಗಿಡದ ಹಣ್ಣುಗಳನ್ನು ತಿಂತಾ ಇದ್ವಿ. ಬಾಲ್ಯದಲ್ಲಿ ಬಾವಿಯಲ್ಲಿ ಈಸಾಡ್ತಾ ಇದ್ದೀವಿ. ಅಜ್ಜ ಅಜ್ಜಿ ಭಾಳ ಪ್ರೀತಿಯಿಂದ ನಮ್ಮ ನೋಡ್ಕೊಳ್ತಾ ಇದ್ರು ಸೂಟಿಯಲ್ಲಿ. ಅದೊಂದು ಭಾಳ ಅತ್ಯುತ್ತಮವಾಗಿರತಕ್ಕಂಥದ್ದು ಒಂದು ಕ್ಷಣಗಳು. ಆದರೆ ಇವತ್ತಿನ ದಿನಗಳಲ್ಲಿ ಭಾಳ ಬೇಜಾರತ್ತಂದ್ರೆ ಇವತ್ತಿನ ಮಕ್ಕಳಿಗೆ ಆ ಸ್ವಚ್ಛಂದವಾಗಿರತಕ್ಕಂಥ ಬಾಲ್ಯ ಸಿಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ಕೊರಗು ಇದ್ದೇ ಇದೆ. ಜೊತೆಗೆ ನನ್ನ ಹೈಸ್ಕೂಲದಲ್ಲಿ ನಾನು ಬಂದಾಗ ಅಲ್ಲಿ ಅನೇಕ ಶಿಕ್ಷಕರು ಒಂದು ಒಳ್ಳೆಯ ಮೌಲ್ಯಗಳನ್ನು ನಮಗೆ ತುಂಬುತ್ತಾ ಇದ್ದರು ಬಾಲ್ಯದಲ್ಲಿ. ಜೊತೆಗೆ ಬಾಳೇಶ್ ಲಕ್ಷಟ್ಟಿ ಅನ್ನತಕ್ಕಂಥವರಾಗಲಿ, ಡಾಕ್ಟರ್ ನಿಂಗಣ್ಣ ಸನ್ನಕ್ಕೆ ಅನ್ನತಕ್ಕಂಥ ಗುರುಗಳನ್ನು ನಾವು ಅತ್ಯಂತ ಬಾಲ್ಯದಲ್ಲಿ ಸಮೀಪದಿಂದ ಕಂಡೆ. ಬಹುಶಃ ಒಂದೆಲ್ಲೋ ಒಂದು ಕಡೆಗೆ ನನಗೆ ಸಾಹಿತ್ಯದ ಬಗ್ಗೆ ಒಂದು ಒಲವು ರುಚಿ ಹಚ್ಚಲಿಕ್ಕೆ ಇಂಥ ಗುರುಗಳು ಸಹಿತ ಕಾರಣವು ಅಂತ ನಾನು ಅಂದುಕೊಂಡಿದ್ದೀನಿ. ಅವರೆಲ್ಲ ಸರ್ ಅನಕ್ಷರಸ್ಥರು, ಅವರು ದುಡಿಮೇನೆ ಅವರಿಗೆ ಅವಲಂಬಿ, ಅವತ್ತು ದುಡಿದು ಅವತ್ತೆ ತಿನ್ನತಕ್ಕಂಥ ಬದುಕು, ಬಡತನ ಜೀವನ.
0: ಸರ್, ಈಗ ಒಂದು ಹಂತದ ವಿದ್ಯಾಭ್ಯಾಸ ಮುಗಿದಾಗ, ಉನ್ನತ ವಿದ್ಯಾಭ್ಯಾಸ ಆಗಲಿ ವೃತ್ತಿ ಅಂತ ಬಂದಾಗ ಏನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಒಂದು ಗೊಂದಲ ಇದ್ದೇ ಇರುತ್ತೆ. ತಮಗೂ ಆ ರೀತಿ ಗೊಂದಲ ಇತ್ತ ಅಥವಾ ಸ್ಪಷ್ಟವಾಗಿ ಇತ್ತ ನಾನು ಮುಂದೆ ಶಿಕ್ಷಕನಾಗ್ತೀನಿ ಅಂತ?
1: ಸರಿ ಮೇಡಮ್, ನೀವು ಕೇಳ್ತಾ ಇರೋದು ಅದೇ ಹೇಳ್ತಾ ಇದ್ದೆ ನಿಮಗೆ ನಾನು. ನಮ್ಮದು ಬಡತನ ಜೀವನ ಅನ್ನತಕ್ಕಂಥದ್ದು, ಕನಸುಗಳು ಇದ್ದೇ ಇರ್ತವೆ ಬಾಲ್ಯದಲ್ಲಿ, ಅದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ, ಕನಸುಗಳು ಇದೇ ಇರ್ತವೆ. ಆದರೆ ನಾವು 10th ಮುಗಿದ ನಂತರ, 10th ಮುಗಿದ ನಂತರ ಸ್ಪಷ್ಟವಾಗಿ ಹೀಗೆ ಹೋಗಬೇಕು ಅನ್ನತಕ್ಕಂಥ ಒಂದು ಗೊಂದಲ ಇದ್ದೇ ಇತ್ತದು ನಮಗೆ. ಆದರೆ ಅಚಾನಕ್ಕಾಗಿ ನಮ್ಮ ಕಾಕ ಅಂತ ನಾವು ಕರಿತೀವಿ, ನಾವು ಚಿಗವಂತ ಕರಿತೀವಿ, ಅವರ ಒಂದು ಮಾರ್ಗದರ್ಶನದಲ್ಲಿ, ಒತ್ತಾಯದ ಮೇರೆಗೆ ಮಾರ್ಗದರ್ಶನದಲ್ಲಿ ನಾನು ಇದೇ ಬೆಳಗಾವಿಯಲ್ಲಿ ಕೆಎಲ್ಇ ಸಂಸ್ಥೆಯ TCS ಕಾಲದಲ್ಲಿ ಪ್ರವೇಶ ಪಡೆದುಕೊಂಡು TCS ಪಾಸ್ ಆದೆ. TCS ಪಾಸ್ ಆದ ನಂತರ ಸ್ಪಷ್ಟವಾಗಿ ನಾನೊಬ್ಬ ಶಿಕ್ಷಣ ಆಗಬೇಕನ್ನತಕ್ಕಂಥ ಒಂದು ಉದ್ದೇಶ ಹೊಂದಿದೆ. ಆ ಪ್ರಕಾರ ನಾನೊಬ್ಬ ಟೀಚರ್ ಆಗಿಬಿಟ್ಟು ಅಷ್ಟೇ.
0: ಸರಿ, ಈಗ ಶಿಕ್ಷಿಸಿ ಕ್ಷಮಿಸಿ ಕಲಿಸುವಂತದ್ದು ಶಿಕ್ಷಕ ಅಂತ ಹೇಳ್ತಾರೆ. ಈಗ ಹಾಗಿಲ್ಲ, ಹೊಡೆಯೋದು ಇಲ್ಲ, ಹೊಡೆಯೋದು ಇರ್ಲಿ, ಬೈಯೋದು ಇಲ್ಲ.
1: ಹೌದು, ನಮ್ಮ ಕಾಲದಲ್ಲಿ ಶಿಕ್ಷಕರು ದಂಡಂ ದಶಗುಣಂ, ಅದರಲ್ಲಿ ಹೈಸ್ಕೂಲದಲ್ಲಿ 100% ದಂಡಂ ದಶಗುಣಂ ಇದ್ದೇ ಇತ್ತು. ಅಭ್ಯಾಸವನ್ನು ಸರಿಯಾಗಿ ಮಾಡದೇ ಇದ್ರೆ, ಓದುವರ ಬರದೇ ಇದ್ರೆ ಅವರು ಬಡಿತಾ ಇದ್ರು. ತಪ್ಪು ಮಾಡಿದ್ರು ಸಹಿತ ನಮ್ಮ ನಡತೆ ಸುಧಾರಿಸಲಿ, ನಮ್ಮ ಮೌಲ್ಯಗಳನ್ನು ಕಲೀಲಿ ಅಂತ ತಿಳ್ಕೊಂಡು ಶಿಕ್ಷೆಯನ್ನು ಕೊಡ್ತಾ ಇದ್ರು. ಜೊತೆಗೆ ನಮ್ಮ ಪಾಲಕರು ಸಹಿತ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನಮ್ಮ ಗುರು ಏನಂದ್ರೆ, ನನ್ನ ಮಗ ತಪ್ಪು ಮಾಡಿದರೆ ಅವನಿಗೆ ಚೆನ್ನಾಗಿ 2-4 ಬಾರಿಸಿ ಆಗಲಿ, ಆವತ್ತು ನೀವು ಅವರಿಗೆ ಪಾಠವನ್ನು ಮಾಡಿ ಒಂದು ಮೌಲ್ಯವನ್ನು ಕಲಿಸಿಕೊಡಿ ಅಂತ ನಮ್ಮ ತಂದೆ ತಾಯಿಗಳು ಸಹಿತ ಹೇಳ್ತಾ ಇದ್ರು. ಬಹುಶಃ ಇವತ್ತಿನ ದಿನಮಾನಗಳಲ್ಲಿ ಹಾಗಿಲ್ಲ, ನೀವು ಹೇಳಿದಾಗೆ ಇವತ್ತು ಮಕ್ಕಳಿಗೆ ನಾವು ಅತ್ಯಂತ ಮೃದು ಮಾತಿನಿಂದ ರಮಿಸಿ ಅವರ ಮನವೊಲಿಸಿ ಇವತ್ತು ಕಲಿಸುವಂಥ ಪರಿಸ್ಥಿತಿ ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ಪಾಲಕರಾದಿಯಾಗಿ ಏನಾಗಿದೆ ಅಂದರೆ, ಇವತ್ತು ಹೆಚ್ಚು ಅಂಕಗಳನ್ನೇ ಪಡೆದುಕೊಳ್ಳಬೇಕು, ನೌಕರಿಗಾಗಿ ನನ್ನ ಮಕ್ಕಳು ಅನ್ನತಕ್ಕಂಥದ್ದು ಒಂದು ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮಕ್ಕಳು ಹೆಚ್ಚು ಅಂಕ ಗಳಿಬೇಕು, ನೌಕರಿ ಪಡ್ಕೋಬೇಕು ಅನ್ನತಕ್ಕಂಥದ್ದು ಈ ಒಂದು ಓಟದಲ್ಲಿ ಎಲ್ಲೋ ನಾವು ಮೌಲ್ಯಗಳನ್ನು ಕಳೆದುಕೊಳ್ತಾ ಇದ್ದೀವಿ, ಎಲ್ಲೋ ಮೌಲ್ಯಗಳನ್ನು ನಾವು ಬಿಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಕಲಿಸ್ಕೊಳ್ಳಿಕ್ಕೆ ಸಾಧ್ಯ ಕಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ನೋವು ಖಂಡಿತ ನಮಗೆ ಇದೆ.
0: ಸರಿಗ, ತಾವು 1994 ಶಿಕ್ಷಕರಾಗಿ ಈ ಒಂದು ವೃತ್ತಿ ಬದುಕನ್ನ ಆರಂಭ ಮಾಡ್ತೀರಾ, ಆರಂಭದ ಆ ದಿನಗಳು, ಹಾಗೇನೆ ಹಲವಾರು ಶಾಲೆಗಳಲ್ಲಿ ಸೇವೆ ಕೂಡ ಸಲ್ಲಿಸ್ತೀರಾ, ಆ ಒಂದು ಅನುಭವ ಹೇಗಿತ್ತು?
1: ನಿಜ ಬಹಳ ಖುಷಿ ಪಡ್ತಕ್ಕಂಥದ್ದು. ಬಹುಶಃ 1994 ಪ್ರಾರಂಭದಲ್ಲಿ ನನಗೆ ನಾನು ಶಿಕ್ಷಕ ವೃತ್ತಿಗೆ ಬಂದಾಗ ಅವತ್ತಿನ ದಿನಗಳಲ್ಲಿ ಪಾಲಕರು ಸಹಿತ ನನಗೆ ಬಹಳ ಚೆನ್ನಾಗಿ ನನಗೆ ಸ್ಕೋಪ್ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆ ಇರ್ಬೋದು, ಅಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಅವರು ಸಹಿತ ನನಗೆ ಒಂದು ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ಮಾಡಿದಾಗ ಬಹಳ ಚೆನ್ನಾಗಿ ನನ್ನ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ವಿ, ಮಕ್ಕಳು ಸಹಿತ ಆ ರೀತಿಯಾಗಿ ಪಾಲಕರಾದಿಗೆ ನನಗೆ ಸ್ಪಂದಿಸ್ತಾ ಇದ್ರು. ಬಹುಶಃ ನಾನು ನಲ್ಲಾಂಟಿ ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ ಪ್ರಾರಂಭದಲ್ಲಿ ನಾನು ಹೋದಾಗ ಅತ್ಯಂತ ಕುಗ್ರಾಮದು, ಅಲ್ಲಿ ಅನಕ್ಷರಸ್ಥರೇ ಜಾಸ್ತಿ. ಅಂತಹ ಸಂದರ್ಭದೊಳಗೆ ಅಲ್ಲಿ ನಾನು ತೊಡಗಿಸಿಕೊಂಡಾಗ ಮಕ್ಕಳು ಚೆನ್ನಾಗಿ ಸ್ಪಂದಿಸಿದರು, ಪಾಲಕರು ಚೆನ್ನಾಗಿ ಸ್ಪಂದಿಸಿದರು. ನಾನು ಶನಿವಾರ ಶಾಲೆ 12 ಬಿಟ್ಟರು ಸಹಿತ ನಾನು ಎಕ್ಸ್ಟ್ರಾ ಕ್ಲಾಸ್ 3:45 ಮಟ್ಟ ತಗೋತಾ ಇದ್ದೆ. ಇವನ್ ಹೆಚ್ಚು ಕಡಿಮೆ ಪಾಠಗಳು ಹಿಂದುಳಿದಾಗ ರವಿವಾರ 8 12:45 ಮಟ್ಟ ಪಾಠ ತಗೊಳ್ತಾ ಇದ್ದೆ. ಬಹುಶಃ ಅವತ್ತಿನ ಆ ಪರಿಶ್ರಮದಿಂದ ಇವತ್ತು ಆ ಊರಲ್ಲಿ ನನ್ನ ಮಕ್ಕಳು

0: ನಾವು ಶಾಲೆಗಳಲ್ಲಿ ಆ ಮಕ್ಕಳಲ್ಲಿ ತುಂಬಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ನಡೆ ಶಾಲೆಗಳ ಕಡೆಗೆ ಅಂತ ಅದ್ರ ಮೂಲಕವಾಗಿ ನಾನು ಏನ್ ಮಾಡ್ತಾ ಇದ್ದೆ, ಅದು ಪ್ರಾಥಮಿಕ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಜೊತೆಗೆ ಕಾಲೇಜ್ ಇರ್ಬೋದು. ಅಲ್ಲಿ ಸಂದರ್ಭಾನುಸಾರವಾಗಿ ಈ ಕುವೆಂಪು ಕಾರ್ಯಕ್ರಮ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಕುವೆಂಪು ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಬೇಂದ್ರೆ ಅವರ ಕಾರ್ಯಕ್ರಮದಾಗ ಜನ್ಮದಿನ ಇದ್ದಾಗ ಬೇಂದ್ರೆ ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ನಾಡಿನ ಸುತ್ತಮುತ್ತಲಿನ ಪರಿಚಿತರ ಕವಿಗಳ ಪರಿಚಯವನ್ನು ಆ ಮೂಲಕವಾಗಿ ಮಕ್ಕಳಿಗೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ನಾವು ಆ ಸಂದರ್ಭದಾಗ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಉಪನ್ಯಾಸಕರನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಜೊತೆಗೆ ಅಲ್ಲಿಯ ಶಾಲೆಯ ಪ್ರಿನ್ಸಿಪಾಲ್ ಇರ್ಬೋದು, ಶಿಕ್ಷಕರನ್ನು ಸಹಿತ ಬಳಸಿಕೊಂಡು ಆ ಮಕ್ಕಳಿಗೆ ಸ್ಪರ್ಧೆ ನೀಡಬಹುದು. ಸ್ಪರ್ಧೆ ಇಟ್ಟು ಈಗ ಎಕ್ಸಾಂಪಲ್ ಆಗ ಕುವೆಂಪುರ ಕಾರ್ಯಕ್ರಮದ ಕುವೆಂಪುರ ಕುರಿತಾಗಿ ಸ್ಪರ್ಧೆ ಇಡ್ತಾ ಇದ್ವಿ, ಹಾಗೆ ಬೇಂದ್ರೂರು ಇದ್ದಾಗ ಬೇಂದ್ರೂರು ಕುರಿತಾಗಿ ಸ್ಪರ್ಧೆ ಇಡ್ತಾ ಇದ್ದೀವಿ. ನಾಡು ನುಡಿ ಸಂದರ್ಭ ಬಂದಾಗ ಆ ನಾಡು ನುಡಿಗಾಗಿನೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೀಗಾಗಿ ಅದು ನನಗೆ ಬಹಳ ಒಂದು ಒಳ್ಳೆಯ ಒಂದು ಸ್ಪಂದನೆ ಸಿಕ್ತು. ಹೀಗಾಗಿ ಅನೇಕ ಮಕ್ಕಳು ಸಹಿತ ಇವತ್ತು ಸಾಹಿತ್ಯದ ಬಗ್ಗೆ ಒಲವನ್ನ ಹೊಂದಲಿಕ್ಕೆ ಇದು ಸಹಿತ ಒಂದು ಕಾರಣ ಆಗ್ತದೆ. ಶುಭಶಃ ಇದನ್ನು ಸಹಿತ ಬೇರೆ ಬೇರೆ ಸಂಘಟನೆಯವರು ಸಹಿತ ಈ ನಿಟ್ಟಿನಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನನ್ನ ಅಭಿಲಾಷೆ.
1: ಸರ್, ಇನ್ನು ತಮ್ಮ ಹಾಗೂ ಮಕ್ಕಳ ನಡುವಿನ ಒಡನಾಟ ಯಾವ ರೀತಿ ಇದೆ? ಈಗಲೂ ಕೂಡ ತಾವು ಕಲಿಸಿದಂತಹ ಮಕ್ಕಳು ತಮ್ಮನ್ನ ನೆನಿತಾರ?
0: 100% ಮೇಡಮ್. ಯಾಕಂದ್ರೆ ಬಹಳ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿದು. ನಾವು ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿ ಆ ಮಕ್ಕಳಿಗೆ ಅವರ ಆಟ ಪಾಠಗಳಲ್ಲಿ ನಾವು ತೊಡಗಿಸಿಕೊಂಡು ಅವರ ಮನಸ್ಸನ್ನು ನಾವು ಗೆದ್ದಿದ್ದೇ ಆದರೆ ಖಂಡಿತವಾಗಿ ತಮ್ಮ ಜೀವನ ಪರ್ಯಂತ ಆ ಮಕ್ಕಳು ನಮ್ಮನ್ನು ಗುರುಗಳನ್ನು ಮರೆಯೋದಿಲ್ಲ. ಎರಡು ಕಾರಣಕ್ಕಾಗಿ, ಒಂದು ಒಳ್ಳೆಯ ಅಭ್ಯಾಸವನ್ನು ಕೊಟ್ಟು ನಮ್ಮ ಉನ್ನತ ಮಟ್ಟಕ್ಕೆ ಈ ಗುರುಗಳು ಕಾರಣರಾಗಿದ್ದಾರೆ ಅಂತ ಅವರ ಮನಸ್ಸಿನಲ್ಲಿ ಮುಟ್ಟಿಬಿಟ್ರೆ ಸಾಕು, ತಮ್ಮ ಜೀವನ ಪರ್ಯಂತ ಮರೆಯುವುದಿಲ್ಲ. ಇದು ಒಂದು ಕಾರಣ. ಎರಡನೇದಾಗಿರ್ತಂದ್ರೆ, ತಪ್ಪು ಮಾಡಿದಾಗ ತಿದ್ದು ಬುದ್ಧಿ ಹೇಳಿ ಮತ್ತವ್ರ ಸನ್ಮಾರ್ಗಕ್ಕೆ ನಾವು ಮಕ್ಕಳನ್ನು ತಂದುಬಿಟ್ರೆ ಆ ಮಕ್ಕಳು ಸಹಿತ ಮರೆಯುವುದಿಲ್ಲ. ಮೂರನೇದಾಗಿ, ಅವರ ಆಟ ಪಾಠಗಳಲ್ಲಿ ನಾವು ಸ್ಕೋಪ್ ಕೊಟ್ಟು ಅವರ ಜೊತೆಗೆ ನಾವು ಮಕ್ಕಳಾಗಿ ನಾವು ಒಡನಾಟಿಯಾಗಿ ಆಟ ಪಾಠಗಳಲ್ಲಿ ತೊಡಗಿಸಿಕೊಂಡಿದ್ರು ಸಹಿತ ಆ ಮಕ್ಕಳು ಸಹಿತ ಮರೆಯುವುದಿಲ್ಲ. ಯಾಕಂತಂದ್ರೆ, ನಾವು ಸಣ್ಣ ಇದ್ದಾಗ ನಮ್ಗೆ ಕಬಡ್ಡಿ ಆಡ್ತಾ ಇದ್ರು, ನಾವು ಸಣ್ಣ ಇದ್ದಾಗ ನಮ್ಗೆ ಖೋಖೋ ಆಡಿಸ್ತಾ ಇದ್ರು, ಸಣ್ಣ ಇದ್ದಾಗ ನಮಗೆ ಆಟಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅನ್ನತಕ್ಕಂಥ ಒಂದು ನೆನಪುಗಳು ಆ ಮಕ್ಕಳನ್ನು ಸದಾ ಇದ್ದೇ ಇರ್ತದೆ. ಅವು ಸಹಿತ ಮರೆಯುವುದಲ್ಲ. ಇವತ್ತಿಗೂ ಸಹಿತ ಆ ಮಕ್ಕಳು ನನ್ನ ಜೊತೆಗೆ ಒಡನಾಟದಲ್ಲಿ ಇದ್ದಿದ್ದಾರೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿಗೆ ನೋಡ್ರಿ, ಅಮೆರಿಕದಲ್ಲಿರತಕ್ಕಂಥ ಒಬ್ಬ ವಿದ್ಯಾರ್ಥಿ ಮಿಡ್ನಾಟದಲ್ಲಿ ಫೋನ್ ಮಾಡಿ ನನಗೆ, ಸರ್ ಇವತ್ತು ಇಲ್ಲಿ ಹಗಲಿದೆಯೇ ಸರ್ ಅಂತ ಹೇಳ್ತಾನೆ ಅವನು. ಜೊತೆಗೆ ಆತ ಅಲ್ಲಿ ತಾ ಇರತಕ್ಕಂಥ ಸುತ್ತಮುತ್ತಲಿನ ಪ್ರದೇಶಗಳನ್ನು ವಿಡಿಯೋ ಮಾಡಿ ತೋರಿಸ್ತಾನೆ. ಆ ಖುಷಿ ಕಾರಣ ಇಷ್ಟೇ ಅಂತಂದ್ರೆ, ಆತ ನನ್ನನ್ನು ಮರೆತಿಲ್ಲ, ನೆನಪಿಟ್ಟುಕೊಂಡಿದ್ದಾನೆ ಅಂತಕ್ಕಂಥದ್ದು. ಒಬ್ಬ ಯಾವುದೋ ವಿದ್ಯಾರ್ಥಿ ಒಂದು ಕಾರ್ ತಗೊಂಡಾಗ ತಗೊಂತ ಸಂದರ್ಭದಲ್ಲಿ ಸರ್ ಬನ್ನಿ ಅಂತ ನಾನು ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಕರ್ಕೊಂಡು ಹೋಗ್ತಾನೆ, ತೋರಿಸ್ತಾನೆ, ಒಂದು ಸುತ್ತು ಕರ್ಕೊಂಡು ಹಾಕೊಂಡು ನನ್ನ ಸುತ್ತಾಗ್ತಾನೆ ಅಂತಕ್ಕಂಥದ್ದು. ಇದು ಒಂದು. ಇತ್ತೀಚೆಗೆ ಒಂದು ಒಬ್ಬಕ್ಕೆ ಯಶೋಧ ಅನ್ನತಕ್ಕಂಥ ಒಂದು ವಿದ್ಯಾರ್ಥಿನಿ ನನ್ನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ, ಕವಿಗೋಷ್ಠಿ ಇರತಕ್ಕಂಥ ಸಮಾರಂಭದಲ್ಲಿ, ಸರ್ ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ನಾನು ಮೊಟ್ಟ ಮೊದಲೊಂದು ಕವಿತೆ ಓದ್ತೀನಿ ಅಂತ ಹೇಳಿದಳು. ಅಂಗನವಾಡಿ ಮೇಲ್ವಿಚಾರಿಕೆ ಹೆಣ್ಮಗಳು, ಬಹಳ ಒಳ್ಳೆಯ ಪ್ರತಿಭಾನ್ವಿತೆ. ಆಯ್ತಮ್ಮ ಅಂತ ನಾನು ಅವಳಿಗೆ ಬೆನ್ನು ತಟ್ಟಿದೆ. ಮೊಟ್ಟ ಮೊದಲ ಕವಿತೆಯನ್ನ ನನ್ನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಆಕೆ ಓದ್ತಾಳೆ, ನನ್ನ ವಿದ್ಯಾರ್ಥಿನಿ. ಆ ಜೊತೆಗೆ ಓದುವ ಪೂರ್ವದಲ್ಲಿ ತನ್ನ ಬಾಲ್ಯದ ಶಾಲೆಯ ನೆನಪುಗಳನ್ನು ನನ್ನೊಂದಿಗೆ ಹಂಚಿಕೊತಾಳೆ ಆಕೆ ತನ್ನ ಮೈಕದಲ್ಲಿ. ಅದು ಖುಷಿ ಕೊಡ್ತದೆ ನಮಗೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಏನಂತಂದ್ರೆ, ಇದೇ ನಿಮ್ಮ ಕೇಲಿ ವಿದ್ಯೆ ಹಾಸ್ಪಿಟಲಲ್ಲೇ ನಾನು ಸುಮಾರು 1 ತಿಂಗಳು ಎಡ್ಬಿಟ್ಟಿದ್ದೆ ನಿಮೋನಿಯಾದಿಂದ ಒಳಗಾಗಿ. 1 ತಿಂಗಳು ಎಡ್ಬಿಟ್ಟಿದ್ದೆ ಇದೇ ಕೇಲಿ ಒಳಗೆ ಇದ್ದಾಗ. ನಾಳೆ ಬಿಡುಗಡೆ ಆಗಬೇಕಾದ್ರೆ ಇವತ್ತು ನನ್ನ ಹಳೆಯ ವಿದ್ಯಾರ್ಥಿಗಳು ಸುಮಾರು ಒಂದು 5-6 ಜನ ಬರ್ತಾರೆ. ಬಂದ್ಬಿಟ್ಟಾಗ್ತಾನೆ ಹಳೆಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಬರ್ತಾರೆ, ನೆನಪಿಟ್ಟು ಬರ್ತಾರೆ. ಬೆಟ್ಟಾಗಿ ಹೋಗಿ ಮರುದಿನ ನಾನು ಗೋಕಾಕಕ್ಕೆ ತಿರುಗಿ ನಾನು ಮನೆಗೆ ಹೋದಾಗ ಒಂದು ವಾರದ ನಂತರ ಸುಮಾರು 15 ವಿದ್ಯಾರ್ಥಿಗಳು ಬರ್ತಾರೆ, ಬೆಟ್ಟಾಗ್ತಾರೆ, ದುಃಖವನ್ನೇ ವ್ಯಕ್ತಪಡಿಸ್ತಾರೆ, ನೆನಪುಗಳನ್ನು ಹಂಚಿಕೊತಾರೆ, ಧೈರ್ಯವನ್ನೇ ನೀಡುತ್ತಾರೆ. ಜೊತೆಗೆ ತಾವೇ ಸಂಗ್ರಹಿಸ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನವರು ತಾವೇ ಒಂದಿಷ್ಟು ಸಂಗ್ರಹಿಸತಕ್ಕಂಥ ಹಣವನ್ನು ನನಗೆ ಕಾಣಿಕೆ ಕೊಟ್ಟು ಹೋಗ್ಬಿಡ್ತಾರೆ. ಸರ್, ನಿಮಗಿದು ನಿಮ್ಮ ವೈದ್ಯಕೀಯ ಚಿಕಿತ್ಸೆಗೆ ನೀವು ಮಾಡಿರ್ತೀರಿ, ಇದು ಅಲ್ಪ ಕಾಣಿಕೆ ತಗೊಳ್ಳಿ ಅಂತ ಬೇಡದ್ರು ಕೇಳೋದಿಲ್ಲ. ಬಹುಶಃ ಇದಕ್ಕಿಂತ ಬಹಳ ದೊಡ್ಡದಾಗಿರತಕ್ಕಂಥ ಪ್ರಶಸ್ತಿ ನನಗೆ ಬೇಕಾಗಿಲ್ಲ ಅನಿಸುತ್ತೆ ನನಗೆ.
1: ಖಂಡಿತ
0: ಇದು ಸಾರ್ಥಕ ಅಂತ ಅನ್ಸ್ಕೋತೀನಿ ನಾನು.
1: ಖಂಡಿತ ಸರ್. ಸರಿ, ತಾವು ಕಲಿಸಿದಂತಹ ಮಕ್ಕಳ ಒಂದು ಸಣ್ಣ ಸಣ್ಣ ಒಂದು ಖುಷಿ ಇರಲಿ, ತಾವು ಕೂಡ ಖುಷಿಯನ್ನ ಕಾಣ್ತೀರಾ, ಅದೇ ಒಂದು
0: ನಿಜ. ನಿಜ ಮೇಡಮ್, ನಿಜ ಮೇಡಮ್.
1: ಸರ್, ಈಗ ಒಬ್ಬ ತಾವು ಒಬ್ಬ ಪ್ರಾಮಾಣಿಕ ಶಿಕ್ಷಕರಾಗಿ 1994 ಇಲ್ಲಿಯವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡು ಬಂದಿದ್ದೀರಾ, 100 ಮಕ್ಕಳ ಭವಿಷ್ಯಕ್ಕೆ ಒಂದು ಸಾಕ್ಷಿ ಕೂಡ ಆಗ್ತೀರಾ. ಈ ಒಂದು ವೃತ್ತಿ ಬದುಕು ಯಾವ ರೀತಿ ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಸರ್?
0: ಖಂಡಿತ ಮೇಡಮ್. ನಾನು ಮೊದಲು ಅನುದಾನ ರಹಿತ ಸಂಸ್ಥೆಯಲ್ಲಿ ಇದ್ದೆ, ಅನುದಾನ ರಹಿತ. ಅದೇ ಸಂಸ್ಥೆಯಲ್ಲಿ ಗ್ರ್ಯಾಂಟ್ ಸಿಕ್ತು, ಅನುದಾನಿತ ಶಿಕ್ಷಕನಾದೆ. ಈ ನಿಟ್ಟಿನೊಳಗೆ ಆ ನಮ್ಮ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಋಣಿಗಳನ್ನು ಹೇಳಲೇಬೇಕಾಗ್ತದೆ. ಅನ್ನವನ್ನು ಕೊಟ್ಟತಕ್ಕಂಥ ಸಂಸ್ಥೆ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಾಗಿ ನಾನು ಇದ್ದೀನಿ. ಈಗ ಒಟ್ಟಾರೆಯಾಗಿ ನನ್ನ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾಗಿರತಕ್ಕಂಥ ವೃತ್ತಿ ಅದು.

0: ಯಾಕಂದ್ರೆ ಸಮಾಜವನ್ನ ಒಂದು ಸುಂದರ ಸಮಾಜವನ್ನು ಕಟ್ಟಲಿಕ್ಕೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಕೇವಲ ಶಿಕ್ಷಣವನ್ನು ಕೊಡುವುದಷ್ಟೇ ಅಲ್ಲ, ಜೊತೆಗೆ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಕೊಡಬೇಕಾಗ್ತದೆ. ಈ ನಿಟ್ಟಿನೊಳಗೆ ಆ ಮಕ್ಕಳಿಗೆ ನಾನು ವಿದ್ಯೆಯನ್ನು ಕೊಟ್ಟಿದ್ದೀನಿ, ಮಕ್ಕಳಿಗೆ ವಿದ್ಯೆಯನ್ನು ಈಗಲೂ ಕೊಡ್ತಾ ಇದ್ದೀನಿ, ಮೌಲ್ಯಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಸಾಹಿತ್ಯದ ಬಹು ಮುಖ್ಯವಾಗಿರತಕ್ಕಂಥ ಪಾತ್ರ, ಅನೇಕ ಕವಿಗಳ ಪರಿಚಯವನ್ನು ಆ ಮಕ್ಕಳಿಗೆ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದೀನಿ. ನನಗೆ ತೃಪ್ತಿ ಇದೆ, ಖುಷಿ ಇದೆ ಮೇಡಮ್.
1: ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಮುಂದೆ ಈ ತರ ಏನಾದರೂ ಕನಸಿದೆಯಾ ಸರ್? ಈ ತರ ಏನಾದರೂ ಬದಲಾವಣೆ ಮಾಡಬೇಕು, ಏನಾದರೂ ಯೋಜನೆಗಳನ್ನು ಏನಾದರೂ ಹಾಕೊಂಡಿದ್ದೀರಾ?
0: ಯೋಜನೆಗಳನ್ನು ನಾನು ಹಾಕೊಂಡಿದ್ದೀನಿ ಅನ್ನೋದಕ್ಕಿಂತಲ ಬಹುಶಃ ನಾನು ಅದೇ ಆಗಲೇ ಹೇಳಿದಲ್ಲ ಮೇಡಮ್, ಅಂಕಗಳ ಗಳಿಸುವಿಕೆ ಓಟದಲ್ಲಿ ಇವತ್ತೆಲ್ಲ ಪಾಲಕರಿರ್ಬೋದು, ನಾವು ಶಿಕ್ಷಕರಿರ್ಬೋದು, ಯಾಕಂತಂದ್ರೆ ಬಹುತೇಕ ನಮ್ಮ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಶಾಲೆಗಳಲ್ಲಿ ನೋಡ್ತಾ ಇದ್ದೀವಿ ಇಷ್ಟು 100% ನಮ್ಮ ರಿಸಲ್ಟ್ ಆಗಬೇಕು ಅನ್ನತಕ್ಕಂಥದ್ದು, 90% 99% ನನ್ನ ಮಕ್ಕಳು ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಅನ್ನತಕ್ಕಂಥ ಒತ್ತಡ ಮಕ್ಕಳ ಮೇಲೆ ಬೀಳ್ತಾ ಇದೆ ಇವತ್ತು, ಮಕ್ಕಳ ಮಾನಸಿಕ ಒತ್ತಡದ ಮೇಲೆ. ಹೀಗಾಗಿ ಎಲ್ಲೋ ಒಂದು ಕಡೆ ತಮ್ಮ ಸಹಜವಾಗಿರ್ತಕ್ಕಂಥ ಬಾಲ್ಯ ಸಹಜವಾಗಿರತಕ್ಕಂಥ ಆಟಗಳನ್ನು ಮಕ್ಕಳು ಮರಿತಾ ಇದ್ದಾರೆ, ಅಥವಾ ಆ ಆಟಗಳನ್ನ ಬಾಲ್ಯ ಸಹಜವಾಗಿರತಕ್ಕಂಥ ಆ ಖುಷಿಯನ್ನ ನಾವೆಲ್ಲೋ ಆ ಮಕ್ಕಳಿಂದ ಕಸಿದುಕೊಳ್ತಾ ಇದ್ದೀವಿ ಅನ್ನತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಇಲಾಖೆ ಇರಬಹುದು, ನಾವು ಪಾಲಕರು ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಇವತ್ತು. ಈಗ ನೋಡ್ರಿ, ಎಲ್ಲರೂ 99% ಎಲ್ಲರೂ 99% ತುಂಬಿಟ್ರೆ ಪಾಪ 50-55% ತಗೊಂಡವ್ರ ಪರಿಸ್ಥಿತಿ ಏನಾಗಬೇಕು, ಅವೆಲ್ಲ ಹೋಗಬೇಕು ಅನ್ನತಕ್ಕಂಥದ್ದು ಅಲ್ವಾ? ಹೌದಾ? ಹಾಗಾಗಿ ಮಕ್ಕಳನ್ನ ಎಲ್ಲೋ ನಾವು ಮಾನಸಿಕವಾಗಿ ಅವ್ರ ಒತ್ತಡದಲ್ಲಿ ಅವ್ರನ್ನ ನಾವು ಸಿಗಿಸ್ತಾ ಇದ್ದೀವಿ ಅನ್ನತಕ್ಕಂಥ. ನಿನ್ನೆ ನಾನು ಧಾರವಾಡದಲ್ಲಿ ಹೋಗಿದ್ದೆ, ನಮ್ಮ ತಂಗಿ ಮನೆಗೆ ಹೋಗಿದ್ದೆ, ನನ್ನ ತಂಗಿ ಮಗಳು ಸೊಸೆ, ಆ ಮಗು ಸಿಕ್ಕಾಪಟ್ಟಿ ಅಳ್ತಾ ಇದ್ದೇನೆ. ಅವನು ಮೋಸ್ಟ್ಲಿ ಅವನು ಹುಡುಗ 7th ಇರ್ಬೋದೇನು, 6th 7th ಇರ್ಬೋದು ಅನ್ಸುತ್ತೆ ನನಗೆ. ಸಿಕ್ಕಾಪಟ್ಟಿ ಅಳ್ತಾ ಇದ್ದೇನೆ, ನನ್ನ ಸೊಸೆ ಬಿಡ್ತಾ ಇಲ್ಲ ತಂಗಿ ಮಗಳು, ಇಲ್ಲ ನೀನು ಇದು ವರ್ಕ್ ನೀವು ಮಾಡಲೇಬೇಕು ಅಂತ ಜೋ ಅಂತ ಹೇಳ್ತಾ ಇದ್ದೇನೆ. ನಾನು ಮಧ್ಯದಲ್ಲಿ ಹೋದೆ, ನನ್ನ ಸೊಸೆ ನನ್ನ ಮೇಲೆ ಸಿಟ್ ಆಗಿಬಿಟ್ಲು, ನನ್ನ ತಂಗಿ ನನ್ನ ಮೇಲೆ ಸಿಟ್ ಆಗಿಬಿಟ್ಲು, ಇಲ್ಲ ಅವನ ನೀವು ಈ ರೀತಿ ಬಿಡಲಿಲ್ಲ ಅಂದ್ರೆ ಅವ್ನು ಅಭ್ಯಾಸ ಮಾಡೋದಿಲ್ಲ ಅಂತ, ಒದ್ಕೊಡೋದೇ ಇಲ್ಲ ಅಂತ. ಅಲ್ಲಮ್ಮ ಈಗ ಬಿಡು, ಅವನಿಗೆ ಆಟ ಆಡ್ತಾನಲ್ಲ ಆಟ ಆಡಲಿ, ಒಂದು ಗಂಟೆ ಬಿಟ್ಟು ಅವ್ನು ರಮೇಶ್ ಮತ್ತೆ ಅವನಿಗೆ ಅಭ್ಯಾಸ ಕಳಿಸಿಬಿಟ್ರಿ ಅಂತ, ಅವ್ನು ಕೇಳೋದೇ ಇಲ್ಲ ಈಗ ಮಾಡಲೇಬೇಕು ಅಂತ. ಹಂಗಾಗಿ ಆ ಮಕ್ಕಳ ಒಂದು ಎಲ್ಲಿ ಒಂದು ಸ್ವಾತಂತ್ರ್ಯವನ್ನು ನಾವು ಆ ಮಕ್ಕಳ ಒಂದು ಬಾಲ್ಯದ ಸ್ವಾತಂತ್ರ್ಯವನ್ನು ನಾವೆಲ್ಲ ಕಸಿದುಕೊಳ್ತಾ ಇದ್ದೀವಿ ಏನೋ ಅನ್ನತಕ್ಕಂಥದ್ದು. ನಾವೆಲ್ಲ ಸಣ್ಣಾಗಿದ್ದಾಗ ಆಟ ಆಡ್ತಾ ಇದ್ದೀವಿ, ಆಟ ಆಡಿ ಅದೇ ಖುಷಿಯಲ್ಲಿ ಬಂದು ಪಾಠವನ್ನು ಓದ್ತಾ ಇದ್ದೀವಿ ನಾವು, ಪಾಠವನ್ನು ಓದ್ತೇವೆ, ನಮಗೆಲ್ಲ ಇರ್ತಾ ಇರಲಿಲ್ಲ. ಹೌದಾ? ಆ ಖುಷಿ ಇವತ್ತು ಎಲ್ಲಿ ಹೋಗಿದೆ ಮಕ್ಕಳಲ್ಲಿ? ಯಾಕೆ ಹೋಗ್ತಾ ಇದೆ? ಏನು ಕಾರಣ ಅದಕ್ಕೆ? ಈ ಒಂದು ಸಮಸ್ಯೆಯನ್ನು ನಾವಿವತ್ತು ಶಿಕ್ಷಣ ಇಲಾಖೆ ಇರ್ಬೋದು, ನಾವು ಪಾಲಕರಿರ್ಬೋದು, ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ. ಈಗ ನೋಡ್ರಿ, ಮಕ್ಕಳಲ್ಲಿ ಆರೋಗ್ಯವನ್ನು ನಾವು ಎಲ್ಲೋ ನೋಡ್ತೇವೆ, ಎಲ್ಲೋ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಎಲ್ಲೋ ಬಡಕಾಗ್ತಾ ಇದ್ದಾನೆ, ಶಕ್ತಿ ಗುಂತಾ ಇದ್ದಾನೆ, ಏನೋ ಯಾವುದೋ ಒಂದು ಸಮಸ್ಯೆಯನ್ನು ಬರ್ತಾ ಇದೆ. ಏನು ಕಾರಣ ಇದಕ್ಕೆ ಅಂತಂದರೆ, ಆ ಒತ್ತಡಕ್ಕೆ ಆ ಮಗು ಸರಿಯಾಗಿ ಊಟವನ್ನು ಮಾಡೋದು ಬಿಡಬಾರ್ದು. ಊಟವನ್ನು ಮಾಡಿದರೂ ಸಹಿತ ಅದು ಸರಿಯಾಗಿ ಆಟ ಆಡಿ ಜೀರ್ಣವಾಗಬೇಕು, ಅದು ಆಟವನ್ನು ಆಡಿ ಜೀರ್ಣವಾಗಬೇಕು, ತದನಂತರದಲ್ಲಿ ಆ ಪಾಠವನ್ನು ಮಾಡಬೇಕು ಅನ್ನತಕ್ಕಂಥದ್ದು, ಆ ಮನಸ್ಸನ್ನು ಒಲಿಸತಕ್ಕಂಥ ಕೆಲಸ ಇವತ್ತಿನ ದಿನಮಾನಗಳಲ್ಲಿ ಆಗಬೇಕು. ಆ ನಿಟ್ಟಿನ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಇವತ್ತು.
1: ಎಲ್ಲೋ ಒಂದು ಕಡೆ ನಾವು ಪಾಲಕರು ಪೋಷಕರು ನಮ್ಮ ಕನಸುಗಳನ್ನ, ಒಂದು ನಮ್ಮ ಆಸೆ ಆಕಾಂಕ್ಷೆಗಳನ್ನ ನಮಗೆ ಈಡೇರಿಲ್ಲ ಅಂತೇಳಿ ನಮ್ಮ ಮಕ್ಕಳಲ್ಲಿ ಹೇರ್ತಾ
0: ಇದ್ದೀವಿ. ಅದು ಆಗಬಾರದು ಅಲ್ವಾ? ಈಗ ನಾನು ಒಬ್ಬ IAS ಆಫೀಸರ್ ಆಗಲಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನನ್ನ ಮಗ ಖಂಡಿತವಾಗಿ ಅವನು IAS ಆಫೀಸರ್ ಆಗಬೇಕು ಅಂತ ಯಾಕೆ ನಾವು ಒತ್ತಾಯ ಮಾಡಬೇಕು ಅನ್ನತಕ್ಕಂಥದ್ದು. ಯಾವಾಗ ನೀವು ಕೇಳಿದ್ರಿ ಮ್ಯಾಟ್ರಿಕ್ ನಂತರ ನೀವೇನು ಕನಸು ಕಂಡಿದ್ದೀರಿ ಅಂತ? ಹೌದಾ? ಮಕ್ಕಳ ಜೊತೆಗೆ ನಾವು ಹೋಗ್ಬೇಕು, ಅವ್ರ ಕನಸು ಏನಿದೆ, ಮಕ್ಕಳ ಕನಸು ಏನಿದೆ? ಹೌದಾ? ನಾವು IAS ಆಫೀಸರ್ ಅಲ್ಲಪ್ಪ, ನಾನು ಟೀಚರ್ ಹಾಕೇನಂದ್ರೆ ಯಾಕೆ ನೀವು ಮಾಡಬಾರ್ದು? ಹಾಂ, ಅಲ್ಲಿ ಇರಲಿ ಬಿಡಿ, ನಾನು ಇಂಜಿನಿಯರ್ ಹಾಕೇನಂದ್ರೆ ನೀವು ಮಾಡಿ ಯಾರು ಬೇಡ ಅಂತಾರೆ? ಅಥವಾ ನಾನು BSc ನರ್ಸಿಂಗ್ ಮುಗಿಸ್ಕೊಂಡು ನಾನು ಮಗಳು ನಾನು ನರ್ಸಿಂಗ್ ಮಾಡ್ತೇನಂದ್ರೆ ಮಾಡಮ್ಮ, ಏನು ತಪ್ಪೇನಿದೆ? ನೀ BSc ನರ್ಸಿಂಗ್ ಮಾಡೋಕ್ಕೋಬೇಡ, ನೀನು KSC ಮಾಡತ್ತಂದ್ರೆ ಅದು ಫ್ರೆಶರ್ ಅಂತ. ಈಗ ಸಾಮಾಜಿಕ ಜೀವನದಲ್ಲಿ ನಮಗೆಲ್ಲರೂ ಬೇಕು, ಒಬ್ಬ ಮೇಸ್ತ್ರಿ ಬೇಕು, ಒಬ್ಬ ಕುಂಬಾರ ಬೇಕು, ಒಬ್ಬ ಕಂಬಾರ ಬೇಕು ಅಲ್ವಾ, ಒಬ್ಬ ಡಾಕ್ಟರ್ ಬೇಕು, ಒಬ್ಬ ಅಧಿಕಾರಿ ಬೇಕು. ಹಾಗಾದ್ರೆ ಎಲ್ಲರೂ ನೀವು ನೌಕರಸ್ಥರ ಅಧಿಕಾರ ದೊಡ್ಡದ ಅಧಿಕಾರ ಆಗಿಬಿಟ್ರೆ ಈ ಕೆಲಸಗಳು ಮಾಡೋರು ಯಾರು? ಹಾಗಾದ್ರೆ ಇದರಲ್ಲಿ ಪ್ರತಿಭೆ ಅಲ್ವಾ, ಇದರಲ್ಲಿ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅಲ್ವಾ? ಆದ್ದರಿಂದ ಆ ಮಗುವಿನ ಮನಸ್ಸು ಏನು ಅಪೇಕ್ಷೆ ಪಡ್ತದೆ ಅದ್ರ ಜೊತೆಗೆ ನಾವು ಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ಮಕ್ಕಳೇ ನಮಗೆ ಆಸ್ತಿ, ಮಕ್ಕಳನ್ನು ನಾವು ಒತ್ತಾಯ ಮಾಡಿ ನಾವು ಏನು ಮಾಡಿಬಿಟ್ರೆ ಆ ಮಗು ತನ್ನ ಒಂದು ಮೌಲ್ಯವನ್ನು ಮರೆತು ಬಿಟ್ಟು ಕೆಟ್ಟವನಾಗಿಬಿಟ್ಟು ಸಮಾಜಕ್ಕೇನೆ ದೊಡ್ಡ ಭಾರ ಆಗಿಬಿಟ್ರೆ ನಾಳೆ ಇವತ್ತಿನ ದಿನಮಾನೆಲ್ಲ ನೋಡ್ತಾ ಇದ್ದೀವಿ ಬಹುತೇಕ ಅಪರಾಧಗಳನ್ನು ಯಾರು ಮಾಡ್ತಾ ಇದ್ದಾರೆ ಇವತ್ತು? ಸುಶಿಕ್ಷಿತರಿಂದ ಕಲಿತವರಿಂದ ಬಹುತೇಕ ಅಪರಾಧಗಳು ಕಾಣ್ತಾ ಇದೀವಿ ನಾವು. ಯಾಕೆ?
1: ಜೀವನದ ಅನುಭವ ಕಡಿಮೆ, ಓದಿ ಇದಾಗಿ ಹೋಗಿದೆ.
0: ನೋಡ್ರಿ ಅಪರಾಧಗಳನ್ನ ನೋಡಿರ್ಬೇಕಾದ್ರೆ ನೀವು ಇವತ್ತು ಕೋರ್ಟ್ಗಳು ನೋಡ್ರಿ, ಕಚೇರಿಗಳಲ್ಲಿ ನೋಡ್ರಿ, ಕನಿಷ್ಠ ಇಲ್ಲಂದ್ರು ಅದು PUC ಓದಿರ್ತಾನೆ, ಡಿಗ್ರಿ ಓದಿರ್ತಾನೆ, ಇಲ್ಲ ಎಲ್ಲೋ ಒಂದು ದೊಡ್ಡ ಹೈರ್ ಆಫೀಸರ್ ಇರ್ತಾನೆ. ಇವತ್ತು ಅಪರಾಧಿಗಳಾಗ್ತಾ ಇದ್ದೇವೆ. ಶಿಕ್ಷಣ ನಮಗೆ ಜ್ಞಾನವನ್ನು ಕೊಡಬೇಕು, ಒಳ್ಳೆ ಸನ್ಮಾರ್ಗವನ್ನು ಕೊಡಬೇಕು ಅಲ್ವಾ, ಸತ್ಯ ಮಾರ್ಗವನ್ನು ತಿಳಿಸಬೇಕು. ಇದಾಗ್ತಾ ಇದೆಯಾ ಇವತ್ತು? ಇದಾಗ್ತಾ ಇಲ್ಲ ಇವತ್ತು. ಯಾಕೆ? ನಾವು ಅಂಕಗಳ ಬೆನ್ನೆತ್ತಿ ಬಿಟ್ಟಿದ್ದೀವಿ. ನಮ್ಮ ಮಕ್ಕಳು ಅಧಿಕಾರಿಗಳೇ ಆಗಬೇಕು 100%. ಇದಕ್ಕೆ ನಾವು ಆದ್ದರಿಂದ ಅಲ್ಲಿ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ, ಸಂಸ್ಕೃತಿಯನ್ನು ಕಳ್ಕೊಳ್ತಾ ಇದ್ದೀವಿ, ಸಂಸ್ಕಾರವನ್ನು ನಾವು ಬಿಡ್ತಾ ಇದ್ದೀವಿ. ಸಂಸ್ಕಾರ ಮನೆಯ ಮೊದಲು ಪಾಠಶಾಲೆ ಅಂತ ನಾವು ಹೇಳ್ತೀವಿ. ಎದಕ್ಕೆ ಮನೆಯ ಮೊದಲು ಪಾಠಶಾಲೆ ಅಂತಂದ್ರೆ ಐ ಕೆಲಸಕ್ಕೆ ಅಷ್ಟೇ ಅಲ್ಲ ಮನೆಯ ಮೊದಲು ಪಾಠಶಾಲೆ ಅಂತಲ್ಲ, ತಾಯಿಯ ಮೊದಲು ಗುರು ಅಂತ ಕರಿತೀವಿ ನಾವು. ತಾಯಿಯ ಮೊದಲು ಗುರು ಅಂತಂದ್ರೆ ಯಾಕೆ ಮಕ್ಕಳಿಗೆ ಟ್ಯೂಷನ್ ತಗೊಂಡು ಪಾಠ ಮಾಡ್ಲಿಕ್ಕಲ್ಲ, ಜೊತೆಗೆ ಸಂಸ್ಕಾರವನ್ನ ಮೌಲ್ಯಗಳನ್ನು ಬೆಳೆಸಬೇಕಾಗುತ್ತದೆ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಒಳ್ಳೆಯ ಮಾರ್ಗ, ಯಾವುದು ಕೆಟ್ಟ ಮಾರ್ಗ, ಇದು ಇದನ್ನು ಕಲಿಸಿಕೊಳ್ಳಿಕ್ಕೆ ಮನೆಯ ಮೊದಲು ಪಾಠಶಾಲೆ ಆಗಬೇಕು ಅಲ್ವಾ. ಅದನ್ನ ಬಿಟ್ಟು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ. ಇವತ್ತು ಮೊಬೈಲ್ ಸಂಸ್ಕಾರ ಬಂದ್ಬಿಟ್ಟಿದೆ, ಟಿವಿ ಸಂಸ್ಕಾರ ಬಂದ್ಬಿಟ್ಟಿದೆ, ಇವತ್ತು ಕಂಪ್ಯೂಟರ್ ಸಂಸ್ಕಾರ ಬಂದ್ಬಿಟ್ಟಿದೆ ಇವತ್ತು. ಆದ್ರೆ ಪುಸ್ತಕಗಳನ್ನು ಓದಿಸುವ ಸಂಸ್ಕಾರ ಇವತ್ತೆಲ್ಲೂ ಕಳೆದು ಹೋಗ್ತಾ ಇದ್ದೀವಿ. ನಾವು ಬಾಲ್ಯದಲ್ಲಿ ಸಿವಂತ ಬರ್ಬೇಕಾದ್ರೆ ರಾಮಾಯಣ ಮಹಾಭಾರತ ಓದಿಬಿಟ್ವಿ, ಯಶೋಪನ ನೀತಿ ಕಥೆಗಳಿದ್ದು, ಚಂದಮಾಮ ಕಥೆಗಳಿದ್ದು, ಇವತ್ತೆಲ್ಲ ಏನಾಗ್ತಾ ಇದೆ ಇವತ್ತು?
1: ಹಾಗಿದ್ರೆ ಸರ್, ಈಗ ಈಗಿನ ಶಿಕ್ಷಣ ಈ ಜೀವನ ಮೌಲ್ಯವನ್ನ ಕಲಿಸುವಲ್ಲಿ ಎಲ್ಲೋ ಎಡುತ್ತಾ ಇದೆಯಾ?
0: ಬಹುಶಃ ಎಲ್ಲೋ ಅನಿಸ್ತಾ ಇದೆ ನನಗೆ. ಇದನ್ನು ಹೊರಗಡೆ ನೀವು ಸಾಮಾಜಿಕ ಸ್ಥಿತ್ಯಂತರಗಳನ್ನು ನಾವು ಗಮನಿಸಿದಾಗ ಅನಿಸ್ತದೆ ಅಲ್ಲಿ ಮೇಡಮ್. ಸಾಮಾಜಿಕ ಸ್ಥಿತ್ಯಂತರ ಹೊರನೋಟದಲ್ಲಿ ಕಂಡಿದಾಗ ಇವನು ಪತ್ರಿಕೆ ಓದ್ಬಿಟ್ರೆ ಏನೋ ಇದನ್ನ ಓದ್ತಾ ಇದೀವಿ, ಅಲ್ಲಿ ಆ ಅಪರಾಧ ಆಯ್ತು, ಇಲ್ಲಿ ಈ ಅಪರಾಧ ಆಯ್ತು ಅಂತ. ಹಾಗಾದ್ರೆ ಅಪರಾಧ ಆಯ್ತು, ಅಪರಾಧ ಇಲ್ಲ ಆಯ್ತು ಅಂತಂದಾಗ ಆ ಅಪರಾಧ ಮಾಡಿದವರು ಯಾರು? ಯಾವ ಒಬ್ಬ ಅಧಿಕಾರಿ ಮಾಡಿರ್ತಾನೆ ಅಥವಾ ಯಾವ ಒಬ್ಬ ವಿದ್ಯಾರ್ಥಿ ಮಾಡಿರ್ತಾನೆ? ಇತ್ತೀಚೆಗೆ ನೋಡ್ರಿ, ಹುಬ್ಳಿಯಲ್ಲಿ ಪಾಪ ಒಬ್ಬ ನಮ್ಮ DSP ರವೀಶ್ ಅಂತ ಕಮಿಷನರ್ ಸಾಹೇಬರು ಬಹಳ ಚೆನ್ನಾಗಿ ಅದ್ಭುತವಾಗಿ ನಮಗೆ ಟಿವಿ ವಿಡಿಯೋ ಆ ವಿಡಿಯೋ ಬಿಟ್ಟಿದ್ರು ಅವರು ಸಾಮಾಜಿಕ ಜಾಲತಾಣದಲ್ಲಿ. ಅದನ್ನ ನಾನು ಫೇಸ್ಬುಕ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಬಹಳ ಖೇದ ವ್ಯಕ್ತಪಡಿಸಿದ್ರು. ಒಬ್ಬ ಸಣ್ಣ ಮಗು, ಅವನಿಗೆ ಸ್ವಲ್ಪ ದೊಡ್ಡವನಾದವನನ್ನ ಮಗುವನ್ನ ಇರಿತಾನ, ಅವನ ಇರಿದುಕೊಂಡ್ಬಿಡ್ತಾನೆ.
1: ಆ ಎಳೆ ಮನಸ್ಸುಗಳಲ್ಲಿ ಏನ್ ದ್ವೇಷ ಇರ್ಬೋದು?
0: ಯಾಕೆ ಎಲ್ಲೋ ಒಂದು ಕಾಲಕ್ಕೆ ನೋಡ್ತಾ ಇದೀವಿ ನಾವು, ಅಮೆರಿಕದಲ್ಲಿ ಬಂದೂಕ್ ತಗೊಂಡು ಮಗು ಕಾಲೇಜಲ್ಲಿ ಶಾಲೆಯಲ್ಲಿ ಹೊಡಿತ ಅಂತ. ಅಮೆರಿಕ ಸಂಸ್ಕೃತಿ ಇಂತದೈತಪ್ಪ, ಅಲ್ಲಿ ಮೌಲ್ಯ ಇಲ್ಲ ಅಂತ ನಾವು ಮಾತಾಡ್ತಿದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮಲ್ಲಿ ಇಲ್ಲ, ಅಮೆರಿಕದಲ್ಲಿ ಆ ಸಂಸ್ಕೃತಿ ಎಲ್ಲ ಅಲ್ಲಿ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಸಾಲಿ. ಆದ್ರೆ ಇಲ್ಲೂ ಸಹಿತ ಹಾಗೆ ಆಗ್ತಾ ಇದೆಯಲ್ಲ ಇವತ್ತು, ಅದಕ್ಕೆ ಘಟನೆ ಸಾಕ್ಷಿ ಮಾಡಿ ಹುಬ್ಳಿ ಘಟನೆ ಸಾಕ್ಷಿ ಆಯ್ತು ಚಿಕ್ಕ ಮಗುವಿಂದ. ಯಾಕೆ ಹಿಂಗಾಗ್ತಾ ಇದೆ? ಅದಕ್ಕೆ ನಾವು ಹಿರಿಯರ, ನಮ್ಮ ಅಜ್ಜ ಅಜ್ಜಿಯ ಸಂಸ್ಕೃತಿ ಹೇಗಿತ್ತು, ನಮ್ಮ ಅಜ್ಜಿ ಹೇಗಿದ್ದಳು, ಅಜ್ಜ ಹೇಗಿದ್ದ, ನಮ್ಮ ಯುವಕ್ತಲ್ಲ ಏಕತ್ರ ಕುಟುಂಬದಲ್ಲಿ ಹೇಗಿತ್ತು, ಇತ್ತು, ಇವೆಲ್ಲ ಕಲ್ಪನೆಗಳನ್ನ ನಮ್ಮ ಮಕ್ಕಳಿಗೆ ಕೊಡಬೇಕಾಗ್ತದೆ ಅಲ್ವಾ. ಒಳ್ಳೆ ಮೌಲ್ಯಯುತವಾದ ನೀತಿ ಕಥೆಗಳನ್ನು ಹೇಳಬೇಕಾಗ್ತದೆ. ಆದ್ರೆ ಹೇಳಲಿಕ್ಕೇ ಇವ್ರಿಗೆ ಸಮಯ ಇಲ್ಲಲ್ವಾ ಇವತ್ತು ನಮಗೆ. ನಮಗೆ ತಾಯಿಗೂ ಸಮಯ ಇಲ್ಲ, ಯಾಕೆ ಟಿವಿ ಟೈಮ್ ನೋಡಬೇಕು, ಧಾರವಾಹಿ ಇರ್ತದೆ, ಮಕ್ಕಳ ಜೊತೆ ಯಾವಾಗ ಕಲಿಬೇಕು, ಫೋನ್ ಬರ್ತಾ ಇರ್ತವ ಮೊಬೈಲ್ದಲ್ಲಿ, ಆಂಡ್ರಾಯ್ಡ್ ಮೊಬೈಲು, ಅದ್ರ ಜೊತೆ ಕಳೀಲಿಕ್ಕೆ ನಮಗೆ ಟೈಮ್ ಇಲ್ಲ. ನೌಕರಿಗೆ ಹೋಗ್ಬೇಕು, ಒತ್ತಡದಲ್ಲಿ ಮನೆಗೆ ಬರಬೇಕು, ಮಕ್ಕಳ ಜೊತೆ ಕಾಲ ಕಳೆಯಕ್ಕೆ ನಮ್ಗೆ ಟೈಮ್ ಇಲ್ಲ, ಒಳ್ಳೆ ಕಥೆಗಳು ಹೇಳ್ತಾ ಇಲ್ಲ, ಒಳ್ಳೆ ಮೌಲ್ಯಗಳನ್ನ ತಿಳಿಸ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ ಅನ್ನತಕ್ಕಂಥದ್ದು. ಇದೆಲ್ಲೋ ಒಂದು ಕಡೆ ನಾವು ಎಲ್ಲೋ ತಪ್ತಾ ಇದೀವಿ ನಾವು. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂಕಗಳ ಬೆನ್ನತ್ತಿ ಮೌಲ್ಯಗಳನ್ನ ಮರಿತಾ ಇದೀವಿ ನಾವು ಅಂತ, ಇದೇ ಕಾರಣ.
1: ಖಂಡಿತ ಸರ್. ಸರ್, ಇನ್ನು ತಾವು ಕಳೆದ ಒಂದು ಎರಡು ದಶಕಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ಗುರುಸ್ಕೊಳ್ತೀರಾ, ಹೇಗೆ ಸರ್ ಸಾಹಿತ್ಯಾಸಕ್ತಿ ಬಂದದ್ದು ಹೇಗೆ ತಮಗೆ?
0: ಅದೇ ಹೇಳಿದೆ, ಸಾಹಿತ್ಯಾಸಕ್ತಿ ಅಂತಂದ್ರೆ ನಾವು ಬಾಲ್ಯದಲ್ಲಿ ಅವಾಗೆಲ್ಲ ಬಹುಶಃ ಇದೊಂದು ಕಾರಣ ಇರ್ಬೋದು, ಟಿವಿ ಇರಲಿಲ್ಲ, ರೇಡಿಯೋ ಒಂದೇ ಬಹಳ ದೊಡ್ಡದಾಗಿರತಕ್ಕಂಥದ್ದು. ಅವಾಗ ಪುಸ್ತಕ ಓದು ಬಹುತೇಕವಾಗಿ ಬಾಲ್ಯದಿಂದಲೇ ಎಲ್ಲರಿಗಿತ್ತು, ನಮ್ಮ ಹಿರಿಯರಿಗಿತ್ತು, ನಮಗೂ ಇತ್ತು. ನಾವು ಶಾಲೆ ಇದ್ದಾಗ ಕಥೆ ಪುಸ್ತಕ ಓದ್ತಾ ಇದ್ವಿ, ಸೇವಂತಕ್ಕೆ ನಾವು ಬರ್ಗುಡದ ಕಥೆಗಳನ್ನು ಓದುವುದು, ಚಂದಮಾಮ ಇರ್ಬೋದು, ಮತ್ತೊಂದು ಪುಸ್ತಕ ಇರ್ಬೋದು, ಓದುವಂಥ ಹವ್ಯಾಸ. ಹೈಸ್ಕೂಲ್ಗೆ ಬಂದಾಗ ನಮಗೆ ಬಾಳೆಷ್ಟು ಲಕ್ಷತೆ ಅಂತ ನಮ್ಮ ಗುರುಗಳು ಬರೆದಿದ್ರು, ಕನ್ನಡ ಮಿಶ್ರು. ಅವರು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ನಮ್ಮ ಮನೆಯ ಸಮೀಪ ಅವ್ರ ಮನೆ ಬಾಲಭಾರತೀಯ ಪುಸ್ತಕಗಳನ್ನು ಬರ್ತಾ ಇದ್ವಿ, ಮತ್ತೊಂದು ಅವ್ರ ಕಥೆ ಪುಸ್ತಕ ಇದ್ದವು, ಕೇಳಿದ್ರೆ ಕೊಡ್ತಾ ಇದ್ರು ಅವರು. ಹೀಗಾಗಿ ಮತ್ತಷ್ಟು ನಮಗೆ ಓದುವಂಥ ಪುಸ್ತಕ ಒಂದು ಸಿಕ್ತು, ಖುಷಿ ಸಿಕ್ತು. ಜೊತೆಗೆ ಅವ್ರು ನೋಡ್ರೆ ನಮಗೆ ಏನೋ ಒಂದು ಒಬ್ಬ ಕವಿ ಅಂತ ಅನಿಸ್ತಾ ಇತ್ತು. ಅಂದ್ರೆ ದೊಡ್ಡದಾಗಿರತಕ್ಕಂಥ ಕೂದಲು, ಜುಬ್ಬ, ಇದ್ರ ಶರ್ಟು, ಬಡಕನ ಶರೀರ, ಬಗಲಲ್ಲಿ ಅವತ್ತು ಒಂದು ಜೋಳಿಗೆ ಪುಸ್ತಕ, ಒಂದು ಅವರು ಕವಿ ಅಂತ. ಸೊ ಹೀಗಾಗಿ ಅವ್ರ ಜೊತೆಗೆ ಪುಸ್ತಕ ಕೊಡ್ತಾ ಇದ್ರು ನಮಗೆ ಓದ್ಲಿಕ್ಕೆ. ನನಗೆ ನನ್ನ ಜೊತೆಗೆ ಒಂದು ಒಡನಾಟ ಜಾಸ್ತಿ ಆಯ್ತು ಅವ್ರ ಜೊತೆಗೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ನಮಗೆ ಮೇಲೆ ಈ ಕವಿ ಕ್ಷೇತ್ರಕ್ಕೆ ಬರಲಿಕ್ಕೆ, ಓದುವಂತ ಕವಿತೆ ಬರೆಯಲಿಕ್ಕೆ, ಓದಲಿಕ್ಕೆ ಆಸಕ್ತಿ ಮೂಡಲಿಕ್ಕೆ ಅವರು ಒಂದು ರೀತಿಯಿಂದ ಕಾರಣ ಅಂತ ಅನಿಸುತ್ತೆ ನನಗೆ, ಲಕ್ಷತೆ ಅಂತವರು. ತದನಂತರ ಡಾಕ್ಟರ್ ನಿಂಗಣ್ಣ ಸನ್ನೇಕೆ ಅನ್ನತಕ್ಕಂಥ ನಮ್ಮಲ್ಲಿ ಒಬ್ರು ಮೇಷ್ಟ್ರು ಇದ್ರು, ಹೈಸ್ಕೂಲ್ ಮೇಷ್ಟ್ರು, ಬೇರೆ ಸ್ಕೂಲ್ನಲ್ಲಿ ಇದ್ರು. ಅವರು ನಮ್ಮ ಮನೆಯ ಸಮೀಪ. ಸೊ ಅವರು ಒಡನಾಟ ಬೆಳೆಯಿತು. ಮುಂದೆ ಬರ್ತಾ ಬರ್ತಾ ಬಹಳ ನಿಕಟವಾಗಿ ಬರೋದ್ರಿಂದ ಅವರು ತಮ್ಮ ಪುಸ್ತಕಗಳನ್ನು, ಬಿಡುಗಡೆ ಒಂದು ಹೊಸ ಪುಸ್ತಕ ಆಯ್ತು ಅಂದ್ರೆ ನಾನು ಕಾಲೇಜಿಗೆ ಇದ್ದಾಗಿರ್ಬೋದು, ತದನಂತರದಲ್ಲಿ ಇರ್ಬೋದು, ಒಂದು ಪುಸ್ತಕ ಹೊರತಂದು ನಮ್ಮ ಮನೆಗೆ ಕೊಡ್ತಾ ಇದ್ರು ಅವರು. 7 ಗಂಟೆ ಇರ್ಬೋದು, 8 ಗಂಟೆ ಇರ್ಬೋದು, ಈಶ್ವರ ಓದುತ್ವ ಅಂತ ತಮ್ಮ ಮನೆಯ ಲೈಬ್ರರಿ ಅಂತ ಒಂದನ್ನು ತೋರಿಸ್ತಾ ಇದ್ರು. ಈ ರೀತಿ ಲೈಬ್ರರಿ ನಿಂದು ಇರಬೇಕಪ್ಪ ಓದು ಪುಸ್ತಕ ಅಂತ. ಇವೆಲ್ಲ ಒಂದು ರೀತಿಯ ಸಂಪರ್ಕ. ಜೊತೆಗೆ ಗೋಕಾಕ್ ಅಂದ್ರೆ ಅದೊಂದು ಒಂದು ಸಾಹಿತಿಗಳ ಒಂದು ತವರೂರು. ಅದು ಅಲ್ಲಿ ಆ ನೆಲದ ಆ ನೀರಿನ ಮಣ್ಣಿನ ಗುಣ, ಅದು ಬಸವರಾದ ಕಟ್ಟಿಮಣಿ ಇರಬಹುದು, ಬೆಟಗೇರಿ ಕೃಷ್ಣಶ್ರಮ ಆನಂದಕಾಂತ ಇರಬಹುದು, ಶಿಚ ನಂದಿ ನಂದಿಮಠ ಇರಬಹುದು, ಕುಂದನಕಾರ ಅಂತವ್ರು ಇರಬಹುದು, ಮೇಲಾಗಿ ಕೃಷ್ಣಮತಿ ಪುರಾಣಿಕ ಅವರು ಇರಬಹುದು, ಇವರೆಲ್ಲ ಅಲ್ಲಿ ಗೋಕಾಕದಲ್ಲಿ ಸಾಹಿತ್ಯದ ಒಂದು ವಾತಾವರಣ ಕಟ್ಟಿ ಉಳಿಸಿದವರು ಇವರೆಲ್ಲ. ಹೀಗಾಗಿ ತದನಂತರದಲ್ಲಿ ಅನೇಕ ಇವತ್ತಿನ ಕಂಬಾರವರು ಇರಬಹುದು, ಜೊತೆಗೆ ಇವತ್ತಿನ ಜೊತೆಗೆ ಇರತಕ್ಕಂಥ ಅನೇಕ ಹಿರಿಯ ಕವಿಗಳು ಸಾಹಿತಿಗಳು ಇಲ್ಲಿವರೆಗೂ ಸಹಿತ ಆ ಕಂಪು ನಮ್ಮ ಗೋಕಾಕದಲ್ಲಿ ಉಳಿಕೊಂಡು ಬಂದಿರೋದ್ರಿಂದ, ಇವರೆಲ್ಲರ ಈಗಿನ ಸಂಪರ್ಕ ಅವ್ರ ಜೊತೆಗೆ ಇರುವುದರಿಂದ ಸಹಜವಾಗಿ ನನಗೆ ಆ ಸಾಹಿತ್ಯದ ಆಸಕ್ತಿ ಬೆಳೀತು, ಮತ್ತು ಇವತ್ತಿನವರಿಗೆ ಆ ಒಂದು ಒಡನಾಟ ಆ ಆಸಕ್ತಿ ಉಳಿತು ಅನ್ನತಕ್ಕಂಥ ಮಾತನ್ನು ತಿಳಿಯಲಿಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಕಾರಣ.
1: ಸಾಹಿತ್ಯದ ಬರವಣಿಗೆ ಅಂತ ಬಂದಾಗ ಯಾವ ರೀತಿ ಸಾಹಿತ್ಯವನ್ನು ಬರೀತೀರಾ ಸರ್?
0: ಶುರುವಾತದಲ್ಲಿ ನಾನು ಬಹುತೇಕ ನಾನು ಕವಿತೆಯನ್ನು ಬರಿತಾ ಇದ್ದೆ, ಚುಟುಕುಗಳನ್ನು ಬರಿತಾ ಇದ್ದೆ. ಶುರುವಾತದಲ್ಲಿ ಪ್ರಾರಂಭದಲ್ಲಿ ಒಬ್ಬ ಕವಿ ಕವಿತೆಯನ್ನು ಬರೆಯುವುದರ ಮೂಲಕವಾಗಿ ಈ ಕಾವ್ಯಕ್ಷೇತ್ರಕ್ಕೆ ಪದಾರ್ಪಣೆ ಮಾಡ್ತೇನೆ. ಅದು ಕಾವ್ಯ ಕವಿತೆ, ಆ ಭಾವ ಬಹುತೇಕ ಎಲ್ಲರಲ್ಲಿ ಇದೇ ಇರ್ತದೆ. ನಾನು ಕವಿತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಚುಟುಕ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷಿದ್ದೆ ಮೂರು ಅವಧಿಗೆ. ಆ ಸಂದರ್ಭದಲ್ಲಿ ಚುಟುಕುಗಳನ್ನು ಬರೆಯುವಂತಹ ಆಸಕ್ತಿ ಮೂಡಿದೆ ನನಗೆ. ಸಹಜವಾಗಿ ಚುಟುಕುಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ತದನಂತರ ಹಣಿಗವಿತೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಕವಿತೆಗಳಂತೆ ಬರಿತಾ ಇದ್ದೆ, ಇದು ಮೂಲ. ಚುಟುಕುಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ ನಂತರ ತದನಂತರದಲ್ಲಿ ಚುಟುಕು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವನ್ನು ತುಂಬಂದೆ, ಮಮದಾಪುರ ಚುಟುಕುಗಳು ಅಂತ. ಅದನ್ನು ಮೈಸೂರದಲ್ಲಿ ನಮ್ಮ ಚುಟುಕ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಅವರು ಬಿಡುಗಡೆ ಮಾಡಿದರು. ಹನಿಗವಿತೆಯನ್ನು ಬರೆದೆ, ಅದಕ್ಕೆ ಡಾಕ್ಟರ್ ಸಿ ಪಿ ಕೆ ಅವರು ಮುನ್ನುಡಿ ಬರೆದರು, ಹನಿಗವಿತೆಯನ್ನು ಬರೆದರು. ನಂತರದಲ್ಲಿ ಕವಿತೆಗಳನ್ನು ಕವಿತಾ ಪುಸ್ತಕಗಳನ್ನು ತೆಗೆದುಕೊಂಡು ಬಂದೆ ಮೇಡಮ್. ಇತ್ತೀಚೆಗೆ ಗಜಲ್ ಕ್ಷೇತ್ರದಲ್ಲಿ ಗುರುತಾಡ್ತಾ ಇದ್ದಾರೆ, ಹೈಕು ಕ್ಷೇತ್ರದಲ್ಲಿ ಗುರುತಾಡ್ತಾ ಇದ್ದಾರೆ, ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಈಗ.
1: ಸರ್, ಬರವಣಿಗೆ ಅಂತ ಬಂದಾಗ ಇವಾಗ ತಮಗೆ ಯಾವ ರೀತಿ ಬರವಣಿಗೆ ತುಂಬ ಇಷ್ಟ ಆಗುತ್ತೆ ಅಂತ ತಮ್ಮ ಬರವಣಿಗೆಯಲ್ಲಿ?
0: ನನಗೆ ಚುಟುಕು ಕ್ಷೇತ್ರನೂ ಇಷ್ಟ, ಇತ್ತೀಚೆಗೆ ಗಜಲ್ ತುಂಬ ಇಷ್ಟಪಟ್ಟಿದ್ದೀನಿ, ದ್ವಿಪದಿ ಇಷ್ಟಪಟ್ಟಿದ್ದೀನಿ. ಈಗ ಇವೆಲ್ಲ ನನ್ನ ಮಕ್ಕಳೇ, ಯಾವ್ದಂತ ಬಿಡಲಿ, ನಾನು ಕವಿತೆ ನನ್ನ ಮಗುನೇ. ಗಜಲ್ ಇತ್ತೀಚೆಗೆ ನಾನು ಬಹಳ ದೊಡ್ಡ ಪ್ರಮಾಣದ ಗಜಲ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದೀನಿ, ಅನೇಕರು ಇಷ್ಟಪಟ್ಟಿದ್ದಾರೆ, ಅದು ನನ್ನ ಮಗುನೇ. ಹೀಗಾಗಿ ಬಹುತೇಕ ಇವೆಲ್ಲ ನನಗೆ ಇಷ್ಟಪಟ್ಟದ್ದು ಅಂತ. ಆದರೆ ಗದ್ಯಕ್ಕಿಂತಲೂ ನಾನು ಪದ್ಯ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ.
1: ಸರ್, ಈಗ ಗಜಲ್ ಅಂತ ಮಾತು ಬಂದಾಗ ತಮ್ಮ ಕಣ್ಣೊಳಗಿನ ಕಣ್ಣು ಗಜಲ್ ಕೃತಿಗೆ ಪ್ರಶಸ್ತಿ ಕೂಡ ಬರುತ್ತೆ. ಈಗ ಗಜಲ್ ಬರೆಯೋದು ಕಷ್ಟ ಅಂತಾರೆ, ತಮಗೆ ಕಷ್ಟ ಆಗಲ್ವಾ ಸರ್?
0: ನಿಜ ನಿಜ, ಪ್ರಾರಂಭದಲ್ಲಿ ನನಗೂ ಕಷ್ಟನೇ ಇತ್ತದು ಗಜಲ್, ಯಾಕಂದ್ರೆ ಅದು ಹೊಸದು. ಕವಿತೆ ತಂದಾಗ ಭಾವನೆಗಳ ಏನು ಹೋಗ್ತವೆ ಅದನ್ನು ನಾವು ಇಳಿಸ್ತಾ ಹೋಗ್ಬಿಡ್ತೀವಿ, ಒಂದು ಪ್ರಾಸಬದ್ಧವಾಗಿ ಇಳಿಸ್ತೀವಿ, ಇಲ್ಲೂ ಪ್ರಾಸ ಇಲ್ಲದನ್ನು ಉಳಿಸಿ ಹೋಗ್ಬಿಡ್ತೀನಿ ಆಧುನಿಕ ಪದ್ಧತಿಯೊಳಗೆ, ಅದು ಕವಿತೆ ಮೂಡೇ ಮೂಡಿಬಿಡ್ತದೆ. ಆ ಗಜಲ್ ಅಂತ ಬಂದಾಗ ಅದು ಬರಹ ನನಗೂ ಕಷ್ಟ ಇತ್ತು, ಅದರದೇ ಆಗಿರತಕ್ಕಂಥ ನಿಯಮಗಳು ಇರೋದ್ರಿಂದ. ಅಲ್ಲಿ ಏನು ಬರ್ತದೆ ಮೇಡಮ್ ಗಜಲ್ದಲ್ಲಿ, ಇದು ಮೂಲದ ಪಾರ್ಸಿ, ಇದು ಪಾರ್ಸಿ ಅಂದ್ರೆ ಉರ್ದು ಬರ್ತದೆ, ಉರ್ದುವಿನಿಂದ ಹಿಂದಿ, ಹಿಂದಿ ಮತ್ತು ಕನ್ನಡಕ್ಕೆ ಬರ್ತದೆ. ಇತ್ತೀಚೆಗೆ ಕನ್ನಡದಲ್ಲಿ ಗಜಲು, ಅದು ಮೂಲ ಮಾತ್ರ ಉರ್ದು ಮತ್ತು ಪಾರ್ಸಿ. ಸರಿ, ಈಗ ಗಜಲ್ದಲ್ಲಿ ಏನಾಗುತ್ತೆ ಮೇಡಮ್, ಅದು ದ್ವಿಪದಿ ಅಂದ್ರೆ ಟೂ ಲೈನ್ಸ್, ಎರಡು ಸಾಲಿನ ಶೇರ್ಗಳು ಬರ್ತವೆ. ಒಂದು ಎರಡು ಸಾಲಿನ ಒಂದು ವಾಕ್ಯಕ್ಕೆ ಶೇರ್ ಅಂತ ಬರ್ತದೆ. ಇಂಥವು ಐದು ಶೇರು, ಏಳು ಶೇರು, ಒಂಬತ್ತು ಶೇರ್ ಮೂಲಕವಾಗಿ ಈ ಗಜಲ್ ನೆಲೆಗಳನ್ನ ಕಟ್ತಾ ಹೋಗ್ತಾರೆ ಮೇಡಮ್. ಆಮೇಲೆ ಪ್ರಾರಂಭದಲ್ಲಿ ಎರಡು ಸಾಲಿನ ಶೇರ್ ಏನಿದಲ್ಲ ಅದಕ್ಕೆ ಮತ್ಲ ಅಂತಾರೆ, ತದನಂತರದಲ್ಲಿ ಕೊನೆಯ ಎರಡು ಸಾಲಿನ ಬರ್ತದಲ್ಲ ಆ ಶೇರು ಅದಕ್ಕೆ ಮಕ್ತ ಅಂತ ಕರೀತಾರೆ. ಈ ಮತ್ಲ ಅಂದ್ರೇನು, ಮಕ್ತ ಅಂದ್ರೆ ನಾವು ತಿಳ್ಕೊಬೇಕಾಗ್ತದೆ ಮೊದಲೇ ಅಲ್ವಾ. ಎರಡು ಸಾಲಿನ ಕಟ್ಟಬೇಕು. ಆಮೇಲೆ ಅದಕ್ಕೆ ರದೀಪ್ ಅಂತ ಬರ್ತದೆ, ಅದು ರದೀಪ್ ಅಂದ್ರೆ ಏನು ನಾವು ತಿಳ್ಕೊಬೇಕಾಗ್ತದೆ. ರದೀಪ್ ಅಂದ್ರೆ, ರದೀಪ್ ಅಂತಂದ್ರೆ ಏನಂದ್ರೆ ಆ ಶೇರದ ಕೊನೆಗೆ, ಮತ್ಲಾದಲ್ಲಿ ಶೇರದ ಕೊನೆಗೆ ನಾವೇನು ಒಂದು ಪದವನ್ನು ಬಳಸ್ತೀವಿ ಅದೇ ಪದ ಕೊನೆಯವರೆಗೂ, ಗಜಲ್ ಮುಗಿಯುವವರೆಗೂ ಕೊನೆಯವರೆಗೂ ಅದೇ ಕಂಟಿನ್ಯೂ ಆಗಿ ಹೋಗ್ಬಿಡ್ತದೆ, ಅದೇ ಪದ ಹೋಗ್ಬೇಕು. ಅದಕ್ಕೆ ಅನುಗುಣವಾಗಿ ನಾವು ಆ ಗಜಲ್ ಶೇರನ್ನು ಕಟ್ಕೋತ ಹೋಗ್ಬೇಕಾಗ್ತದೆ ರದೀಪ್ ಅಂತ. ಆ ರದೀಪದ ಹಿಂದ್ಗಡೆ ಇರತಕ್ಕಂಥದ್ದು ಕಾಫಿ ಅಂತ ಬರ್ತದೆ, ಕಾಫಿ ಹಾಕ ಒಂದು ರವಿ ಅಂತ ಒಂದು ಅಕ್ಷರ ಇರ್ತದೆ. ಇವನ್ನೆಲ್ಲ ನಾವು ತಿಳ್ಕೊಂಬಿಟ್ಟು ಅದರ ಮೂಲಕವಾಗಿ ನಾವು ಆ ಕಟ್ಕೋತ ಹೋಗ್ಬೇಕಾಗ್ತದೆ. ಆ ರೂಢಿಗತವಾಗಿ ನಾವು ತಕಲೂಸನ್ನು ಕೊನೆಗೆ ಮಕ್ತಾದಲ್ಲಿ ಬಳಸ್ತೀವಿ. ತಕಲೂಸ್ ಅಂದರೆ ಒಂದು ರೀತಿಯಲ್ಲಿ ಅದು ನಮ್ಮ ಕಾವ್ಯನಾಮ ಇದ್ದ ಹಾಗೆ, ನಾನು ಕವೀಶ್ವರ ಅಂತ ಬಳಸ್ತೀನಿ, ಇಲ್ಲಿಗೆ ಈಶ್ವರ ಅಂತ ಬಳಸ್ತೀನಿ, ಅದು ನಾನು ತಕಲೂಸದು. ಅದರ ಮೂಲಕವಾಗಿ ಹೌದು, ಇದು ಈಶ್ವರ ಅವರ ಮೌದಾಪುರವರು, ಇದು ಗಜಲ್ ಅಂತ ಗುರುತಾಗ್ತದೆ ತಕಲೂಸಿಂದ. ಇದು ರೂಢಿಗತವಾಗಿ, ಹಾಗಾದ್ರೆ ತಕಲೂಸ್ ಬಳಸಬೇಕೇನು ಕಂಪಲ್ಸರಿ ಆಗಿ, ಅದು ಅವ್ರಿಗೆ ಬಿಟ್ಟಿದ್ದು, ಬಳಸ್ಬೋದು ಬಳಸೇ ಇರಬಹುದು. ಇದು ಗಜಲ್. ಆದ್ದರಿಂದ ಈ ಗಜಲ್ ನಾವು ಅರಿಕೆ ಪೂರ್ವದಲ್ಲಿ ಆ ಗಜಲದ ಛಂದಸ್ಸು ಮತ್ತು ನಿಯಮಗಳನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಆಗ್ತದೆ, ಒಮ್ಮೆ ಕಲಿತ್ಬಿಟ್ರೆ ಸಾಕು, ಬಹುಶಃ ಆದರೆ ಅವರಿಗೆ ಕಷ್ಟ ಆಗುವುದಿಲ್ಲ. ನಮಗಿಂತಲೂ ಚೆನ್ನಾಗಿ ಬರೆಯುವಂಥ ಗಜಲ್ಕಾರರು ಇವತ್ತು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ ಇವತ್ತು.
1: ಸರ್, ಈಗ ನಮಗಾಗಿ ಒಂದು ಗಜಲ್ ಅನ್ನೋದಾದರೆ ಯಾವ ಒಂದು ಗಜಲನ್ನು ನಮಗಾಗಿ ಓದ್ತೀರಾ?
0: ಇದು ಒಂದು ಗಜಲ್ ಅಂದರೆ ಮೇಡಮ್, ಏನು ಹೇಳಿದ ಹಾಗೆ ಕಣ್ಣೊಳಗಿನ ಕಣ್ಣು ಅನ್ನತಕ್ಕಂಥ ಒಂದು ಗಜಲ್. ಇದು ನನ್ನ ಮೊದಲನೇ ಗಜಲು, ಗೋರಿಯೊಳಗಿನ ಉಸಿರು ಅಂತ ಮೊದಲ ಗಜಲ್ ಅದು. ತದನಂತರದಲ್ಲಿ ನನ್ನ ಎರಡನೇ ಗಜಲ್ ಕಣ್ಣೊಳಗಿನ ಕಣ್ಣು. ಇದು ವಿಶೇಷವಾಗಿ ಜುಲ್ ಕಾಫಿಯ ಗಜಲ್ ಅಂತ ಕರಿತೇವೆ ನಾವು ಇದನ್ನು. ಅಂದರೆ ರದೀಪ್ ಇಲ್ಲದೆ ಇರತಕ್ಕಂಥ ಗಜಲ್, ರದೀಪ್ ರಹಿತವಾಗಿರತಕ್ಕಂಥದ್ದು, ಕೇವಲ ಕಾಫಿಯ ಮೇಲೆ ಕಟ್ಟಿರ್ತಕ್ಕಂಥ ಗಜಲ್ ಇದು. ಇದು ಕನ್ನಡದ ಮೊದಲ ಜುಲ್ ಕಾಫಿಯ ಗಜಲ್ ಅಂತ ಈ ಪ್ರಕಾರದಲ್ಲಿ ಮೊಟ್ಟ ಮೊದಲ ಕೃತಿ ಇದು. ಜುಲ್ ಕಾಫಿಯಾದಲ್ಲಿ ಕೃತಿ ಪುಸ್ತಕ ಬಂದಿದ್ದು, ಇದಕ್ಕೆ ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಇದಕ್ಕೆ ಸಿಕ್ಕಿತ್ತು ಅನ್ನತಕ್ಕಂಥದ್ದು ಮಾಣಿಕ್ಯ ಪ್ರಕಾಶನದಿಂದ ಶಿವಮೊಗ್ಗದಲ್ಲಿ. ಇದರದ ಒಂದು ಗಜಲ್ನ ನಾನು ನಿಮಗೆ ಓದಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಶೀರ್ಷಿಕೆ ಕಣ್ಣೊಳಗೆ ಕಣ್ಣದಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದು ಗಜಲ್ ಓದ್ತೀನಿ ಮೇಡಮ್. ಕಣ್ಣೊಳಗಿನ ಕಣ್ಣು ಅದೇನನ್ನೋ ಹೇಳುತ್ತಿದೆ, ನನ್ನೊಳಗಿನ ಮನಸ್ಸು ಇದೇನನ್ನೋ ಕೇಳುತ್ತಿದೆ. ಕಣ್ಣೊಳಗಿನ ಕಣ್ಣು ಅದೇನನ್ನೋ ಹೇಳುತ್ತಿದೆ, ನನ್ನೊಳಗಿನ ಮನಸ್ಸು ಇದೇನನ್ನೋ ಕೇಳುತ್ತಿದೆ. ಗುಳಿಯ ಕೆನ್ನೆಯಲ್ಲಿ ಮತ್ತೇರಿಸುವ ಅಲೆ ಇದೆ, ಗುಳಿಯ ಕೆನ್ನೆಯಲ್ಲಿ ಮತ್ತೇರಿಸುವ ಅಲೆ ಇದೆ. ಮಧುವಿನ ಬಟ್ಟಲು ಮತ್ತೇನನ್ನೋ ಬೆರೆಸುತ್ತಿದೆ, ಮಧುವಿನ ಬಟ್ಟಲು ಮತ್ತೇನನ್ನೋ ಬೆರೆಸುತ್ತಿದೆ. ಮುಂಗುರುಳಿನ ಮಾಟಕ್ಕೆ ಕರಗದ ಮನವು, ಮುಂಗುರುಳಿನ ಮಾಟಕ್ಕೆ ಕರಗದ ಮನವು, ನನ್ನಾಸೆ ನಿನ್ನೊಳಗೆ ಇನ್ನೇನನ್ನೋ ಬಯಸುತ್ತಿದೆ. ವಸಂತ ಬಂದರೂ ಶಿಶಿರ ನೆರಳು ಮಾಸಿಲ್ಲವಲ್ಲ. ವಸಂತ ಬಂದರೂ ಶಿಶಿರ ನೆರಳು ಮಾಸಿಲ್ಲವಲ್ಲ. ಹಕ್ಕಿಯೊಂದು ವಿರಹದಲ್ಲಿನ್ನೇನನ್ನೋ ಹಾಡುತ್ತಿದೆ. ಹಕ್ಕಿಯೊಂದು ವಿರಹದಲ್ಲೇನನ್ನೋ ಹಾಡುತ್ತಿದೆ. ಈಶನ ಪ್ರೀತಿಗೆ ಮುಳ್ಳು ಕೂಡ ಹೂವಾಗುವುದು. ಈಶನ ಪ್ರೀತಿಗೆ ಮುಳ್ಳು ಕೂಡ ಹೂವಾಗುವುದು. ಸತ್ತರೂ ಆತ್ಮವು ಅವಳಲ್ಲೇನನ್ನೋ ಬೇಡುತ್ತಿದೆ. ಸತ್ತರೂ ಆತ್ಮವು ಅವಳಲ್ಲೇನನ್ನೋ ಬೇಡುತ್ತದೆ. ಕಣ್ಣೊಳಗಿನ ಕಣ್ಣು ಅದನ್ನೆನ್ನೋ ಹೇಳುತ್ತಿದೆ. ನನ್ನೊಳಗಿನ ಮನಸ್ಸು ಇದೇನನ್ನೋ ಕೇಳುತ್ತಿದೆ ಅನ್ನತಕ್ಕಂಥದ್ದು. ಹೆಣ್ಣುಮಗಳ ಆಕೆಯ ಪ್ರೀತಿ ಇವನಲ್ಲಿ ಮಾಸಿಲ್ಲ ಅನ್ನತಕ್ಕಂಥದ್ದು ಅದು. ಇವತ್ತು ಶತ್ರು ಸಹಿತ ಪರವಾಗಿಲ್ಲ, ನಾನು ಆಕೆಯ ಪ್ರೀತಿಯನ್ನು, ಆಕೆಯ ಒಲವನ್ನು, ಆಕೆಯ ನೆನಪನ್ನು ನಾನು ಮರೆಯುವುದಿಲ್ಲ ಅನ್ನತಕ್ಕಂಥದ್ದು.
1: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವಂತಹ ಸಾಂಸ್ಕೃತಿಕ ಸಂಘಟಕರಾದ ಶ್ರೀ ಈಶ್ವರ್ ಮಮದಾಪುರ್ ಅವರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಈಗ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE, ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಮೀ.
0: ಯೆಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ ಅಥವಾ ಸ್ಲೀಪ್ ಡಿಸಾರ್ಡರ್. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ಈ ನಿದ್ರಾಹೀನತೆ ಅಂದ್ರೆ ಏನು
1: ಸರ್? ಆಕ್ಚುಲಿ ನಾವು ಫುಲ್ ಡೇ ನಾವು ಆಕ್ಟಿವ್ ಆಗಿ ಇರಬೇಕಂದ್ರೆ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿದ್ದೆ ಚೆನ್ನಾಗಿಲ್ಲ ಅಂದ್ರೆ ಕೂಡ ಸೊ ನೆಕ್ಸ್ಟ್ ಡೇ ಹೆಂಗಿರುತ್ತೆ, ಆಕ್ಚುಲಿ ಇರಿಟೇಟ್ ಆಗಿರ್ತೀವಿ, ಬಹಳ ಹೆಲ್ತ್ ಇಶ್ಯೂಸೂ ಬರ್ತವೆ. ಸೊ ನಾವು ಏನೇನ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಬೇಕಂದ್ರೂ ಆಗಲ್ಲ. ಸೊ ಎಲ್ಲ ಯಾವಾಗೂ ಶಿಟ್ಟು ಬರೋದು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ನಮಗೆ ಅಲ್ಲ, ಚಿಕ್ಕ ಮಕ್ಕಳಿಗೆ ಇಂಪಾರ್ಟೆಂಟ್, ದೊಡ್ಡವ್ರಿಗೆ ಎಲ್ಲರಿಗೂ. ನಿದ್ದೆ ಅನ್ನೋದು ಮಿನಿಮಮ್ 7 to 8 hours ನಿದ್ದೆ ಅಂತೂ ಬೇಕೇ ಬೇಕು. ಅದಿಲ್ಲ ಅಂದ್ರೆ ಸೊ ಸಾಕಷ್ಟುಗಳ ಕಾಯಗಳು ಆಸ್ ವೆಲ್ ಆಸ್ ಮಾನಸಿಕ ರೋಗಗಳು ಬರ್ತವೆ. ಸೊ ಇದು ವೈಸ್ ವರ್ಸ ಕಾಯಗಳು ಲೈಕ್ ಎನಿ ಫಿಸಿಕಲ್ ಡಿಸಾರ್ಡರ್ಸ್ ಆರ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಲೀಡ್ಸ್ ಟು ಇನ್ಸೋಮಿಯಾ ಆರ್ ನಿದ್ರಾ ಲೇಮಿ ಆರ್ ನಿದ್ರಾಹೀನತಾ ಆರ್ ಸ್ಲೀಪ್ ಡಿಸಾರ್ಡರ್ ಆರ್ ಸ್ಲೀಪ್ ಡಿಸಾರ್ಡರ್ ಮೇ ಲೀಡ್ಸ್ ಟು ಸೊ ಮೆನಿ ಸೈಕಲಾಜಿಕಲ್ ಆಸ್ ವೆಲ್ ಆಸ್ ಎ ಫಿಸಿಕಲ್ ಇಶ್ಯೂಸ್. ಸೊ ಹೆಲ್ತ್ ಇಶ್ಯೂಸ್ ಬಹಳ ಬರೋಕ್ಕೂ ಚಾನ್ಸಸ್ ಇದಾವೆ. ಅದಕ್ಕೆ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ
0: 100%. ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮನುಷ್ಯನ ದೇಹಕ್ಕೆ ನಿದ್ರೆ ರೀಸೆಟ್ ಬಟನ್ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಎಷ್ಟು ಅವರ್ ಎಷ್ಟು ಗಂಟೆಗಳ ಕಾಲ ನಿದ್ರೆ ಬೇಕು ಅಂತ? ಏಕೆಂದ್ರೆ ಬಹಳಷ್ಟು ವಿಷಯಗಳು ಬರ್ತವೆ, 9 hours, 10 hours. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ
1: ಸರ್? ಚಿಕ್ಕ ವಯಸ್ಸಿದಾಗ ಲೈಕ್ 12 years ಅಪ್ ಟು 12 years ಅಟ್ ಲೀಸ್ಟ್ 8 to 10 hours ನಿದ್ದೆ ಬೇಕೇ ಬೇಕಾಗತ್ತೆ. ಸೊ ನಾವು ಸ್ವಲ್ಪ ದೊಡ್ಡವರಾಗ ಮಿನಿಮಮ್ 8 to 6 hours ಲೈಕ್ 6 to 8 hours ನಿದ್ದೆ ಬೇಕು. ಸೊ ಮಿನಿಮಮ್ 6 hours ಸ್ಲೀಪ್ ಮಾಡಬೇಕಾಗತ್ತೆ. ಇಲ್ಲ ನಮ್ಗೆ ಸ್ವಲ್ಪ ಟೈಮ್ ಇದೆ ಅಂದ್ರೂ ಮಿನಿಮಮ್ ಸ್ವಲ್ಪ ಏಜ್ 45 ಇದಾಗ ಅಷ್ಟು ತನಕ ಸೊ 8 hours ಸ್ಲೀಪ್ ಬೇಕೇ ಬೇಕು. ಸೊ ಮೋರ್ ದನ್ 45 years ಅಂದ್ರೆ ಮಿನಿಮಮ್ 6 hours ಸ್ಲೀಪ್ ಸಾಕು, ಜಾಸ್ತಿ ಏನೂ ಬೇಡ. ಅವ್ರಿಗೆ ನಿದ್ದೆನೂ ಬರಲ್ಲ, ಅದು ವಯಸ್ಸು ಪ್ರಕಾರ ಬರುತ್ತೆ. ಅವರಲ್ಲಿ ಆಕ್ಚುಲಿ ವಾತ ಪ್ರಧಾನ ಅಂತ ಆಯುರ್ವೇದಲ್ಲಿ ಹೇಳ್ತಾರೆ. ಸೊ ಅವರು ವಾತ ಆಫ್ಟರ್ ಲೈಕ್ 50 years ವಾತ ಬಾಡಿ ಎಲ್ಲ ಜಾಸ್ತಿ ಇರುತ್ತೆ. ವಾತ ಪಿತ್ತ ಕಫ ಅಂತ ಆಯುರ್ವೇದದಲ್ಲಿ ತ್ರಿದೋಷ ಅಂತ ಅದರಲ್ಲಿ. ಸೊ ಬಾಲ್ಯವಿದ್ದಾಗ ಕಫ ಜಾಸ್ತಿ ಇರುತ್ತೆ, ಮಧ್ಯ ವಯಸ್ಸಿದಾಗ ಪಿತ್ತ ಜಾಸ್ತಿ ಇರುತ್ತೆ, ಬಟ್ ವಯಸ್ಸು ಸ್ವಲ್ಪ ಜಾಸ್ತಿ ಇದ್ದಾಗ ಕಫ ಕಡಿಮೆ ಆಗಿ ವಾತ ಜಾಸ್ತಿ ಇರುತ್ತೆ. ಸೊ ಅವಾಗ ನಿದ್ರಾಲೇಮಿ ಅದು ಆಟೋಮೆಟಿಕ್ ಡಿಸೀಸೇ ಆಗ್ಬಿಡ್ತದೆ. ಸೊ ಮಿನಿಮಮ್ ಚಿಕ್ಕ ಮಗಳಿಗೆ 8 to 10 hours, ಮಧ್ಯ ವಯಸ್ಸವ್ರಿಗೆ ಮಿನಿಮಮ್ 6 to 8 hours ನಿದ್ದೆ ಬೇಕೇ ಬೇಕು. ಸ್ವಲ್ಪ ವಯಸ್ಸಿದವ್ರಿಗೆ 6 hours ಕೂಡ ನಡೀತದೆ. ಅದಕ್ಕೆ ಮಿನಿಮಮ್ ಇದು 6 hours ನಿದ್ದೆ ಮಾಡಬೇಕು. ಬಟ್ ಇದು ನಿದ್ದೆ ಬರಕ್ಕೆ ಆಕ್ಚುಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ನಮ್ಮ ಬಾಡಿಯಲ್ಲಿ ಇರುತ್ತೆ. ಹಂಗಂದ್ರೆ ಏನು, ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಬಂದಾಗ ನಿದ್ದೆ ಮಾಡಬೇಕು ಅನಿಸಲ್ಲ, ಅಂದ್ರೆ ಸ್ವಲ್ಪ ನಾವು ಆಕ್ಟಿವ್ ಆಗಿ ಇರ್ತೀವಿ. ಅಂಡ್ ನೈಟ್ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ನಿದ್ದೆ ಬರುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಬಾಡಿಯಲ್ಲಿ ಇರುತ್ತೆ. ಅದು ಬಾಡಿಯಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ ಬ್ರೈನ್ ಅಲ್ಲಿ ಒಂದು ಗ್ರಂಥಿ ಇರುತ್ತೆ, ಪೀನಿಯಲ್ ಗ್ರಂಥಿ ಅಂತ. ಅದರಿಂದ ಆಕ್ಚುಲಿ ಮೆಲಟೋನಿನ್ ಪಿಗ್ಮೆಂಟ್ ಆಸ್ ಮೆಲಟೋನಿನ್ ಹಾರ್ಮೋನ್ ಅಂತ ಒಂದು ರಿಲೀಸ್ ಆಗುತ್ತೆ. ಸೊ ಆ ಹಾರ್ಮೋನ್ ನಮಗೆ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ಜಾಸ್ತಿ ಇರುತ್ತೆ, ಸ್ವಲ್ಪ ಲೈಟ್ ಹೆಚ್ಚಿದಾಗ ಆ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಜಾಸ್ತಿ ಇರುತ್ತಲ್ಲ, ಅವಾಗ ಏನಾಗುತ್ತೆ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಇರುತ್ತೆ. ಸೊ ನಾವು ನಮ್ಗೆ ಎಲ್ಲ ಹೆಚ್ಚರಾಗುತ್ತೆ, ನಿದ್ದೆ ಬರಲ್ಲ, ಆಕ್ಟಿವ್ ಆಗಿರ್ತೀವಿ, ನಾವು ಕೆಲಸ ಮಾಡ್ಕೊಂತೇವೆ. ಬಟ್ ನೈಟ್ ಸ್ವಲ್ಪ ಸಂಜೆ ಆದ್ಮೇಲೆ ಲೈಕ್ 6 o'clock ಲೈಟ್ ಕಡಿಮೆ ಆಗ್ತಾ ಇರ್ತದಲ್ಲ, ಸೊ ಅವಾಗ ಏನಾದ್ರು ಮೆಲಟೋನಿನ್ ಆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರ್ತಾವೆ. ಸ್ವಲ್ಪ ಬಹಳ ಸಾಕಷ್ಟು ಲೆವೆಲ್ ಜಾಸ್ತಿ ಇದ್ದಾಗ ನಮ್ಗೆ ನಿದ್ದೆ ಬರುತ್ತೆ. ಇದು ಒಂದು ನಾರ್ಮಲ್ ಸೈಕಲ್, ಇದು ಸ್ಲೀಪ್ ಸೈಕಲ್ ಅಂತಾರೆ. ಸೊ ಅದೆಲ್ಲ ಡಿಪೆಂಡ್ಸ್ ಆನ್ ಮೆಲಟೋನಿನ್ ಹಾರ್ಮೋನ್, ಅದು ಬ್ರೈನ್ ಅಲ್ಲಿ ಒಂದು ಪೀನಿಯಲ್ ಗ್ರಂಥಿಯಿಂದ ರಿಲೀಸ್ ಆಗುತ್ತೆ. ಇದು ಇವಾಗ ಏನಾಗುತ್ತೆ ಈ ಜನರೇಷನ್, ಸೊ ನೈಟ್ ನಾವು ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಿ, ಸೊ ಅದರಿಂದ ಬ್ಲೂ ರೇಸ್ ಜಾಸ್ತಿ ಇರ್ತವೆ. ಅದು ಕಣ್ಣಿಂದ ಸೊ ಹೋಗಿದ್ವಾಗ ಕಣ್ಣಿಂದ ಸೊ ಬ್ರೈನ್ ಸೊ ಡೈರೆಕ್ಟ್ಲಿ ಎಂಟರ್ಸ್ ಇಂಟು ದ ಬ್ರೈನ್ ಅಂಡ್ ವಾಟ್ ಹ್ಯಾಪನ್ ಸೊ ಡೈರೆಕ್ಟ್ಲಿ ಇಟ್ ಮೆಲಟೋನಿನ್ ಏನು ಲೆವೆಲ್ಸ್ ಇರ್ತವೆ ಅದ ಅಲ್ಲ ಅದು ಕಡಿಮೆ ಮಾಡ್ತವೆ. ಸೊ ಅದು ನಾವು ಲೈಟ್ ಇದ್ದಾಗ ಆಲ್ರೆಡಿ ಹೇಳಿದ್ನಲ್ಲ, ಲೈಟ್ ಇದ್ದಾಗ ಮೆಲಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ನಾವು ಜಾಸ್ತಿ ಟೈಮ್ ಟಿವಿ ನೋಡೋದು, ಗ್ಯಾಜೆಟ್ಸ್ ನೋಡೋದು, ಇಲ್ಲ ಸ್ಕ್ರೀನ್ ಏನೇನು ಏನಂತಾರೋ ಮೊಬೈಲ್ ನೋಡೋದು ಇದೆಲ್ಲ ನೋಡಿದ ಮೇಲೆ ಸೊ ಲೈಟ್ ಜಾಸ್ತಿ ಇದ್ದಾಗ ಮೆಲಟೋನಿನ್ ಲೆವೆಲ್ ಕಡಿಮೆನೇ ಇರುತ್ತೆ. ಸೊ ಅವಾಗ ಅವ್ರಿಗೆ ನಿದ್ದೆನೆ ಬರಲ್ಲ. ಸೊ ಇನ್ಸೋಮ್ನಿಯಾ ಅಂದ್ರೆ ಏನು, ನಾವು ಮಲ್ಕೊಂತೀವಿ ಬಟ್ ಸಾಕಷ್ಟು ಟೈಮ್ ಮಲ್ಕೊಂಡಿದ ಮೇಲೆ ಕೂಡ ನಿದ್ದೆ ಬರಲ್ಲ. ಸೊ ಕೆಲವು ಜನಕ್ಕೆ ಮಲ್ಕೊಂಡಿದ ಮೇಲೆ ನಿದ್ದೆ ಬರುತ್ತೆ. ಬಟ್ ಇನ್ಸೋಮ್ನಿಯಾದವ್ರಿಗೆ ಏನಂದ್ರೆ ನಾವು 9 o'clock ಮಲ್ಕೊಂಡಿದ್ರೆ 1 o'clock ಕೂಡ ನಿದ್ದೆ ಬರಲ್ಲ, ಅಷ್ಟು ಟೈಮ್ ತಗೊಂತಾರೆ ನಿದ್ದೆ ಬರಕ್ಕೆ. ಸೊ ಇದೆಲ್ಲ ಇನ್ಸೋಮ್ನಿಯಾ ಅಂತ ನಾವು ಕೇಳ್ಬೋದು. ಮತ್ತೆ ಇದಕ್ಕೆಲ್ಲ ಕಾರಣ ಮೆಲಟೋನಿನ್ ಕಡಿಮೆ ಇದ್ದಾಗನೆ ಆಗತ್ತೆ. ಸೊ ಮೆಲಟೋನಿನ್ ಹೆಚ್ಚಾಗಬೇಕಂದ್ರೆ ಸ್ಲೀಪ್ ಹೈಜಿನ್ ಅಂತ ಒಂದು ಹೇಳ್ಬೋದು. ಸೊ ಅದ್ರ ಮುಂದೆ ನಾವು
0: ಖಂಡಿತ ಡಿಸ್ಕಸ್ ಮಾಡೋಣ. ಅಂತ ಸಂದರ್ಭಗಳಲ್ಲಿ ಗ್ಯಾಜೆಟ್ಗಳ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆನೂ ಒಂದು ಪ್ರಶ್ನೆ ಇದೆ. ಈಗ ಬಹಳ ಮುಖ್ಯವಾಗಿ ನಿದ್ರೆ ಬರದೇ ಇರೋಕೆ ಯಾವೆಲ್ಲ ಕಾರಣ ಇರಬಹುದು ಅದ್ರ ಬಗ್ಗೆ?
1: ಸೊ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನಾವು ಫಿಸಿಕಲ್ ಕಾಸಸ್ ಹೇಳ್ಬೋದು. ಬರ್ತಾ ಇಲ್ಲ ನಿದ್ದೆ, ಅವರು ಬಹಳ ಸಾಕಷ್ಟು ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ ಬಹಳ ದಿನದಿಂದ ನಮ್ಗೆ ನಿದ್ದೆ ಬರ್ತಾ ಇಲ್ಲ, ಮೋರ್ ದೆನ್ 1 ಮಂತ್, 2 ಮಂತ್ಸ್, 3 ಮಂತ್ಸ್ ಇಂದ ನಮ್ಗೆ ನಿದ್ದೆ ಬರ್ತಾ ಇಲ್ಲ, 6 ಮಂತ್ಸ್ ಇಂದನೂ ನಿದ್ದೆ ಬರ್ತಾ ಇಲ್ಲ ಅಂತಾರೆ. ಕೆಲವು ಜನ 20 ವರ್ಷ ಅಂತ ಬರ್ತಾರೆ ಒಪಿಡಿಗೆ, 20 ವರ್ಷದಿಂದ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆಯುರ್ವೇದದಲ್ಲಿ ನಿದ್ದೆ ಅಂತ ಒಂದು ಸಪರೇಟ್ ಚಾಪ್ಟರ್ ಹೇಳ್ಬಿಡ್ತಾರೆ ಅದರಲ್ಲಿ. ಸೊ ನಾವು ಸುಖ ದುಃಖ, ಈವನ್ ವೃಷತ ಕ್ಲೀವತ, ಜೀವನ ಮರಣ, ಸೊ ಇದೆಲ್ಲ ಡಿಪೆಂಡ್ಸ್ ಆನ್ ನಿದ್ರೆ ಅಂತ ಹೇಳ್ತಾರೆ. ಅಂದ್ರೆ ಸುಖ ದುಃಖ, ಸುಖ ಅಂದ್ರೆ ಆಯುರ್ವೇದದಲ್ಲಿ ಸ್ವಲ್ಪ ಹೆಲ್ದಿ ಲೈಫ್, ನೀವು ಹೆಲ್ದಿ ಇರಬೇಕಂದ್ರೆ ದಟ್ ಡಿಪೆಂಡ್ಸ್ ಆನ್ ನಿದ್ರೆ ಓನ್ಲಿ. ಬಟ್ ರೋಗ ದುಃಖತ ಅಂದ್ರೆ ಆಯುರ್ವೇದದಲ್ಲಿ ರೋಗ ಸಿನಾನಿಮ್. ಸೊ ನೀವು ಸ್ವಲ್ಪ ರೋಗ ಜಾಸ್ತಿ ಬರ್ತಾ ಇದೆ ಅಂದ್ರೆ ಕೂಡ ನೀವು ಸ್ವಲ್ಪ ಸ್ಲೀಪ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೆ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೆ ಅರ್ಥ ಮಾಡ್ಕೋಬಹುದು. ಸೊ ಆ ತರಾನೇ ಈವನ್ ನೀವು ಚೆನ್ನಾಗಿರ್ಬೇಕು, ಹೆಲ್ದಿ ಪರ್ಸನ್ ಆಗಿ ಹೆಲ್ದಿ ಬಿಲ್ಡ್ ಇರಬೇಕು ಅಂದ್ರೆ ನಿದ್ದೆ ಬೇಕು. ಇಲ್ಲ ಕ್ಲೀವತ ಅಂತಾರೆ, ಕ್ಲೀವತ ಅಂದ್ರೆ ಸೊ ಸ್ವಲ್ಪ ಎಮಾಸಿಯೇಷನ್, ತೆಳ್ಳಗಿರ್ತಾರೆ. ಸೊ ತೆಳ್ಳಗ ಬಹಳ ತೆಳ್ಳಗಿರ್ತಾರೆ, ಸೊ ಅಂದ್ರೆ ಸರಿಯಾಗಿ ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಇರಲ್ಲ. ಸೊ ಅದರಲ್ಲಿ ಬಹಳ ತೆಳ್ಳಗಿರ್ತಾರೆ, ಅದಕ್ಕೂ ಕೂಡ ನಿದ್ರೆನೇ ಕಾರಣ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಡೈಜೆಷನ್ ಚೆನ್ನಾಗಾಗತ್ತೆ, ಸೊ ಅವ್ರಿಗೆ ಏನು ಆರೋಗ್ಯ ಸಮಸ್ಯೆಗಳು ಇರಲ್ಲ, ಸ್ವಲ್ಪ ಹೆಲ್ದಿ ಬಿಲ್ಟ್ ಇರುತ್ತೆ. ಬಟ್ ನಿದ್ದೆ ಇಲ್ಲಾಗ ಅವರು ಏನು ಊಟ ಮಾಡಿದ್ರು ಕೂಡ ಅದು ಡೈಜೆಸ್ಟ್ ಆಗಲ್ಲ, ಅದು ಮನೆಗೆ ಏನಂತ ಬಾಡಿಗೆ ಹತ್ತಲ್ಲ. ಸೊ ಅವರು ಬಹಳ ತೆಳ್ಳಗಾಗ್ಬಿಡ್ತಾರೆ. ಸೊ ನಿದ್ರೆ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ರೋಗಗಳು ಬರಕ್ಕೆ ನಿದ್ರೆ ಇಂಪಾರ್ಟೆಂಟ್, ರೋಗ ಬರಬಾರ್ದಂದ್ರೆ ಕೂಡ ನಿದ್ರೆ ಇಂಪಾರ್ಟೆಂಟ್. ಅದಾಗ ಜೀವನ ಮರಣ, ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕಂದ್ರೆ ನಿದ್ದೆ ಬೇಕು. ನಿದ್ರೆ ಕಡಿಮೆ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಇನ್ಸೋಮ್ನಿಯಾ ಕಂಡೀಷನ್ಸ್ ಏನಿರ್ತವೆ ಅಂದ್ರೆ ನಿದ್ದೆ ಕಡಿಮೆ ಮಾಡ್ಕೊಂತ ಹೋಗ್ತಾರಲ್ಲ ಅವ್ರು, ಸೊ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿನೇ ಇರ್ತವೆ.
0: ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈಗ ತಾವು ಹೇಳಿದ್ರೆ ಒಬ್ಬರಿಗೆ 20 ವರ್ಷದಿಂದ ಬರ್ತಾ ಇಲ್ಲ ನಿದ್ರೆ ಅಂತ, ಆ ಒಂದು
1: ಕಾರಣ ಆಕ್ಚುಲಿ ಕಾರಣಗಳು ಹೇಳ್ಬೇಕಂದ್ರೆ ಸರ್ ಫಿಸಿಕಲ್ ಇರ್ತವೆ, ಅಂದ್ರೆ ಶಾರೀರಿಕ ಕಾಯಿಗಳು ಇರಬಹುದು, ಮಾನಸಿಕ ಕಾಯಿಗಳು ಇರ್ಬೋದು. ಅದರಲ್ಲಿ ಬಹಳ ಸ್ಟ್ರೆಸ್, ಈಗ ಸಾಫ್ಟ್ವೇರ್ ವರ್ಕರ್ಸ್ ಅದ ಶಿಫ್ಟ್ ಬೇರೆ ಇರ್ತದೆ, ಅವ್ರು ಬೆಳಗ್ಗೆ ಹೋಗ್ತಾರೆ, ಕೆಲವು ಜನ ನೈಟ್ ಹೋಗ್ತಾರೆ, ಅದರಿಂದ ಏನಾಗುತ್ತೆ ಬಯೋಲಾಜಿಕಲ್ ಕ್ಲಾಕ್ ಒಂದಿರುತ್ತೆ, ಅದು ಡಿಸ್ಟರ್ಬ್ ಆಗಿಬಿಡ್ತದೆ. ಸೊ ಅದು ಒಂದು ಕಾರಣ ನಿದ್ದೆ ಬರಲ್ಲ. ಅಂಡ್ ಸ್ಟ್ರೆಸ್ ಇನ್ ಫಾರ್ಮ್ ಆಫ್ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಅಂತಾರೆ, ಸೊ ಎಮೋಷನಲ್ ಡಿಸ್ಟರ್ಬೆನ್ಸಸ್, ಅದ್ರ ಬಗ್ಗೆ ಕೂಡ ಸ್ವಲ್ಪ ನಿದ್ದೆ ಬರಲ್ಲ. ಇವರಿಗೆ ಹುಟ್ಟೋದಾಗಿಂದ ಇಲ್ಲ ಮಿಡಿಲ್ ವಯಸ್ಸಲ್ಲಿ ಆಫ್ಟರ್ ಮ್ಯಾರೇಜ್ ಏನೇನ ಶಾರೀರಿಕ ಕಾಯಿಗಳು ಲೈಕ್ ನ್ಯೂರೋಲಾಜಿಕಲ್ ಇಶ್ಯೂಸ್, ನರಗಳ ಸಂಬಂಧಿತ ಪಾರ್ಕಿನ್ಸೋನಿಸಮ್ ಆ ತರ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಇನ್ನೇನ ರೆಸ್ಪಿರೇಟರಿ ಇಶ್ಯೂಸ್ ಅಂತಾರೆ, ಅಂದ್ರೆ ಶ್ವಾಸಕೋಶಗಳು, ಅದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ಹೇಳ್ತಾರೆ ಅದು ಥಿಯೋಫಿಲಿನ್ ಅಂತ, ಅದಕ್ಕೂ ಸೈಡ್ ಎಫೆಕ್ಟೇ ನಿದ್ರಾಲೇಮಿ. ಸೊ ಆ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋರು, ಡ್ರಗ್ ಅಬ್ಯೂಸ್ ಅಂದ್ರೆ ಆಲ್ಕೋಹಾಲ್ ತಗೊಂತಾರೆ, ಇಲ್ಲ ಟೊಬ್ಯಾಕೋ, ಇಲ್ಲ ಅದರ್ ಡ್ರಗ್ಸ್ ಏನೇನು ತಗೊಂಡ್ ಅವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಏನೇನ ಓಲ್ಡ್ ಏಜ್ ಅಂದ್ರೆ ಒಂದು ಕಾರಣ ಇರ್ಬೋದು. ಬ್ರೈನ್ ಸ್ಟೆಮ್ ಅಂತಾರೆ, ಬ್ರೈನ್ ಸ್ಟೆಮ್ ಅಲ್ಲಿ ಏನೇನ ಹೈಪೋಥಾಲಮಸ್ ಅಂತಾರೋ ಅದರಲ್ಲಿ ಏನನ್ನ ಪ್ರಾಬ್ಲಮ್ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಹಾರ್ಟ್ ಡಿಸೀಸಸ್ ಅವ್ರಿಗೆ ನಿದ್ದೆ ಬರಲ್ಲ, ರೆಸ್ಪಿರೇಟರಿ ಡಿಸೀಸಸ್ ಇದ್ದವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ. ಅಂಡ್ ರೂಮ್ಯಾಟಿಕ್ ಆರ್ಥ್ರೈಟಿಸ್ ಅಂತಾರೆ, ಅಂದ್ರೆ ಜಾಯಿಂಟ್ ಪೇನ್ಸ್, ಇದವ್ರಿಗೆ ಕೂಡ ನಿದ್ದೆ ಬರಲ್ಲ. ಅಂಡ್ ಇದು ಬಿಟ್ಟು ಮತ್ತೆ ಮಾನಸಿಕ ಕಾಯಗಳು, ಪರ್ಟಿಕ್ಯುಲರ್ಲಿ ಆಂಗ್ಸೈಟಿ, ಡಿಪ್ರೆಷನ್, ಡಿಪ್ರೆಷನ್ ಮೇನ್ ಸಿಂಪ್ಟಮೇ ಇನ್ಸೋಮ್ನಿಯಾ. ಅಂಡ್ ಇನ್ಸೋಮ್ನಿಯಾ ಮೇಲ್ ಇಷ್ಟು ಡಿಪ್ರೆಷನ್ ಆಲ್ಸೋ. ಸೊ ಇದು ವಯಸ್ ವರ್ಸ ಇರುತ್ತೆ, ಇದು ಒಂದೇ ಅಲ್ಲ. ಈವನ್ ನವೇಡೇಸ್ ಗ್ಯಾಜೆಟ್ಸ್ ಮೇನ್ ಸ್ಕ್ರೀನ್ ಇಸ್ ಅ ಮೇನ್ ಪ್ರಾಬ್ಲಮ್ ಫಾರ್ ಇನ್ಸೋಮ್ನಿಯಾ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು ಕಾರ್ಯಕ್ರಮದಲ್ಲಿ ತಾವು ಹೇಳ್ತಾ ಇದ್ರಿ ಬಹಳಷ್ಟು ಕಾರಣಗಳು. ಅದರಲ್ಲಿ ಒಂದು ವಿಷಯ ಬಂದಿದೆ ಈಗ ಸ್ಲೀಪ್ ಆಪ್ನಿಯಾ, ಇನ್ಸೋಮ್ನಿಯಾ ಬಗ್ಗೆ ತಾವು ಹೇಳಿದ್ರಿ. ಸ್ಲೀಪ್ ಆಪ್ನಿಯಾ ಅಂದ್ರೇನು ಅದ್ರ ಬಗ್ಗೆ?
1: ಸ್ಲೀಪ್ ಆಪ್ನಿಯಾ ಅಂದ್ರೆ ಸರ್ ಅವರು ನಿದ್ದೆ ಮಾಡ್ತಾರೆ ಮತ್ತೆ ನಿದ್ರೆಯಲ್ಲಿ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗತ್ತೆ. ಕೆಲವು ಜನಕ್ಕೆ ಉಸಿರಾಡಕ್ಕೆ ತೊಂದರೆ ಆಗತ್ತೆ, ಬಟ್ ಅದು 5-10 ಮಿನಿಟ್ಸ್ ಅಲ್ಲಿ ನಾರ್ಮಲ್ ಆಗತ್ತೆ. ಇಲ್ಲ ಕೆಲವು ಜನಕ್ಕೆ ಏನಂದ್ರೆ ಫುಲ್ ನೈಟ್ ಉಸಿರಾಡಕ್ಕೆ ತೊಂದರೆ ಆಗತ್ತೆ, ಅದು ಒಂದ್ಸಲ ಅದು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ. ಅದು ರೆಸ್ಪಿರೇಟರಿ ಇಶ್ಯೂನ, ಇಲ್ಲ ಬ್ರೈನ್ ರಿಲೇಟೆಡ್ ಇಶ್ಯೂಸ, ಅದೇನಾದ್ರು ರೆಸ್ಪಿರೇಟರಿ ಸೆಂಟ್ರಲ್ ಏನಾದ್ರು ಪ್ರಾಬ್ಲಮ್ ಇದಾವ, ಇಲ್ಲ ಹಾರ್ಟ್ ಇಶ್ಯೂಸ್ ಏನೇನಿದಾವೆ ಅದೆಲ್ಲ ನೋಡಿಕೊಂಡು ಒಂದ್ಸಲ ಡಾಕ್ಟರ್ ಸಂಪ್ರದಿಸಿದೆ ಒಳ್ಳೇದು. ಏನಂದ್ರೆ ಸೊ ಮಲ್ಕೋವಾಗ ಒಂದ್ಸಲ ನೈಸಲ್ ಬ್ಲಾಕೇಜ್ ಆಗ್ಬಿಡ್ತದೆ, ಗಾಳಿ ಹೋಗಕ್ಕೆ ಬರೋಕ್ಕೆ ಸ್ವಲ್ಪ ತ್ರಾಸು ಇರುವಾಗ ಕೂಡ ಅವ್ರಿಗೆ ಸ್ಲೀಪ್ ಆ್ಯಪ್ನಿಯಾ ಅಂತ ಒಂದು ಡಿಸೀಸ್ ಬಂದೇ ಬರುತ್ತೆ. ಅಂದ್ರೆ ಮೇನ್ ಅವ್ರಿಗೆ ಸಡನ್ ಆಗಿ ಒಂದು ಉಸಿರಾಡಕ್ಕೆ ತೊಂದರೆ ಆಗುತ್ತೆ.
2: ಅಂದ್ರೆ ನಿದ್ರೆಯಲ್ಲಿ ಉಸಿರಾಡೋ ಸಮಸ್ಯೆ ಸ್ಲೀಪ್ ಆ್ಯಪ್ನಿಯಾ. ಓಕೆ, ಅಂತ ಸಂದರ್ಭದಲ್ಲಿ ಅದು ಯಾರಿಗೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸಬಹುದಾ?
1: ಅದು ಆಕ್ಚುಲಿ ಬಹಳ ಕಾರಣಗಳು ಇರ್ತಾವೆ ಸರ್. ಅದು ರೆಸ್ಪಿರೇಟರಿ ಇಶ್ಯೂಸ್ ಇರ್ತಾವೆ, ಕೆಲವು ಜನಕ್ಕೆ ಆಸ್ತಮಾ ಇದೆಲ್ಲ ಇರ್ತಾವಲ್ಲ, ಅವರು ಮಲ್ಕೊಳ್ಳುವಾಗ ಸ್ವಲ್ಪ ಉಸಿರಾಡಕ್ಕೆ ಮೂಗಲ್ಲಿ ಏನೇನ ಕಾಯಿಗಳು ಇರ್ತವೆ, ಏನೋ ಖಂಡಗಳು ಸ್ವಲ್ಪ ಎಡಿನಾಯ್ಡ್ಸ್ ಅಂತಾರೆ, ಅದರಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾಗ ಪರ್ಟಿಕ್ಯುಲರ್ಲಿ ಮೂಗು ಸಮಸ್ಯೆಗಳು, ಸೊ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದು ಒಂದೆಲ್ಲ ರೆಸ್ಪಿರೇಟರಿ ಇಶ್ಯೂಸು, ಬ್ರೈನ್ ಇಶ್ಯೂಸ್ ಕೂಡ ಇರ್ಬೋದು. ಆ್ಯಂಡ್ ಭಾಳ ತಿಂತಾರೆ, ಸೊ ಊಟ ಆ್ಯಕ್ಚುಲಿ ಊಟ ಮಾಡಿ ಆಲ್ಮೋಸ್ಟ್ 2-3 hours ಗ್ಯಾಪ್ ಕೊಟ್ಟು ಆಮೇಲೆ ಮಲ್ಕೊಂಡಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಇದೆಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಪ್ರೆಷರ್ ಆಗುತ್ತೆ ಮತ್ತು ಅವ್ರಿಗೆ ಉಸಿರಾಡೋಕ್ಕೆ ಕೂಡ ತೊಂದರೆ ಆಗುತ್ತೆ. ಸೊ ಮಿನಿಮಮ್ ನಾವು 7-7:30 ಊಟದೆಲ್ಲ ಮುಗಿಸ್ಕೊಂಡು ಆಮೇಲೆ 10 ಮಲ್ಕೊಂಡಿದ್ರೆ ಒಳ್ಳೇದು. ಆ್ಯಕ್ಚುಲಿ ನಾವು ಊಟ ಏನು ಮಾಡ್ತೇವೆ ಅದೆಲ್ಲ ಡೈಜೆಸ್ಟ್ ಆದಮೇಲೆ ಮಲ್ಕೊಂಡಿದ್ರೆ ಒಂದೇ ಕಾರಣ ಅಲ್ಲ, ಭಾಳ ಸಾಕಷ್ಟು ರೋಗಗಳು ಕಡಿಮೆ ಆಗ್ತವೆ, ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ.
2: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಆ್ಯಂಡ್ ಅಂತ ಸಂದರ್ಭದಲ್ಲಿ ಈಗ ಮುಖ್ಯವಾದ ವಿಷಯ, ಯಾರಿಗಾದರೂ ಈಗ ಸ್ನೋರಿಂಗ್ ಗೊರಕೆ ಹೊಡೆಯೋ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೆ ಏನಾದರೂ ಗಂಭೀರ ಕಾಯಿಲೆ ಇದೆಯಾ, ಈ ಗೊರಕೆ ಹೊಡೆಯೋ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬಹುದು? ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಗುರಗ ಅನ್ನೋದು ಅದು ಕಾಮನ್ ಸರ್, ಅದು ನೇಸಲ್ ಬ್ಲಾಕೇಜ್. ಅವ್ರಿಗೆ ಇಲ್ಲಿಂದ ಸ್ವಲ್ಪ ಥ್ರೋಟು ಇನ್ಫೆಕ್ಷನ್ಸ್, ಅಂಡ್ ಥ್ರೋಟ್ ಅಲ್ಲಿ ಕೂಡ ಸ್ವಲ್ಪ ಬ್ಲಾಕೇಜ್, ಕಫ ಜಾಸ್ತಿ ಇರುತ್ತದೆ, ಆ ಕಂಡೀಷನ್ ಅಲ್ಲಿ ಗುರಕ ಬರುತ್ತೆ. ಅದೇನು ಬಹಳ ಸಮಸ್ಯೆ ಏನಿಲ್ಲ, ಬಟ್ ಕೆಲವು ಜನಕ್ಕೆ ಏನಂದ್ರೆ ಅದು ಬಗ್ಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಅದರಿಂದ ಕೂಡ ಇನ್ಸೋಮ್ನಿಯಾ ಬರಬಹುದು. ಅಂಡ್ ಅವರಿಂದ ಕೂಡ ಬೇರೆಯವ್ರಿಗೆ ಕೂಡ ಇನ್ಸೋಮ್ನಿಯಾ ಬರುತ್ತೆ ಆ ಸೌಂಡ್ಗೆ, ಅದು ಬೇರೆ ವಿಷಯ. ಅಂಡ್ ಈಗ ಬಹಳ ಒಬೆಸಿಟಿ ಅಂತಾರಲ್ಲ, ಅವರು ಅವ್ರಿಗೆ ಕೂಡ ಬಹಳ ಕಫ ಇರುತ್ತೆ. ಸೊ ಕಫ ಇಸ್ ಅ ಮೇನ್ ಕಲ್ಪ್ರಿಟ್ ಫಾರ್ ದ ಗುರಕ ಅಂತಾರೆ ಆಯುರ್ವೇದಲ್ಲಿ. ಸೊ ಅದು ಕಡಿಮೆ ಆಗ್ಬೇಕು ಅಂದ್ರೆ ಸ್ವಲ್ಪ ನಿದ್ದೆ ಮಾಡಕ್ಕಂತ ಮುಂಚೆ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡ್ಕೋಬೇಕಾಗುತ್ತೆ, ವೇಟ್ ರಿಡಕ್ಷನ್ ಆಗ್ಬೇಕು. ಅಂಡ್ ಊಟ ಕೂಡ ನಾ ಹೇಳಿದ ಪ್ರಕಾರ ಸ್ವಲ್ಪ 2-3 hours ಮುಂಚೆ ಊಟ ಮಾಡಿ ಅದೆಲ್ಲ ಡೈಜೆಸ್ಟ್ ಆದ್ಮೇಲೆ ಮಲ್ಕೊಂಡಿದ್ರೆ ಕೂಡ ಗುಡಕ ಅನ್ನೋದು ಕಡಿಮೆ ಆಗುತ್ತೆ. ಇದೇನು ದೊಡ್ಡ ಕಾಯಿಲೆ ಅಲ್ಲ, ಅದು ಕಡಿಮೆ ಆಗುತ್ತೆ. ಬಟ್ ವೇಟ್ ರಿಡಕ್ಷನ್ ಇಸ್ ಮೇನ್
2: ಥಿಂಗ್, ಆಹಾರ ಸೇವನೆ ಜಲ್ದಿ ಮಾಡಬೇಕು,
1: ಲೈಫ್ ಸ್ಟೈಲ್ ಅದು ಮಾಡಿಫಿಕೇಶನ್ ಮಾಡ್ಕೋಬೇಕು, ಅಟ್ ಲೀಸ್ಟ್ ಎಕ್ಸಸೈಸಸ್ ಮಾಡ್ಕೋಬೇಕು. ಬಾಡಿ ಅಂತ ಯಾವಾಗಲೂ ಲೈಟ್
2: ಇರಬೇಕು,
1: ಈಗ ಹೆವಿ ಆಗ್ತಾ ಇದೆ. ಸೊ ಅದು ಬಿಟ್ಟಿದ್ರೆ ಗುರಕ ಅನ್ನೋದು ನಾರ್ಮಲ್ ಆಗಿ ನಾವು ಟ್ರೀಟ್ ಮಾಡ್ಕೋಬಹುದು.
2: ವಿತ್ ರಿಸ್ಪೆಕ್ಟ್ ಟು ಸ್ನೋರಿಂಗ್ ಯಾರು ಮಾಡ್ತಾರೆ ಅವ್ರು ಹೇಳ್ತಾರೆ ನಾವು ದಿನದಲ್ಲಿ ಬಹಳ ಪರಿಶ್ರಮ ಪಟ್ವಿ ಅಥವಾ ಹಾರ್ಡ್ ವರ್ಕ್ ಮಾಡಿದ್ವಿ ಅದಕ್ಕೆ ರಾತ್ರಿ ಸ್ನೋರಿಂಗ್ ಆಗುತ್ತೆ. ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಅದು ಹಂಗೇನಿಲ್ಲ ಸರ್, ನಿದ್ದೆ ಚೆನ್ನಾಗಿ ಬಂದಿದ್ರೆ ಆಕ್ಚುಲಿ 2 phases ಆಫ್ ಸ್ಲೀಪ್ ಅಂತಾರೆ, ಒಂದು REM ಸ್ಲೀಪ್ ಅಂತ NREM ಸ್ಲೀಪ್. ಅಂದ್ರೆ ಟೋಟಲ್ ಇಫ್ ಯು ಲೈಕ್ 8 hours ಸ್ಲೀಪ್ ಅಲ್ಲಿ ಫಸ್ಟ್ ನಾವು NREM ಸ್ಲೀಪ್ ಅಂದ್ರೆ non-rapid eyeball movements ಅಂತ. ಐಬಾಲ್ ಏನು ಅಂದ್ರೆ ಬಹಳ ಡೀಪ್ ಸ್ಲೀಪ್. ಸೊ ಡೀಪ್ ಸ್ಲೀಪ್ ದ ಆಲ್ಮೋಸ್ಟ್ ನಾವು 8 hours ಸ್ಲೀಪ್ ಅಲ್ಲಿ 6 hours ನಾವು ಡೀಪ್ ಸ್ಲೀಪ್ ಇಲ್ಲೇ ಇರಬೇಕು, ಅಂಡ್ 2 hours REM ಸ್ಲೀಪ್ ಅಂದ್ರೆ ರ್ಯಾಪಿಡ್ ಐಬಾಲ್ ಸ್ಲೀಪ್ ಅಂದ್ರೆ ಅವಾಗ ಸ್ವಲ್ಪ ಡ್ರೀಮ್ಸ್ ಬರ್ತಾವೆ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಲ್ಲ. ಅದು ನಾರ್ಮಲ್ ಸ್ಲೀಪ್ ಅಲ್ಲೇನೆ 2 phases ಇರ್ತವೆ. ನಾವು 8 hours ನಿದ್ದೆ ಮಾಡಿದ್ರೆ ಅದರಲ್ಲಿ 6 hours ಡೀಪ್ ಸ್ಲೀಪ್ ಮಾಡ್ತೀವಿ, 2 hours ನಾರ್ಮಲ್ ಸ್ಲೀಪ್ ಮಾಡ್ತೀವಿ, ಅದರಲ್ಲಿ ಡ್ರೀಮಿಂಗ್ ಸ್ಲೀಪ್ ಅಂತಾರೆ. ಡ್ರೀಮ್ಸ್ ಬರ್ತಾವ ಏನೇನ
2: ಬರ್ತಾವೆ.
1: ಬಟ್ ಇದು ನಾ ಹೇಳಿದ ಪ್ರಕಾರ ಯಾರು ಎಲ್ಲರಿಗೆ ಬರುತ್ತೆ, ನಾವು ಕೆಲಸ ಮಾಡಿದ್ರು ಕೂಡ ಮಾಡಿಲ್ಲ ಅಂದ್ರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ, ಅದಕ್ಕೂ ಗುರಕ ಸಂಬಂಧ ಏನೂ ಇಲ್ಲ.
2: ಸೊ ಆಯುರ್ವೇದ ಏನ್ ಹೇಳುತ್ತೆ ವಿತ್ ರೆಸ್ಪೆಕ್ಟ್ ಟು ಸ್ನೋರಿಂಗ್ ಅಥವಾ ಗುರಕ?
1: ಆಯುರ್ವೇದ ಕಫ ಸಂಬಂಧ ವ್ಯಾಧಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ವೇಟ್ ರಿಡಕ್ಷನ್ ಅಂಡ್ ಸ್ವಲ್ಪ ಬೇಗ ಮಾಡಿ ಡೈಜೆಸ್ಟ್ ಆದ್ಮೇಲೆ ಮಲ್ಕೊಂಡಿದ್ರೆ ಕಫ ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕಲಿ ಆ ಗುರಕ ಅನ್ನೋದು ಕಡಿಮೆ ಆಗುತ್ತೆ. ಅಂಡ್ ಬಿಸಿನೀರು ಕುಡಿಯೋಕೆ ಹೇಳ್ತೀವಿ ನೈಟ್, ಬಿಸಿನೀರು ಕುಡಿಯಬಹುದು.
2: ವೆರಿ ನೈಸ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಈಗ ನಿದ್ರಾಹೀನತೆ ಆಯಿತು, ಗೊರಕೆ ಅಥವಾ ಸ್ನೋರಿಂಗ್ ಬಗ್ಗೆ ಆಯಿತು, ಈಗ ಬಹಳ ಮುಖ್ಯವಾಗಿ ಚಿಂತೆ, ಆತಂಕ, ಒತ್ತಡ, ಸ್ಟ್ರೆಸ್ ಅಂಡ್ ಸ್ಲೀಪ್ ಡಿಸಾರ್ಡರ್, ಇದರ ಮಧ್ಯೆ ಸಂಬಂಧವೇನು ಅದರ ಬಗ್ಗೆ?
1: ಸೊ ನಾವು ಸ್ಲೀಪ್ ಡಿಸಾರ್ಡರ್ಸ್ ತಗೊಳ್ಳೋಗ, ಸೊ ಸ್ಲೀಪ್ ಡಿಸಾರ್ಡರ್ಲಿ ಮೇನ್ ಇನ್ಸೋಮ್ನಿಯ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್, ಇಟ್ ಮೇ ಬಿ ಆಂಗ್ಸೈಟಿ, ಸಿಜೋಫೀನಿಯಾ, ಡಿಪ್ರೆಷನ್, ಅದರಲ್ಲಿ ಮೇನ್ ಪೇಷಂಟ್ ಕಂಪ್ಲೇಂಟ್ ಮಾಡೋದು ಡಾಕ್ಟರ್ ನಮ್ಗೆ ನಿದ್ದೆ ಬರ್ತಾ ಇಲ್ಲ. ಬಟ್ ಅವರು ಯಾವಾಗಲೂ ಬ್ರೈನ್ ಏನೋ ಒಂದು ಚಿಂತೆ ಮಾಡ್ತಾರೆ, ಬ್ರೈನ್ ಯಾವಾಗಲೂ ಅವರು ಆಕ್ಟಿವ್ ಮಾಡಬೇಕಂತಲೇ ಇರ್ತಾರೆ. ಸೊ ಆಕ್ಟಿವ್ ಬ್ರೈನ್ ಯಾವಾಗಲೂ ಏನೋ ಚಿಂತೆ ಮಾಡ್ತಾ ಇರ್ತಾರೆ, ಥಾಟ್ಸ್ ಏನೋ ಬರ್ತಾ ಇರ್ತಾವೆ. ಸೊ ಅವಾಗಲೂ ಏನಾಗುತ್ತೆ, ಅವ್ರ ಬ್ರೈನ್ ಯಾವಾಗಲೂ ಆಕ್ಟಿವ್ ಇರುತ್ತೆ. ಆಕ್ಟಿವ್ ಇದ್ದಾಗ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಇರುತ್ತೆ. ಸೊ ಮೆಲಟೋನಿನ್ ಈಸ್ ಮೇನ್ ಹಾರ್ಮೋನ್ ಫಾರ್ ದ ಸ್ಲೀಪ್ ಇನಿಸಿಯೇಷನ್. ಸೊ ಅದು ಇರಲ್ಲ ಇವ್ರಿಗೆ, ಆಂಗ್ಸೈಟಿ ಪೀಪಲ್ ಇರ್ಬೋದು, ಡಿಪ್ರೆಷನ್, ಸಿಜೋಫೀನಿಯಾ, ಅದರ್ ಮೆಂಟಲ್ ಇಶ್ಯೂಸ್. ಸೊ ಅವರಲ್ಲಿ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇದ್ದಾಗ ಅವ್ರಿಗೆ ನಿದ್ದೆ ಬರೋಕ್ಕೆ ಚಾನ್ಸಸ್ ಕಡಿಮೆ ಇರ್ತಾವೆ.
2: ಮಹಿಳೆಯರಿಗೆ ಅಥವಾ ಪುರುಷರಿಗೆ ಪೋಸ್ಟ್ 60 ಅವರ ನಿದ್ರೆ ಕಮ್ಮಿ ಆಗುತ್ತಾ, ಅದರ ಬಗ್ಗೆ ಒಂದು?
1: ಅದು ವಯಸ್ಸು ಪ್ರಕಾರನೇ ಆಕ್ಚುಲಿ ಸ್ಲೀಪ್ ರಿಕ್ವೈರ್ಮೆಂಟ್ ಕಡಿಮೆನೇ ಇರುತ್ತೆ ಸರ್. ಅವರು 6 hours ಸ್ಲೀಪ್ ಸಾಕು, ಕೆಲವು ಜನ ಮಿನಿಮಮ್ 4 o'clock ಎದ್ದಾಡ್ಬಿಟ್ಟು. ಅದಕ್ಕೇನಂದ್ರೆ ವಯಸ್ಸು ಜಾಸ್ತಿ ಇದ್ದಾಗ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇರ್ತಾವೆ. ಅದು ಪ್ರಕಾರನೇ ನಿದ್ದನು ಕಡಿಮೆನೇ ಇರುತ್ತೆ. ಅದು ವಯಸ್ಸು ಪ್ರಕಾರನೇ, ಅಂಡ್ ಆಯುರ್ವೇದಲ್ಲಿ ಕೂಡ ವಾತ ಪ್ರಧಾನ ಏಜ್ ಅದು. ಸೊ ಅದಕ್ಕೋಸ್ಕರ ವಾತ ಜಾಸ್ತಿ ಇದ್ದಾಗ ನಿದ್ದೆ ಬರಲ್ಲ.
2: ನಿದ್ದೆ ಬರೋದಿಲ್ಲ ಅನ್ನೋದು ಅದು ಸಮಸ್ಯೆ ಆಗಿ ಮುಂದೆ ಆಗುದಿಲ್ಲ ಅಲ್ವಾ ವಯಸ್ಸಾದವರಿಗೆ? ಅದು ನಾರ್ಮಲ್,
1: ಅದು ನಾರ್ಮಲ್, ಆ ವಯಸ್ಸವ್ರಿಗೆ ಅದು ನಾರ್ಮಲ್. ಅದಕ್ಕೆ ಅದಕ್ಕೋಸ್ಕರ ನಾವು ರಿಸರ್ಚ್ ಸ್ಟಡಿ ತಗೊಳ್ಳಾಗ ಆ ಸ್ಟೇಜ್ ಪೀಪಲ್ನೇ ನಾವು ತಗೊಳ್ಳಲ್ಲ. ಯಾಕಂದ್ರೆ ಅದು ಆಲ್ರೆಡಿ ಒಂದು ಫಿಕ್ಸ್ಡ್ ಡಿಸೀಸ್ ಅದರಲ್ಲಿ ಅವರಲ್ಲಿ.
2: ಇದು ಸೋಷಿಯಲ್ ಮೀಡಿಯಾ ಯುಗ, ಈಗ ಎಲ್ಲಾ ರೀತಿಯ ಒಂದು ವಿಡಿಯೋಸ್ಗಳನ್ನ ನಾವು ನೋಡ್ತೇವೆ. ಅಂತದ್ರಲ್ಲಿ ಒಳ್ಳೆ ನಿದ್ರೆ ಬರಲಿಕ್ಕೆ ಅಂತ ಕೆಲವು ಮ್ಯೂಸಿಕ್ ವೈಟ್ ನಾಯ್ಸ್ ಅಂತ ಕೇಳಿಸ್ತಾರೆ, ಅಥವಾ ಕೆಲವೊಬ್ರು ಗೊತ್ತಾಯ್ತಲ್ಲ ಇಂಟರ್ನೆಟ್ ಮುಖಾಂತರ ಇದನ್ನ ಕೇಳಿ ಉತ್ತಮ ನಿದ್ರೆ ಬರುತ್ತೆ. ವೈದ್ಯರಾದ ನೀವು, ಆಯುರ್ವೇದದ ಪ್ರಕಾರ ಇದು ಕರೆಕ್ಟಾ ಏನು? ವೈಟ್ ನಾಯ್ಸ್ ಅಂತ ಏನು, ಆ ನದಿಯ ಸೌಂಡು, ಮಳೆಯ ನೀರಿನ ಸೌಂಡ್, ವಿಲ್ ದಟ್ ಎಫೆಕ್ಟ್?
1: ಮ್ಯೂಸಿಕ್ ಥೆರಪಿ ಅಂತ ಒಂದು ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ.
2: ಓ ಇದೆಯಾ?
1: ಇದೆ. ಸೊ ಅದು ಪ್ರಕಾರ ಸ್ವಲ್ಪ ಕೆಲವು ರಾಗಗಳು ಅದರಲ್ಲಿ ನಾವು ತಗೋಬಹುದು. ಹಿಂದೋಳ ರಾಗ, ಕಲ್ಯಾಣಿ ರಾಗ, ಅಂಡ್ ಭೋಪಾಳ, ಇವೆಲ್ಲ ಭೈರವಿ. ಈ ರಾಗಸ್ ನಾವು ಕೇಳಿದೆ ಮುರಳಿ ಅಂತಾರಲ್ಲ ಅದರಲ್ಲಿ ಕೂಡ. ಸೊ ಆ ರಾಗಗಳು ಕೇಳಿದರೆ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದಲ್ಲಿ ಕೂಡ ಮ್ಯೂಸಿಕ್ ಥೆರಪಿ ಇದೆ. ಸೊ ಒಂದು ರಿಕ್ರಿಯೇಷನಲ್ ಆಕ್ಟಿವಿಟಿ ನಾವು ನಮ್ಮ ಕಾಲೇಜಲ್ಲಿ ಕೂಡ ಮಾಡ್ತೀವಿ. ಸೊ ದಿನ ಅಟ್ಲೀಸ್ಟ್ ನಾವು ಮಲ್ಕೋಕ್ಕಂತ ಮುಂಚೆ 2 hours ಮುಂಚೆನೆ ನಾವು ಗ್ಯಾಜೆಟ್ಸ್ ಅಂತ ಬಿಡಬೇಕು. ಆಕ್ಚುಲಿ ನಾವು ಸ್ಕ್ರೀನ್ ನೋಡೋದು ಬಿಡಬೇಕಾಗತ್ತೆ. ಆ ಟೈಮಲ್ಲಿ ಪ್ಲೆಸೆಂಟ್ ಮ್ಯೂಸಿಕ್, ಸ್ಲೀಪ್ ಹೈಜಿನ್ ಅಲ್ಲಿ ಕೂಡ ಅದೇ ಹೇಳ್ತಾರೆ. ಸೊ ಫಸ್ಟ್ ನೀವು ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು. ಸೊ ಅದಕ್ಕಂತ ಮುಂಚೆ ಡೈಲಿ ರೊಟೀನ್, ಆಕ್ಚುಲಿ ಬೆಳಗ್ಗೆ ಎದ್ದಿದ ಮೇಲೆ ಸ್ವಲ್ಪ ಮೋಷನ್ ಆದಿ ಹೋಗಿ ಬಂದ ಮೇಲೆ ಎಕ್ಸಸೈಸ್ ಮಾಡೋದು, ಡೀಪ್ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಮಾಡೋದು, ಅಂಡ್ ಏನೇನು ಬುಕ್ಸ್ ಓದೋದು, ಆ್ಯಂಡ್ ಹೆಲ್ದಿ ಫುಡ್. ಮೆಲಟೋನಿನ್ ರಿಚ್ ಫುಡ್ ಅಂತಾರೆ. ಮೆಲಟೋನಿನ್ ರಿಚ್ ಫುಡ್ ಅಂದರೆ ಆಪ್ರಿಕಾಟ್ ಗೊತ್ತೈತಲ್ಲ ಸರ್, ಆಪ್ರಿಕಾಟ್, ಪಿಸ್ತಾ, ಮಶ್ರೂಮ್ಸ್, ಇವನ್ ಮಿಲ್ಕ್ ಕೂಡ. ಒಂದು ಗ್ಲಾಸ್ ಬೆಚ್ಚ ಇರ್ತಾವಲ್ಲ ಆ ಹಾಲು ತಗೊಳಕ್ಕೆ ಹೇಳ್ತಾರೆ, ಅದರಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಇರುತ್ತೆ. ಸೊ ಈವನ್ ಗಟ್ಟಿಂದ, ಸೊ ಸೆರಟೋನಿನ್ ಅಂದು ಒಂದು ಪ್ರಿಕಾಸಸ್, ಸೆರಟೋನಿನ್ ಈಸ್ ಆಲ್ಸೋ ಒನ್ ಆಫ್ ಹಾರ್ಮೋನ್, ಅದು ಪ್ರಿಕಾಸರ್, ಅದರಿಂದಾನೇ ಮೆಲಟೋನಿನ್ ಸೆಕ್ರೀಟ್ ಆಗುತ್ತೆ. ಅದಕ್ಕೆ ಗಟ್ಟಲ್ಲಿ ಗಟ್ ಅಂತಾರಲ್ಲ, ನಾವು ಈ ಪಿಜ್ಜಾ ಬರ್ಗರ್ಸ್ ತಿಂತೀವಲ್ಲ, ಸೊ ಆವಾಗ ಏನಾಗುತ್ತೆ, ಬ್ಯಾಸಿಲ್, ಏನು ಹೆಲ್ದಿ ಬ್ಯಾಸಿಲ್ ಬ್ಯಾಕ್ಟೀರಿಯಾ ಇರ್ತವೆ, ಅದು ಕೂಡ ಹೆಲ್ದಿ ಬ್ಯಾಕ್ಟೀರಿಯಾ ಅಂತಾರೆ. ಆ ಬ್ಯಾಕ್ಟೀರಿಯಾ ಕಡಿಮೆ ಆಗಾಗ ಗಟ್ ಹೆಲ್ತ್ ನಾರ್ಮಲ್ ಇರಲ್ಲ. ಸೊ ಆ ಟೈಮಲ್ಲಿ ಸೆರಟೋನಿನ್ ಅಂತ ಹಾರ್ಮೋನು ಪ್ರೊಡ್ಯೂಸ್ ಆಗಲ್ಲ. ಸೊ ಸೆರಟೋನಿನ್ ಚೆನ್ನಾಗಿಲ್ಲ ಅಂದ್ರೆ ಅದು ಮೆಲಟೋನಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗಲ್ಲ, ಅಷ್ಟು ಮೆಲಟೋನಿನ್ ಇರಲ್ಲ. ಸೊ ಅದಕ್ಕೋಸ್ಕರ ಗಟ್ ಡಿಸೀಸಸ್ ಅಂದ್ರೆ, ಗಟ್ ಅಂದ್ರೆ ಅದು ಹೊಟ್ಟೆ ಡಿಸೀಸಸ್ ಅಲ್ಲಿ ಕೂಡ ನಿದ್ದೆ ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಅದರಲ್ಲಿ ಸೆರಟೋನಿನ್ ಅಷ್ಟು ಸೆಕ್ರೀಟ್ ಆಗಲ್ಲ. ಸೆರಟೋನಿನ್ ಇಲ್ಲ ಅಂದ್ರೆ ಮೆಲಟೋನಿನ್ ಇರಲ್ಲ. ಸೊ ಅದು ಪೀನಿಯಲ್ ಗ್ರ್ಯಾಂಡ್ ಇರುತ್ತಲ್ಲ, ಅದ್ರ ಮೇಲೆ ಕೆಲಸ ಮಾಡಿ ಮೆಲಟೋನಿನ್ ಸೆಕ್ರೀಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಊಟ ಮಾಡಿದ್ರು ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ.
2: ವೆರಿ ನೈಸ್. ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ತಮ್ಮ ಕಾಲೇಜಿನಲ್ಲಿ ಅಂದ್ರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯಲ್ಲಿ ಇನ್ನು ರೆಕ್ರಿಯೇಷನಲ್ ಆಕ್ಟಿವಿಟಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ವಿತ್ ರೆಸ್ಪೆಕ್ಟ್ ಟು ನಿದ್ರೆನಾ,
1: ನಿದ್ದೆ ಆಲ್ ಮಾನಸಿಕ ವ್ಯಾಧಿ ಬಗ್ಗೆ ನಾವು
2: ಫ್ರೀನಾ?
1: ಫ್ರೀಯೇ ಸರ್.
2: ಯಾವಾಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಎವ್ರಿ ಫ್ರೈಡೇ ನಾವು ಮಾಡ್ತೀವಿ.
2: ಎವ್ರಿ
1: ಫ್ರೈಡೇ ನಾನು ಒಂದು ಗೆಸ್ಟ್ ಅನ್ನು ಕರಿತೀನಿ, ಅಂದ್ರೆ ಇಸ್ಕಾನ್ ಟೆಂಪಲ್ ಇಂದ, ಇಲ್ಲ ಅಂದ್ರೆ ಒಂದು ಆರ್ಟಿಸ್ಟ್, ಮ್ಯೂಸಿಷಿಯನ್, ಏನೇ ತಬಲಾ ಇದು ಮಾಡ್ತಾರಲ್ಲ ಅವ್ರನ್ನ, ಯಾರನ್ನ ಒಬ್ಬನಿ ಕಳಿಸಿ ಒಂದು ಸ್ವಲ್ಪ ಟಾಕ್ ಕೊಟ್ಟಿಸ್ತೀನಿ. ಇಲ್ಲ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ಡ್ರಾಯಿಂಗ್ ಪೇಂಟಿಂಗ್ ಮಾಡಿಸ್ತೀನಿ. ಪೇಷಂಟ್ಸ್ IPD ಪೇಷಂಟ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆಸು ನಾವು ಒಂದು ರೂಮಲ್ಲಿ ಕುಂದಿರಿಸಿ ಪೇಷಂಟ್ನೇ ನಾವು ಜಸ್ಟ್ ಹಾರ್ಟ್ ಅಂದ್ರೆ ಸಾಂಗ್ ಹಾಡೋಕ್ಕೆ ಹೇಳ್ತೀವಿ, ಇಲ್ಲ ಅವ್ರು ಏನೇನ ಶೇರ್ ಮಾಡ್ಕೋಬೇಕಂದ್ರೆ ಅವರು ಅದು ಮಾಡ್ಕೋಬಹುದು, ಡ್ಯಾನ್ಸ್ ಏನೇನು ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಸೊ ನಾವು ಒಂದು ಒಂದು ಟೈಪ್ ಆಫ್ ಆಕ್ಟಿವಿಟೀಸ್ ಲೈಕ್ ಎಂಟರ್ಟೈನ್ಮೆಂಟ್
2: ಪ್ರತಿ ಶುಕ್ರವಾರ ಉಚಿತವಾಗಿ
1: ಪ್ರತಿ ಶುಕ್ರವಾರ ನಾವು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ತನಕ ನಾವು ಕಾಲೇಜ್ ಹಾಸ್ಪಿಟಲ್ ರೂಮ್ ಇರ್ತದೆ ಅದರಲ್ಲಿ ಒಂದು ಸ್ಪೆಷಲಿ ರೀಕ್ರಿಯೇಷನಲ್ ಥೆರಪಿ.
2: ಹೌ ಇಸ್ ದ ಪಬ್ಲಿಕ್ಸ್?
1: ಪಬ್ಲಿಕ್ ನಾವು ಏನು ಇಲ್ಲಿ ತನಕ ನಾವು ಪಬ್ಲಿಕ್ ತಂದಿಲ್ಲ ಸರ್, ಓನ್ಲಿ ಐಪಿಡಿ ಪೇಷಂಟ್ಸ್ ಅಂಡ್ ನಮ್ಮ ಸ್ಟಾಫ್ ಬರ್ತಾರೆ.
2: ಓಕೆ,
1: ಯಾರನ್ನ ಸ್ವಲ್ಪ ಫ್ರೀ ಇರ್ತಾರಲ್ಲ ಶೆಡ್ಯೂಲ್, ಆ ಸ್ಟಾಫ್ ಕೂಡ ಬಂದು ಅಟೆಂಡ್ ಆಗ್ತಾರೆ. ಅದರಲ್ಲಿ ಮ್ಯೂಸಿಕ್ ಥೆರಪಿ ಅಂದರೆ ಮ್ಯೂಸಿಕ್ ಕೇಳೋದು, ಇಲ್ಲ ಅಂದರೆ ಪೇಷಂಟ್ ಹಾಡ್ಬೋದು ಏನನ್ನ, ಅದು ಒಂದು ಡ್ರಾಯಿಂಗ್ ಕಲರಿಂಗ್ ರಂಗೋಲಿ ತರ ಒಂದು. ಅಂಡ್ ಬ್ರೈನ್ ಜಿಮ್, ಬ್ರೈನ್ ಜಿಮ್ ಅಂದ್ರೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸ್ತೀವಿ ಬ್ರೈನ್ ಸ್ವಲ್ಪ ಸರ್ಕ್ಯೂಟ್, ಬ್ರೈನ್ ಅಲ್ಲಿ ಸ್ವಲ್ಪ ಸರ್ಕ್ಯೂಟ್ಸ್ ಇರ್ತವೆ, ಅದು ಆಕ್ಟಿವ್ ಮಾಡ್ಬೇಕಂದ್ರೆ ಕೂಡ ನಾವು ಬ್ರೈನ್ ಜಿಮ್ ಅಂತಿದೆ. ಲೆಫ್ಟ್ ಹ್ಯಾಂಡ್ ರೈಟಿಂಗ್, ಲೆಫ್ಟ್ ಹ್ಯಾಂಡ್ ಪೇಂಟಿಂಗ್ ಯಾವಾಗ್ಲೂ ನಾವು ರೈಟ್ ಹ್ಯಾಂಡ್ ಜೊತೆ ಮಾಡ್ತೀವಿ ಅಂದ್ರೆ ಓನ್ಲಿ ಒನ್ ಬ್ರೈನೇ ಕೆಲಸ ಮಾಡುತ್ತೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಪೇಷಂಟ್ಗೆ ಲೆಫ್ಟ್ ಹ್ಯಾಂಡ್ ಜೊತೆನೂ ಸ್ವಲ್ಪ ಆ ಕೆಲಸ ಮಾಡೋಕ್ಕೆ ಹೇಳ್ತೀವಿ, ಕೆಲವು ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಸೊ ಎರಡೂ ಬ್ರೈನ್ಸ್ ಚೆನ್ನಾಗಿ ಕೆಲಸ ಮಾಡಿ ಅವ್ರು ಸ್ವಲ್ಪ ಮಾನಸಿಕವಾಗಿ ಚೆನ್ನಾಗಿರಾಕಿ ನಾವು ನಾವು ರೀಕ್ರಿಯೇಷನಲ್ ಆಕ್ಟಿವಿಟಿ ಅಂತ ನಮ್ಮ ಕಾಲೇಜಲ್ಲಿ ಮಾಡ್ತೀವಿ ಸರ್ ಪ್ರತಿ ಶುಕ್ರವಾರ.
2: ಈಗ ಬಹಳ ಮುಖ್ಯವಾಗಿ ಮಲಗುವ ಮುನ್ನ ಮೊಬೈಲ್ ಅನ್ನ ನೋಡುವುದರಿಂದ ಏನಾದರೂ ಕಾಯಿಲೆ ಬರ್ತಾ ಇದೆ, ಅದ್ರ ಬಗ್ಗೆ ನಾವು ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ನೀವು ಕೇಳ್ತಾ ಇದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ, ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಡಾಕ್ಟರ್ ಮೇಡಮ್, ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾ ನಿದ್ರೆಗೆ ಹೋಗ್ಬಿಡ್ತೇವೆ, ಅದರಿಂದ ಏನಾದರೂ ಸಮಸ್ಯೆ ಆಗಿ ಮುಂದೆ ಬರುತ್ತಾ, ಅದರ ಬಗ್ಗೆ ಸ್ವಲ್ಪ?
1: ಎಸ್ ಸರ್, ಏನಂದ್ರೆ ಮೊಬೈಲ್ ನಾವು ಚಿಕ್ಕ ಮಕ್ಕಳೇ ಅಲ್ಲ, ಈವನ್ ದೊಡ್ಡವರು ಕೂಡ ರಾತ್ರಿ ಅಂತ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಬ್ಲೂ ರೈಸ್ ಮೊಬೈಲಿಂದ ಈವನ್ ಟಿವಿ ಕೂಡ ಹಾನಿಕಾರಕನೇ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಇದೆಯಾಳದಿಂದ ಮನತುಂಬಿ ಹೊರಹೊಮ್ಮಿಸುವಂತಹ ಭಾವನೆಗಳನ್ನು ಸುಂದರವಾದ ಪದಗಳಲ್ಲಿ ಪೋಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ರಿಗೂ ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ ನಿಮಗೆಲ್ಲ. ಕಾರ್ಯಕ್ರಮದ ಮೊದಲ ಗೀತೆ ಜಿಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ, ಹಣ್ಣನ್ನು ಪ್ರಕೃತಿಗೆ ಪ್ರತಿರೂಪವಾಗಿ ಚಿತ್ರಿಸಿರುವಂತಹ, ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಕೇಳಿ.

0: ನನ್ನ ಪ್ರೇಮದ ಪರಿಯ ಕೆ ಎಸ್ ನರಸಿಂಹಸ್ವಾಮಿಯವರು ಅದ್ಭುತ ಪ್ರಣಯ ಕವಿತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
1: ನಿನ್ನ ಪ್ರೇಮದ ಪರಿಯ
2: ಸಿ ಅಶ್ವಥ್ ಅವರು ಹಾಡ್ತಾ ಇದ್ದಾರೆ. 20ನೇ ಶತಮಾನದ 3-4ನೇ ದಶಕದಲ್ಲಿ ಅಪೂರ್ವವಾದ ತಂಗಾಳಿಯೊಂದು ಕನ್ನಡ ನಾಡಿನಾದ್ಯಂತ ಪಸರಿಸಿತು. ಪ್ರೇಮದ ಸುಗಂಧವನ್ನು ನಾಡಿನಾದ್ಯಂತ ಹರಡಿದ ಆ ಕಾವ್ಯ ಪ್ರತಿಭೆ ಕೆ ಎಸ್ ನರಸಿಂಹಸ್ವಾಮಿ. ನಿನ್ನ ಪ್ರೇಮದ ಪರಿಯ ಎಂಬ ಈ ಕವಿತೆಯಲ್ಲಿ ಪ್ರಣಯದ ಆರ್ತ ಭಾವ ಅತ್ಯಪೂರ್ವ ರೀತಿಯಲ್ಲಿ ಚಿತ್ರವತ್ತಾದ ಅಭಿವ್ಯಕ್ತಿ ಪಡೆದಿದೆ. ಪ್ರೇಮದ ಮಿಂಚು ವಾಗಿ ಬೆಳಕಾಗಬೇಕು ಎಂಬ ಹಂಬಲದ ಈ ಕವಿತೆ ಕೆ ಎಸ್ ನವರ ಅದ್ಭುತ ಪ್ರೇಮ ಕವಿತೆಗಳಲ್ಲೊಂದು. ಸಿ ಅಶ್ವಥ್ ರವರ ಧ್ವನಿಯಲ್ಲಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.

ಮುಂದಿನ ಗೀತೆ ಮಾಂತ್ರಿಕ ಕವಿ ಬೇಂದ್ರೆಯವರು ರಚಿಸಿರುವಂತಹ ಬಂಗಾರ ನೀರ ಕಡಲಾಚೆ ಗೀಚೆ ನೀಲಿ ನೀಲಿ ತೀರ ಕೇಳಿ. ಈ ಒಂದು ಗೀತೆಯನ್ನ ಸಿ ಅಶ್ವಥ್ ಅವರ ಕಂಚಿನ ಕಂಠದಲ್ಲಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ, ಇದರ ಕುರಿತು ಕಿರು ಪರಿಚಯ ಅಲ್ಲಿಂದ ಆರಂಭ ಮಾಡೋಣ.
1: ಪಶು ಸಂಗೋಪನಾ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಮ್ಮ ಜಾನುವಾರು ಮಾಲೀಕರಿಗೆ ಪ್ರಾಣಿಗಳ ಆರೋಗ್ಯ ಹಾಗೂ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗಾಗಿ ಇರುವಂತಹ ಇಲಾಖೆ ಬೇಸಿಕಲಿ. ಅದರ ಜೊತೆಗೆ ನಾವು ಎನಿಮಲ್ ಹಸ್ಬೆಂಡ್ರಿ ಪಶುಪಾಲನಾ ಇದ್ರ ಬಗ್ಗೆನೂ ಚಿಕಿತ್ಸೆಯ ಜೊತೆಗೆ ನಮ್ಮ ಇಲಾಖೆಯಿಂದ ರೈತರಿಗೆ ಅವಶ್ಯಕವಿರುವ ಎಲ್ಲ ವಿಸ್ತೀರ್ಣ ಚಟುವಟಿಕೆ ಆಗಲಿ ಹಲವು ಯೋಜನೆಗಳನ್ನ ಸರ್ಕಾರ ಕೂಡ ಮಾಡಿದೆ. ಅದರ ಬೆನಿಫಿಟ್ ನಾವು ತಲುಪಿಸೋಕೆ ನಮ್ಮ ಇಲಾಖೆ ಮುಖಾಂತರ ನಾವು ಅದನ್ನ ಎಲ್ಲ ರೈತರಿಗೆ ತಲುಪಿಸ್ತೀವಿ.
0: ಸರ್, ಅಂತ ಸಂದರ್ಭದಲ್ಲಿ ಈಗ ಪ್ರಮುಖ ಯೋಜನೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವೆಗಳು ಕರ್ನಾಟಕ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ಕೊಡ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಹೇಳಿ ಒಂದು ಯೋಜನೆ ಇದೆ. ಅದರಡಿ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಏನ್ ಹೇಳ್ತೀವಿ, ಅದರಲ್ಲಿ ಕುರಿ ಹಾಗೂ ಮೇಕೆಗಳನ್ನ ಸ್ಥಾಪಿಸಲಿಕ್ಕೆ 50% ಸಹಾಯಧನ, ಕೋಳಿಗಳ ಘಟಕ ಸ್ಥಾಪಿಸೋದಿರಲಿ ಅದಕ್ಕೂ 50% ಸಹಾಯಧನ, ಹಂದಿ ಸಾಕಾಣಿಕೆಗಾಗಿನೂ 50% ಸಹಾಯಧನ ಇರುತ್ತೆ. ಹಾಗೆ ರಸಮೇವು ಏನಾದರೂ ಅವರು ಮಾಡಿಕೊಳ್ತೀವಿ ಅಂತ ಹೇಳಿ ಮೇವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇ ಅದಲ್ಲಿ ಅದಕ್ಕೂ 50% ಸಹಾಯಧನ ಇರುತ್ತೆ. ಕುರಿ ಹಾಗೂ ಆಡುಗಳ ಘಟಕಗಳನ್ನು ಸ್ಥಾಪಿಸಲು ಮ್ಯಾಕ್ಸಿಮಮ್ 1 crore ಅವರು ಘಟಕವನ್ನು ಸ್ಥಾಪಿಸಬಹುದು. ಅದರಲ್ಲಿ ಸುಮಾರು 50 lakh ಸಹಾಯಧನ ದೊರಕುತ್ತೆ. ಹಾಗೆ ಉಳಿದ ಕೋಳಿಗಳಲ್ಲಿ 30 lakh ಘಟಕದ ಯೋಜನೆ ಅದನ್ನ ನಾವು ಕೊಡ್ತೀವಿ. ಹಂದಿ ಸಾಕಾಣಿಕೆಗೂ ಸುಮಾರು 30-50 lakh ಘಟಕ ಯೋಜನೆ ಇರುತ್ತೆ. ಅದರಲ್ಲಿ 50% 50% ಸಬ್ಸಿಡಿ ಕೊಡ್ತೀವಿ ಸಹಾಯಧನವನ್ನ. ಹಾಗೆ ಮೇವು ಸಂಸ್ಕರಣಾ ಘಟಕಕ್ಕೆ 1 crore ವರೆಗೂ ಆ ಘಟಕದ ವೆಚ್ಚದಲ್ಲಿ 50% ಸಹಾಯಧನ ನೀಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಆನ್ಲೈನ್ ಅಪ್ಲಿಕೇಶನ್ ಇದೆ. ಎಲ್ಲರೂ ಗೂಗಲ್ಗೆ ಹೋಗಿ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ EDP ಅಂತ ಹೇಳಿ ಟೈಪ್ ಮಾಡಿದಲ್ಲಿ ತಕ್ಷಣ ಅದು ಓಪನ್ ಆಗುತ್ತೆ ಆ ವೆಬ್ಸೈಟು. ಅದರಲ್ಲಿ ನೀವೇ ನಿಮ್ಮ ಅಪ್ಲಿಕೇಶನ್ ಅನ್ನು ಅಪ್ಲೋಡ್ ಮಾಡಬಹುದು. ಯಾವುದೇ ಅಂದ್ರೆ ಮತ್ತೊಂದು ಆಫೀಸಿಗಾಗ್ಲಿ ಇನ್ನೊಂದು ಕಡೆ ಆಗಲಿ ಅಡ್ಡಾಡೋದು ತೊಂದರೆ ಆಗದಂಗೆ ನೇರವಾಗಿ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನ ಆನ್ಲೈನ್ ಮುಖಾಂತರನೇ ತಮ್ಮ ಅರ್ಜಿಯನ್ನ ಸಲ್ಲಿಸಬಹುದು. ಇದರಲ್ಲಿ
0: ಸರ್ ಆನ್ಲೈನ್ ಅಂತ ಹೇಳಿದ್ರೆ ಮತ್ತಿನ್ನೆಲ್ಲ ಫೆಸಿಲಿಟೀಸ್ ಸೌಲಭ್ಯಗಳು ಆನ್ಲೈನ್ ಮುಖಾಂತರ ರೈತರು ಮಾಡಬಹುದು ಏನಾದ್ರೂ?
1: ಇದರ ಜೊತೆಗೆ ಈಗ ಇದು NLM EDP ಪ್ರೋಗ್ರಾಮ್, ಇದರ ಜೊತೆಗೆ ನಾವು ಇನ್ಶೂರೆನ್ಸ್ ಸ್ಕೀಮುನು ಇದೆ ನಮ್ದು. ಜಾನುವಾರುಗಳಿಗೆ ಈಗಾಗಲೇ ವಿಮೆಯನ್ನು ಮಾಡಿಸಿ ಅದರಲ್ಲಿ 85% ಸಹಾಯಧನವನ್ನ ಸರ್ಕಾರ ನೀಡುತ್ತೆ. 15% ವಂತಿಗೆಯನ್ನ ರೈತರು ತುಂಬಬೇಕು. ಒಂದು ರಾಸಿಗೆ ಗರಿಷ್ಠ 60,000 ವಿಮೆಯನ್ನು ನಾವು ಕವರ್ ಮಾಡ್ತೀವಿ. ಅದರ ಜೊತೆಗೆ ಒಬ್ಬ ಫಲಾನುಭವಿ 5 ರಾಸುಗಳವರೆಗೆ ಈ ಪ್ರಯೋಜನ ಪಡೆದುಕೊಳ್ಬಹುದು.
0: ಸರ್, ರೈತರಿಗೆ ಈ ಜಾನುವಾರು ವಿಮಾ ಯೋಜನೆಯಿಂದ ಮತ್ತಾವ ರೀತಿ ಅನುಕೂಲವಾಗುತ್ತೆ ಸ್ವಲ್ಪ ತಿಳಿಸಿ.
1: ಈಗ ನಾವು ಈಗಾಗಲೇ ಇಲಾಖೆಯಿಂದ ರೈತರ ಜಾನುವಾರುಗಳ ರಕ್ಷಣೆಗಾಗಿ ಹಲವು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಅದರಲ್ಲಿ ಕಾಲು ಮತ್ತು ಬಾಯಿ ಬೇನೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಇದು. ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಇರುವಂತ ಪ್ರತಿಯೊಂದು ಜಾನುವಾರಿಗೆ, ದೊಡ್ಡ ಜಾನುವಾರಿಗೆ, ಕ್ಯಾಟ್ಲ್ಯಾಂಡ್ ಬಫೆಲೋ ನಾವೇನು ಹೇಳ್ತೀವಿ ದೊಡ್ಡ ಜಾನುವಾರು ಅಂತ, ಅವುಗಳ ಎಲ್ಲವಕ್ಕೂ ನಾವು ಪ್ರತಿಯೊಬ್ಬರ ಮನೆಗೆ ತೆರಳಿ ನಮ್ಮ ಲಸಿಕಾದಾರರು ಈ ಲಸಿಕಾಕರಣ ಮಾಡ್ತಾರೆ. ಈ ರೋಗದಿಂದ ನಾವು 2030 ಮುಕ್ತ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕರ್ನಾಟಕ ಈಗಾಗಲೇ ಆ ದಿಶೆಯತ್ತ ದಾಪುಗಾಲು ಹಾಕಿದೆ. ಉಳಿದ ರಾಜ್ಯಗಳು ಸ್ವಲ್ಪ ಹಿಂದೆ ಇದ್ರೂ ನಾವು 2030 ಈ ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಭರವಸೆ ನನಗಿದೆ. ಅದರ ಜೊತೆಗೆ ಎರಡನೇದಾಗಿ ಕಂದು ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಗಳಲೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಕುರಿ ಮತ್ತು ಆಡುಗಳಲ್ಲಿ ಕರಳು ಬೇನೆ, PPR ಮತ್ತೆ ನೀಲಿ ನಾಲಿಗೆ ರೋಗ ಅಂತ ಹೇಳಿದಾವೆ, ಈ ಎಲ್ಲಾ ರೋಗಗಳ ವಿರುದ್ಧ ಲಸಿಕಾಕರಣ ಕಾರ್ಯಕ್ರಮ ನಾವು 1 ವರ್ಷದ ವಿವಿಧ ಹಂತಗಳಲ್ಲಿ ಅವು ನಾವು ಈಗಾಗಲೇ ನಮ್ಮ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವರು ರೋಗ ಯಾವ ತಿಂಗಳಲ್ಲಿ ಉಲ್ಬಣಗೊಳ್ಳಬಹುದು ಅನ್ನೋದನ್ನ ನಮಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಅವಧಿಗಿಂತ ಮುನ್ನವಾಗಿ, ಕನಿಷ್ಠ 15 ದಿನ ಅಥವಾ 1 ತಿಂಗಳ ಮುನ್ನವಾಗಿ ಈ ಎಲ್ಲಾ ಲಸಿಕಾ ಕಾರ್ಯಕ್ರಮಗಳನ್ನ ನಾವು ಕೈಗೊಳ್ತಾ ಇರ್ತೀವಿ. ಈ ಲಸಿಕೆಯ ಹೊರತಾಗಿಯೂ ಕೆಲವೊಂದು ರೋಗಗಳಿಗೆ ಲಸಿಕೆ ಇಲ್ಲ. ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿರ್ಬೋದು ಅಥವಾ ಹೊಟ್ಟೆ ಉಬ್ಬಿ ಏನಾದರೂ ಪಾಯ್ಸನ್ ತಿಂದು ಆ ರೀತಿ ಸಾವನ್ನಪ್ಪಿದಾಗ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ನಷ್ಟ ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅವ್ರ ಇಡೀ ಕುಟುಂಬ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ತಮ್ಗೆ ಗೊತ್ತಿರಬಹುದು, ಪ್ರತಿಯೊಂದು ಜಾನುವಾರು ಬೆಲೆ 100,000 ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಈ ಹಣ ಬಹಳ ದೊಡ್ಡ ಮೊತ್ತವಾಗಿರೋದ್ರಿಂದ ಅವರಿಗೆ ಸಾವು ನೋವು ಉಂಟಾದಾಗ ದೊಡ್ಡ ಆಘಾತ ಆಗುತ್ತೆ, ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಇದರಿಂದ ಅವ್ರನ್ನ ರಕ್ಷಿಸಿಕೊಳ್ಳಕ್ಕೆ ನಾವು ಈ ವಿಮಾ ಯೋಜನೆಯನ್ನು ತಂದಿದ್ದೀವಿ. ಈ ವಿಮಾ ಯೋಜನೆಯಲ್ಲಿ ಆಕಸ್ಮಿಕವಾಗಿ ಉಂಟಾಗುವ ಸಾವುಗಳಿಗೆ ತಕ್ಷಣ ಪರಿಹಾರದ ಧನ ಸಿಗುತ್ತೆ. ಆ ಯಾವ ಜಾನುವಾರು ಇದು ಡೆತ್ ಆಗಿರುತ್ತೆ ಅದರದ್ದು ಬೆಲೆ ಎಷ್ಟಿದೆ ಆ ಸಂಪೂರ್ಣ ಬೆಲೆಯನ್ನು ಅವರ ಅಕೌಂಟಿಗೆ DBT ಮೂಲಕ ವಿಮಾ ಕಂಪನಿಯಿಂದ ಕೊಡ ಮಾಡಿಸ್ಲಾ. ಇದರ ಜೊತೆಗೆ ನಾವು ವಿಮೆಯನ್ನ ಮಾಡಿದವರಿಗೆ, ಕೆಲವೊಂದು ರೈತರು ಈ ವಿಮೆ ಯೋಜನೆಗೆ ಒಳಗಾಗದೇ ಇರಬಹುದು, ಅಂತವ್ರಿಗಾಗಿನೂ ನಮ್ಮ ರಾಜ್ಯ ಸರ್ಕಾರದಿಂದ 2 ಯೋಜನೆಗಳಿದ್ದಾವೆ. ಅದರಲ್ಲಿ ಅನುಗ್ರಹ ಎಕ್ಸ್ ಗ್ರೇಷಿಯಾ ಅಂತೇಳಿ ನಾವು ಒಂದು ಯೋಜನೆಯನ್ನು ಕರಿತೇವೆ. ಇದರಲ್ಲಿ ಯಾವುದೇ ರಾಸು ಡೆತ್ ಆದರೆ ಅದಕ್ಕೆ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ 15,000 ಮೊತ್ತವನ್ನು, ದೊಡ್ಡ ರಾಸು ಡೆತ್ ಆದರೆ, ಕರು ಆದರೆ ಅದಕ್ಕೆ 7,500, ಹಾಗೆ ಕುರಿ ಮತ್ತು ಆಡುಗಳಲ್ಲಿನೂ ಅದಕ್ಕೂ ಸಾವು ನೋವು ಉಂಟಾದಾಗ ಸೂಕ್ತವಾದ 7,500 ಅದರ ಬೆಲೆಗೆ ವಿಮೆಯನ್ನು ಕೊಡಮಾಡಲಾಗ್ತಿದೆ. ಇದು ಎಕ್ಸ್ ಗ್ರೇಷಿಯಾ ಯೋಜನೆ. ಇದು ಸರ್ಕಾರದಿಂದ ವಿಮೆಗೆ ಒಳಗಾಗದೆ ಇರುವಂಥ ಪ್ರಾಣಿಗಳಿಗೆ ದೊರಕುವಂಥ ಸೌಲಭ್ಯ.
0: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ ಸರ್ ವಿವರವಾದ ಮಾಹಿತಿ ಕೊಟ್ಟರೆ, ಇನ್ನೊಂದು ರೈತರಿಗೆ ಮೇವು ಅಭಿವೃದ್ಧಿಪಡಿಸಲು ಮತ್ತು ಗುಣಮಟ್ಟದ ಮೇವಿನ ಬೀಜಗಳನ್ನು ಪಡೆಯಲು ಇರುವ ಯೋಜನೆಗಳು ಯಾವುವು? ಅದರ ಬಗ್ಗೆ
1: ಈಗಾಗಲೇ ನಾವು ಸಾಕಷ್ಟು ಮೇವಿನ ಬೀಜಗಳನ್ನು ರೈತರಿಗೆ ಉಚಿತವಾಗಿ ಹಂಚ್ತಾ ಇದ್ದೀವಿ. ಇದರಲ್ಲಿ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಬರುತ್ತೆ, ಇದು ಬಿಳಿ ಗೋವಿನ ಜೋಳ, ಮೆಕ್ಕೆಜೋಳ ಅಂತ ನಾವು ಏನು ಹೇಳ್ತೀವಿ, ಸುಮಾರು 8-10-12 ಅಡಿಯಷ್ಟು ಎತ್ತರ ಬೆಳೆಯುತ್ತೆ. ಸಾಕಷ್ಟು ಕಾಳಗಿಂತ ಹೆಚ್ಚು ಮೇವಿನ ಭಾಗ ಏನಿರುತ್ತೆ ಅದು ಬೆಳೆಯೋದ್ರಿಂದ ಉತ್ತಮ ಮೇವು ಆಗಿ ಇದು ಇರುವುದರಿಂದ ಈ ಬೀಜಗಳನ್ನು ನಾವು ರೈತರಿಗೆ ಉಚಿತವಾಗಿ, ಯಾವ ರೈತರ ಹತ್ರ ನೀರಾವರಿ ಸೌಲಭ್ಯ ಇದೆ ಅಥವಾ ಅವರು ಬೆಳೆಯೋಕ್ಕೆ ಇಚ್ಛೆ ಪಡ್ತಾರೆ ಅಂಥವರಿಗೆ ನಾವು ಈ ಬೀಜಗಳನ್ನು ಕೊಡಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಜೋಳದ ಮೇವಿನ ಬೀಜಗಳು, ಆಮೇಲೆ ಅಲಸಂದಿ ಬೀಜ, ಹಾಗೆಯೇ ಇನ್ನೂ ಹುಲ್ಲಿನ ರೂಟ್ ಸ್ಟೆಮ್ ಅಂತ ಹೇಳಿ ಕೊಡ್ತೀವಿ. ಹುಲ್ಲು ಬೆಳೆಯೋಕ್ಕೇನು ಅವರಿಗೆ ಅವಶ್ಯಕ ಇರುವಂಥ ಸಾಮಗ್ರಿಗಳನ್ನು ನಮ್ಮ ಇಲಾಖೆ ಕೊಡಮಾಡ್ತಾ ಇದೆ.
0: ಖಂಡಿತ ಸರ್. ಆಗಲೇ ಲಸಿಕೆ ಬಗ್ಗೆ ಹೇಳಿದ್ರಿ, ಈಗ ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳು ಮತ್ತು ಯಾವುವು ಮತ್ತು ಅವು ಉಚಿತವೇ?
1: ನಮ್ಮಲ್ಲಿ ಎಲ್ಲಾ ಲಸಿಕೆಗಳು ಉಚಿತವಾಗಿಯೇ ಇದೆ. ಈಗಾಗಲೇ ನಾನು ತಮ್ಗೆ ಹೇಳಿದ್ದೀನಿ, ಕಾಲು ಮತ್ತು ಬಾಯಿಬೇನೆ ರೋಗದ ವಿರುದ್ಧ ಹಾಕುವಂತ ಲಸಿಕೆ ಆಗಿರ್ಬಹುದು, ಕಂದು ರೋಗದ ವಿರುದ್ಧ ನಾವು ಹಾಕುವಂತ ಲಸಿಕೆ ಆಗಿರ್ಬಹುದು, ದೊಡ್ಡ ಜಾನುವಾರುಗಳಲ್ಲಿ HS ಅಂದ್ರೆ ಹೆಮರೇಜಿಕ್ ಸೆಪ್ಟಿಸಿಮಿಯಾ, ಗಳಲೆ ರೋಗ, ಬ್ಲಾಕ್ ವಾಟರ್ ಅಂತ ಬರುತ್ತೆ ಚಪ್ಪೆ ಬೇನೆ ರೋಗ, ಈ ಎಲ್ಲಾ ರೋಗಗಳಿಗೆ ನಾವು ನೀಡಲಾಗುವ ಲಸಿಕೆ ಉಚಿತವಾಗಿಯೇ ಇರುತ್ತದೆ. ಇದರ ಜೊತೆಗೆ ಕುರಿ ಮತ್ತು ಆಡುಗಳಲ್ಲಿ ಎಂಟ್ರೋಟಾಕ್ಸೆಮಿ ಅಂತ ಬರುತ್ತೆ, ಕರುಳು ಬೇನೆ, ಅದರ ಜೊತೆಗೆ PPR ಅಂತ ಹೇಳಿ ಇನ್ನೊಂದು ರೋಗ, ನೀಲಿ ನಾಲಿಗೆ ರೋಗ, ಇವುಗಳಿಗೂ ನಾವು ಲಸಿಕೆಯನ್ನ ಇಲಾಖೆಯಿಂದ ಕೊಡಮಾಡ್ತೇವೆ. ಇದೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ.
0: ಸರ್, ಮೊಬೈಲ್ ಪಶು ಚಿಕಿತ್ಸಾ ಘಟಕಗಳು ಎಂದರೇನು ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಇವು ಹೇಗೆ ಸಹಾಯ ಮಾಡುತ್ತದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನಗರೀಕರಣ ಹೆಚ್ಚಾದಂಗೆ ನಮ್ಮ ಪ್ರತಿಯೊಂದು ಹಳ್ಳಿಗೆ, ನಮ್ಮ 500 ಪಂಚಾಯಿತಿಯಲ್ಲಿ ಸುಮಾರು 285 ನಮ್ಮ ಸಂಸ್ಥೆಗಳಿದ್ದಾವೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಂಸ್ಥೆಗಳು ಇಲ್ಲದೆ ಇರೋ ಹಳ್ಳಿಗಳಿಗೆ ಸೇವೆಯನ್ನು ತಲುಪಿಸಕ್ಕೆ ರೈತರಿಗೆ ತಮ್ಮ ಜಾನುವಾರನ್ನ ಅಥವಾ ಈಗಾಗಲೇ ರೋಗಗ್ರಸ್ತ ಜಾನುವಾರನ್ನ ಸಂಸ್ಥೆಗೆ ತೆಗೆದುಕೊಂಡು ಹೋಗುವಲ್ಲಿ ಇರುವಂತ ತೊಂದರೆಯನ್ನು ನಾವು ಮನಗಂಡು ಸರ್ಕಾರ ಏನ್ ಮಾಡಿದೆ, 1962 ಅಂತ ಹೇಳಿ ಒಂದು ಫೋನ್ ನಂಬರ್ಗೆ ಪಶು ಸಂಜೀವಿನಿ ಅಂತ ಒಂದು ಯೋಜನೆಯನ್ನು ಆರಂಭಿಸಿದೆ. ಈ ಪಶು ಸಂಜೀವಿನಿ ಯೋಜನೆಯಲ್ಲಿ ಒಂಬತ್ತು ಗಂಟೆಯಿಂದ 5 ಗಂಟೆವರೆಗೆ ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ತೊಂದರೆ ಆದಾಗ ಅವರು ಕರೆ ಮಾಡಿದರೆ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಸೇವೆಯನ್ನು ನೀಡುವಂತ ಯೋಜನೆ ಇದಾಗಿದೆ ಪಶು ಸಂಜೀವಿನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 17 ಪಶು ಸಂಜೀವಿನಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಒಬ್ಬರು ಪಶುವೈದ್ಯರು ಇರ್ತಾರೆ, ಒಬ್ಬರು ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ. ಅದರ ಜೊತೆಗೆ ನಮ್ಮದೇ ಆದ ವೆಹಿಕಲ್ ಇದೆ. ಆ ವೆಹಿಕಲ್ ಜೊತೆ ಅವಶ್ಯಕವಿರುವಂತಹ ಎಲ್ಲ ಔಷಧಿಗಳು ಸಾಮಗ್ರಿಗಳು ಇರ್ತವೆ. ಇದು ರೈತರ ಮನೆ ಬಾಗಿಲಿಗೆ ಹೋಗುವಂತದ್ದು, ಆದ್ರೆ ಇದಕ್ಕೆ ಸಮಯದ ಪರಿಮಿತಿ ಇದೆ, 9 ಗಂಟೆಯಿಂದ 5 ಗಂಟೆ. ಅಂದ್ರೆ ಈ ಪ್ರಯೋಜನ ರೈತರು ಪಡ್ಕೊಂಡಲ್ಲಿ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಇರುವಂತ ಸಿಬ್ಬಂದಿ ಕೊರತೆಯನ್ನು ಇದು ನೀಗಿಸುತ್ತೆ. ಅದರ ಜೊತೆಗೆ ಯಾವ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳು ಇಲ್ಲ ಅಲ್ಲಿನೂ ಉಚಿತವಾಗಿ ನಮ್ಮ ಇಲಾಖೆಯ ಸೇವೆಯನ್ನು ಪಡೆಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ.
0: ಪಶು ಸಂಜೀವಿನಿ ಅಂತ ಹೇಳಿದ್ರಿ ಸರ್, ಇದರ ಬಗ್ಗೆ ಬೆಳಗಾವಿಯ ರೈತರು ಹೌ ಅವೇರ್ ಆಗ್ತಾರೆ, ಅವೇರ್ನೆಸ್?
1: ನಾವು ಈಗಾಗಲೇ ಇದು 2 ವರ್ಷಗಳಿಂದ ನಡೀತಾ ಇರುವಂತಹ ಯೋಜನೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ ರೈತರಲ್ಲಿ. ನಮಗೆ ಪ್ರತಿ ತಿಂಗಳು ಕನಿಷ್ಠ 90 ಕೇಸುಗಳನ್ನು ನೋಡಬೇಕಂತ ಹೇಳಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿದೆ. ಆದರೆ ರಾಯಬಾಗದಂತ ತಾಲೂಕಿನಲ್ಲಿ 150-200 ಕೇಸುಗಳವರೆಗೆ ಅವರು ತಲುಪ್ತಾ ಇದ್ದಾರೆ. ಆದ್ದರಿಂದ ರೈತರಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ. ಕೆಲವೊಂದು ಈ ಸೇವೆ ಈ ಘಟಕದಲ್ಲಿ ಸಿಗದೇ ಇರುವಾಗ ಅದನ್ನು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಸಿಬ್ಬಂದಿ ಪೂರೈಸ್ತಾರೆ.
0: ಸರ್, ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹನ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಲಿನ ದರದ ಬಗ್ಗೆ ಯಾವಾಗಲೂ ಉತ್ಪಾದಕರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರು, ಅವರು ಎಷ್ಟು ಹೆಚ್ಚಿಗೆ ಮಾಡಿದರೂ ಅವರಿಗೆ ಕಡಿಮೆ ಅನಿಸೋದು ಸಹಜ. ಅದಕ್ಕೆ ಸರ್ಕಾರ ಇದನ್ನು ಮನಗಂಡು ನಾವು ಉಪಯೋಗದಾರರಿಗೆ ಕನ್ಸ್ಯೂಮರ್ಸ್ಗೆ ಹೊರೆ ಆಗ್ಲಾರ್ದಂಗೆ ಹಾಲಿನ ದರವನ್ನು ನಿರ್ಧರಿಸಿರುವುದರಿಂದ ಉತ್ಪಾದಕರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಲೀಟರ್ ಹಾಲು, ಈ ನಾವೇನು KMF ಅಂತ ಹೇಳ್ತೀವಿ, ಕೋಆಪರೇಟಿವ್ ಸೊಸೈಟಿಗಳಿದೆ, ಅಲ್ಲಿ ಹಾಲನ್ನು ಶೇಖರಿಸಿ ನಿಮಗೆ ನಂದಿನಿ ಮುಖಾಂತರ ತಲುಪಿಸ್ತಾರೆ. ಆ ಶೇಖರಣಾ ಘಟಕಗಳಲ್ಲಿ ಶೇಖರಣೆ ಆಗುವಂತ ಪ್ರತಿಯೊಂದು ಲೀಟರ್ ಹಾಲಿಗೆ ರೈತರು ಏನು ಕೊಡಮಾಡ್ತಾರೆ ಅವರಿಗೆ ಪ್ರತಿಯೊಂದು ಲೀಟರ್ಗೆ 5 ರೂಪಾಯಿ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ.
0: ಈಗ ರೈತರಿಗೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಷಯಗಳ ಬಗ್ಗೆ ತರಬೇತಿ ನೀಡಲು ಸರ್ಕಾರ ನಡೆಸುವ ಕಾರ್ಯಕ್ರಮಗಳು ಯಾವುವು ಸರ್?
1: ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3-4 ಟ್ರೈನಿಂಗ್ ಸೆಂಟರ್ಸ್ ಇದಾವೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವಂತ ಮಾಂತೇಶ್ ನಗರದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ. ಅದರ ಜೊತೆಗೆ ರೈತ ತರಬೇತಿ ಕೇಂದ್ರ ಅಂತೇಳಿ ನಮ್ಮ ಬೆಳಗಾವಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಇದೆ. ಅದರ ಜೊತೆಗೆ ಕೋಳಿ ಕುಕ್ಕುಟ ಉದ್ಯಮಕ್ಕೆ ಸಹಾಯಕ ಆಗಲಿ ಅಂತೇಳಿ ನಾವು KCPF ಕುಕ್ಕುಟ ಮಂಡಳಿ ಅಂತಿದೆ, ಅವರದು ಒಂದು ತರಬೇತಿ ಕೇಂದ್ರ ನಮ್ಮಲ್ಲಿದೆ. ಇವರೆಲ್ಲರೂ ನಮ್ಮ ರೈತರಿಗೆ ಅವಶ್ಯಕವಿರುವಂತ ವೈಜ್ಞಾನಿಕ ಸಾಕಾಣಿಕೆಗಾಗಿ ಬೇಕಾದಂತ ಜ್ಞಾನವನ್ನು ಕೊಡಮಾಡ್ತಾರೆ. ಅದರ ಜೊತೆಗೆ ಇವರು ಪ್ರಮಾಣ ಪತ್ರಗಳನ್ನು ನೀಡ್ತಾರೆ. ಈ ಪ್ರಮಾಣ ಪತ್ರಗಳಿಂದ ಅವರಿಗೆ ಸಾಲಕ್ಕಾಗಿ ಅರ್ಜಿ ಹಾಕುವುದಾಗಲಿ, NLM EDP ಅರ್ಜಿ ಹಾಕುವುದಾಗಲಿ, ಈ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ, ಅದನ್ನು ನಾವು ಪೂರೈಸ್ತಾ ಇದ್ದೀವಿ. ನಾವೇನು ತರಬೇತಿ ಕೊಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಎಮ್ಮೆ ಮತ್ತು ಆಕಳುಗಳನ್ನು ವೈಜ್ಞಾನಿಕವಾಗಿ ಹೈನುಗಾರಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ 2 ದಿನದಿರುತ್ತೆ. ಕುರಿ ಮತ್ತು ಆಡು ಸಾಕಾಣಿಕೆಗಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರದ್ದು ಅದು 2 ದಿನದ ತರಬೇತಿ ಇರುತ್ತೆ. ಇದರ ಜೊತೆಗೆ ಹಂದಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ, ಮತ್ತೆ ಕೋಳಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದೇ ಮೊದಲ ಬಾರಿಗೆ ಕುಕ್ಕುಟ ಸಂಜೀವಿನಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತ ಮಾನ್ಯ ರಾಹುಲ್ ಶಿಂದೆ ಸಾಹೇಬರು ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ. ಇದರ ಮುಖಾಂತರ ನಾವು 500 ಗ್ರಾಮ ಪಂಚಾಯತಿಗಳಲ್ಲಿ 1,000 ತತ್ತಿ ಕೊಡುವಂತ ಅಂದ್ರೆ ಲೇಯರ್ಸ್ ಅಂತ ಏನು ಹೇಳ್ತೀವಿ ಅಂತ ಕೋಳಿಗಳ ಘಟಕಗಳನ್ನು ಸ್ಥಾಪಿಸಿ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಇದರ ಮ್ಯಾನೇಜ್ಮೆಂಟ್ ಅನ್ನು ಕೊಟ್ಟು ಪಂಚಾಯತಿಯಿಂದ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಟ್ಟು ಇದನ್ನು ನಡೆಸಿದ್ದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ನಮ್ಮ ಇದೇ ಇಲಾಖೆಯಿಂದ ಆಗಲಿ ನರೇಗಾ ಸ್ಕೀಮು ಮತ್ತು ಪಂಚಾಯತಿ ಅವರಿಂದ ಸೇರಿ ಇದನ್ನು ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿನೂ ಆಗುತ್ತೆ ಮತ್ತು ಪಶುಸಂಗೋಪನಾ ಇಲಾಖೆಯ ಮೂಲಭೂತ ಸೌಕರ್ಯದಲ್ಲಿ ವೃದ್ಧಿನೂ ಆಗುತ್ತೆ ಅನ್ನೋ ಒಂದು ಘನ ಉದ್ದೇಶದಿಂದ ಮಾನ್ಯರು ನಮಗೆ ನಿರ್ದೇಶನ ನೀಡಿದ್ದಾರೆ. ಈ ದಿಶೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮುಂದಿನ ಕೆಲವು ತಿಂಗಳಲ್ಲಿ ಇದು ಫ್ರೂಟ್ಫುಲ್ ಆಗುತ್ತೆ.
2: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ, ಸರ್, ರಾಜ್ಯದಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇರುವ ಯೋಜನೆಗಳು ಮತ್ತು ಅವುಗಳ ಮಹತ್ವ.
2: ಎರಡು ಯೋಜನೆಗಳು ತಳಿಯ ಅಭಿವೃದ್ಧಿಗಾಗಿ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿದೆ. ಒಂದು ಅಮೃತ ಸಿರಿ ಮತ್ತು ಅಮೃತ ಧಾರೆ ಅಂತ ಇವನ್ನು ಕರಿತಾ ಇದ್ದೀವಿ. ಈ ಯೋಜನೆಗಳಲ್ಲಿ ನಾವು ಈ ನಮ್ಮ ಸ್ಥಳೀಯ ತಳಿಗಳೇನಿದ್ದಾವೆ, ಸ್ಥಳೀಯ ತಳಿಗಳಾದ ಅಮೃತ್ ಮಹಲ್ ಆಗಿರ್ಬೋದು, ಹಳ್ಳಿಕರ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಈ ತಳಿಗಳು ಮುಖ್ಯವಾಗಿ ಇವು ಈ ನಾವು ವಿದೇಶಿ ತಳಿಗಳನ್ನು ಎಸ್ಪೆಷಲಿ ನಾವು ಹೋಲ್ಸ್ಟೈನ್ ಫ್ರಿಜಿಯನ್ ಎಚ್ ಎಫ್ ಅಂತ ಹೇಳ್ತೀವಿ ಮತ್ತು ಜರ್ಸಿ ಅಂತ ಹೇಳ್ತೀವಿ, ಈ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಇವುಗಳು ಹಾಲಿನ ಇಳುವರಿಯನ್ನು ಬಹಳಷ್ಟು ಹೆಚ್ಚಿಗೆ ಕೊಡೋದ್ರಿಂದ ಈ ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದ್ದಾವೆ. ಅದರ ಜೊತೆಗೆ ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು, ಆನುವಂಶೀಯತೆಯಲ್ಲಿ ವಿವಿಧತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಸಂರಕ್ಷಿಸಿಕೊಳ್ಬೇಕಾಗಿದೆ. ಆ ಸ್ಥಳೀಯ ತಳಿಗಳಾದ ಈಗ ನಾನೇನು ಹೇಳಿದೆ, ದೇವನಿ, ಕಿಲಾರಿ, ಅಮೃತ್ ಮಹಲು ಮತ್ತು ಹಳ್ಳಿಕಾರ್ ಅಂತ ಇಂಥ ತಳಿಗಳಿಗೆ ನಮ್ಮದೇ ಆದಂಥ ಕ್ಷೇತ್ರಗಳಿದ್ದಾವೆ, ಫಾರ್ಮ್ಸ್ ಇದ್ದಾವೆ. ಅಲ್ಲಿ ಇವುಗಳ ಕರುಗಳನ್ನು ಬೆಳೆಸಿ ದೊಡ್ಡದು ಮಾಡಿ ಇದನ್ನು ಆ ಜಾನುವಾರಿನ ಮೂಲ ಬೆಲೆಯ 25% ಬೆಲೆಗೆ ಶಾಸಕರಿಂದ ಪ್ರಮಾಣ ಪತ್ರ ಪಡೆದುಕೊಂಡು ಬಂದಂಥ ರೈತರಿಗೆ ನಾವು ಈ ಜಾನುವಾರುಗಳನ್ನು ಕೊಡ್ತೀವಿ. ಅಂದರೆ 100 ರೂಪಾಯಿ ಇದ್ರೆ ಬರೀ 25 ರೂಪಾಯಿ ಅವ್ರು ಪೇ ಮಾಡೋದು, 75 ರೂಪಾಯಿ ಅಷ್ಟು ಸಬ್ಸಿಡಿ ಆಗುತ್ತೆ. ಇದು ಅಮೃತ ಧಾರೆ ಮತ್ತು ಅಮೃತ ಸಿರಿ ಅನ್ನೋ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ.
1: ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯಿಂದ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು. ಈಗ ಮುಖ್ಯವಾಗಿ ಪಶು ಸಂಗೋಪನೆ ಇಲಾಖೆಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಒದಗಿಸುವ ಇತರ ಸೌಲಭ್ಯಗಳು ಮತ್ತು ಸಲಹೆಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ.
2: ರೈತರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯನ್ನು ಅವರು ಅಳವಡಿಸ್ಕೋಬೇಕು. ಇದಕ್ಕಾಗಿ ಮೊದಲನೇದಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ, ಎರಡನೇದಾಗಿ ವಿಮಾ ಯೋಜನೆ, ಮೂರನೇದಾಗಿ ಸಾಲ ಸೌಲಭ್ಯ. ಈ ಎಲ್ಲ ಸೌಲಭ್ಯಗಳ ಜೊತೆಗೆ ನಾವು ಅವರ ಹಳ್ಳಿಗೆ ಹೋಗಿ, ಈಗ ಎಲ್ಲಿ ನಮ್ಮ ಸಂಸ್ಥೆಗಳು ಇರೋದಿಲ್ಲವೋ ಅಂಥ ಹಳ್ಳಿಗಳಿಗೆ ನಾವು ಜಾನುವಾರು ಚಿಕಿತ್ಸಾ ಶಿಬಿರ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಕರುಗಳ ಪ್ರದರ್ಶನ ಅಂತ ಮಾಡ್ತಿದ್ದೀವಿ. ಕರುಗಳ ಪ್ರದರ್ಶನ ಅಂದರೆ ಎಲ್ಲರೂ ತಮ್ಮ ಕರುಗಳನ್ನು ತಂದು ಅಲ್ಲಿ ಪ್ರದರ್ಶಿಸ್ತಾರೆ, ಅತಿ ಉತ್ತಮವಾದ ಕರುವಿಗೆ ನಾವು ಬಹುಮಾನವನ್ನು ನೀಡ್ತೀವಿ. ಇದರಿಂದ ಉಳಿದ ರೈತರಿಗೂ ತಮ್ಮ ಕರುಗಳನ್ನು ವೈಜ್ಞಾನಿಕವಾಗಿ ಮತ್ತು ಸಾಕಷ್ಟು ಆಹಾರ ನೀಡಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬಹುದು ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕೆ ನಾವು ಈ ಯೋಜನೆ ಬಳಸ್ತೀವಿ. ಪಶು ಚಿಕಿತ್ಸಾ ಶಿಬಿರದಲ್ಲಿ ಈಗಾಗಲೇ ರೈತರಿಗೆ ತೊಂದರೆ ಇದ್ದರೆ ನಮ್ಮಲ್ಲೇ ಇರುವಂತಹ ನುರಿತ ತಜ್ಞ ವೈದ್ಯರನ್ನ, ಪಶು ವೈದ್ಯರನ್ನ ಕರೆದುಕೊಂಡು ಹೋಗಿ, ಈಗ ಗೈನಕಾಲಜಿ ಆಗಿರ್ಬೋದು, ಮತ್ತೊಂದು ಫೀಲ್ಡ್ ಅಲ್ಲಿ ಯಾರು MSc PhD ಮಾಡಿರ್ತಾರೆ, ಹೆಚ್ಚಿನ ಇದನ್ನ ಜ್ಞಾನ ಹೊಂದಿರ್ತಾರೆ, ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ರೈತರ ತೊಂದರೆಗಳನ್ನ ನಿವಾರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ಸ್ಕೂಲ್, ಈವನ್ ಸ್ಕೂಲ್ ಕಾಲೇಜಸ್ಗೆ ಹೋಗಿ ನಾವು ಮೊಟ್ಟೆ ಸೇವನೆಯಿಂದ ಆಗುವಂಥ ಲಾಭಗಳು ಏನಿದ್ದಾವೆ ಇದನ್ನು ನಾವು ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದರ ಜೊತೆಗೆ ರೇಬಿಸ್ನಂಥ ಈಗೇನು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗ ಇರುತ್ತೆ, ಅದು ಯಾವ ರೀತಿ ಬರುತ್ತೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು, ನಾಯಿ ಕಚ್ಚಿದಾಗ ಏನು ಮಾಡಬೇಕು, ಇಂಥ ಎಲ್ಲ ಇದನ್ನು ನಮಗೆ ನಾವು ಎಲ್ಲ ನಮ್ಮ ಪಶುವೈದ್ಯರಿಗೆ ತಮ್ಮ ಸ್ಥಳೀಯವಾಗಿರುವಂತಹ ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ತಿಳಿಹೇಳಿಕೆ ಕೊಡುವಂಥ ಕಾರ್ಯಕ್ರಮ ಇದು. ಇದರಲ್ಲಿ ಅವರೆಲ್ಲ ಹೋಗಿ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ, ಅದರ ಪ್ರಕಾರ ಪ್ರತಿಯೊಂದು ಆಯ್ದ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮತ್ತು ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಇದೆಲ್ಲ ಜೊತೆ ವಿಮಾ ಯೋಜನೆ ಬಹಳ ಮುಖ್ಯ. ಯಾವ್ದಾದ್ರು ಆರ್ಥಿಕ ತೊಂದರೆ ಆದಾಗ ರೈತರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡೋದು ಈ ವಿಮಾ ಯೋಜನೆ. ಇದರ ಜೊತೆಗೆ ಹಾಲಿಗೆ ನಾವು ಕೊಡ್ತಕ್ಕಂತ ಪ್ರೋತ್ಸಾಹಧನ, ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನಮ್ಮ ರೈತರ ಆರ್ಥಿಕತೆ ಏನಿದೆ, ಅವರ ಇನ್ಕಮ್ ಏನಿದೆ, ಅದು ಎರಡು ಪಟ್ಟ. ಇದನ್ನ ಮಾಡುವ ದಿಕ್ಕಿನಲ್ಲಿ ಇದು ಹೈನುಗಾರಿಕೆಯಿಂದ ಆಗುವಂತದ್ದು. ಇದರ ಜೊತೆಗೆ ನಾವು ಪ್ರಾಣಿಗಳನ್ನ ಸಾಕಿದಾಗ ಬರುವಂತ ಫಾರ್ಮ್ಯಾಡ್ ಮೆನ್ಯೂರ್ ಏನಿದೆ, ಎಸ್ಪೆಷಲಿ ಗೊಬ್ಬರ ಇರಬಹುದು, ಅದು ಕೋಳಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಅಥವಾ ದನಗಳಿಂದ ಬರುವಂತ ಗೊಬ್ಬರ, ಅದನ್ನು ಮುಂದೆ ಎನ್ರಿಚ್ ಮಾಡಿ ಅದಕ್ಕೆ ರಾಕ್ ಫಾಸ್ಫೇಟ್ ಹಾಕಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಒಂದು ಮಾಡ್ತಾ ಇದೀವಿ ನಾವು ಆ ಯೋಜನೆಯನ್ನು. ಆಮೇಲೆ ಅದರ ಜೊತೆಗೆ ಬಯೋಗ್ಯಾಸ್ ಯೋಜನೆ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳ ಉದ್ದೇಶ ಏನಂದ್ರೆ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಿ, ರೈತರು ಮುಖ್ಯವಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ, ಆದರೆ 3-5 ವರ್ಷಕ್ಕೆ ಒಂದು ಸೈಕಲ್ ನಲ್ಲಿ ಅತಿವೃಷ್ಟಿ ಆಗ್ತಿರ್ಬೋದು ಅಥವಾ ಮಳೆಯ ಕೊರತೆ ಆಗ್ಬೋದು, ಈ ಎಲ್ಲಾ ಬಾಧಕಗಳನ್ನ ತಡೆದುಕೊಳ್ಳಕ್ಕೆ ಅವರಿಗೆ ಇದು ನಮ್ಮ ಹೈನುಗಾರಿಕೆ ಏನಿದೆ ಪೂರಕವಾದ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ. ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕ ತೊಂದರೆ ಇದ್ದಾಗ ಆರ್ಥಿಕವಾಗಿ ಅವರು ಸಬಲರಾಗಕ್ಕೆ ಇದು ಸಹಾಯ ಮಾಡ್ತಿದೆ.
1: ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ, ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರವಿ ಸರ್ ಅವರು. ಡಾಕ್ಟರ್ ಸರ್, ಈಗ ರೇಬಿಸ್ ಬಗ್ಗೆ ನೀವು ಹೇಳಿದ್ರೆ ಏನ್ ಮಾಡಬೇಕು ಅಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ, ಅದು ಒಬ್ರು ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಏನ್ ಹೇಳ್ತಾರೆ, ಏನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ.
2: ಜಗತ್ತಿನಾದ್ಯಂತ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರ ರೇಬಿಸ್ ರೋಗ ಉಳಿದುಕೊಂಡಿದೆ, ಉಳಿದ ಎಲ್ಲ ದೇಶಗಳ ರೇಬಿಸ್ ಅನ್ನ ಅದರಿಂದ ಹೊರಗೆ ಬರುವಲ್ಲಿ ಈಗಾಗಲೇ ಸಫಲ ಆಗಿದ್ದಾವೆ. ನಮ್ಮಲ್ಲಿರುವಂತ ಜನಸಂಖ್ಯೆ ಮತ್ತೆ ಪ್ರಾಣಿಗಳಿಂದ ಇರಬಹುದಾದಂತ ತಿಳುವಳಿಕೆ ಮಾಹಿತಿ ಕೊರತೆಯಿಂದ ಈ ರೋಗ ಇನ್ನೂ ನಮ್ಮಲ್ಲಿದೆ. ಈಗಾಗಲೇ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳಿ ಭಾರತದಲ್ಲಿ 2035 ನಾವು ರೇಬಿಸ್ ಮುಕ್ತ ಆಗಬೇಕನ್ನುವಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 3 ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ. ಮೊದಲೇದಾಗಿ ಹ್ಯೂಮನ್ ಹೆಲ್ತ್ ಆರೋಗ್ಯ ಇಲಾಖೆಯವರಿದ್ದಾರೆ, ಪಶುವೈದ್ಯಕೀಯ ಇಲಾಖೆ. ಇದರ ಜೊತೆಗೆ ಪರಿಸರವನ್ನು ನಾವು ಯಾವ ರೀತಿ ಇದನ್ನು ಮಾಡಬೇಕನ್ನೋದು ಮುಖ್ಯವಾಗಿ ಇರೋದರಿಂದ ಉಳಿದ ಇಲಾಖೆಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಅಗ್ರಿಕಲ್ಚರ್ನವರಾಗಲಿ, ಉಳಿದವ್ರನ್ನು ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಈ ಎಸ್ಪೆಷಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಈ ಅರಣ್ಯದ ಪ್ರಾಣಿಗಳು, ಕಾಡು ಪ್ರಾಣಿಗಳಲ್ಲಿ ಯೂಶುವಲಿ ಇದು ರೇಬಿಸ್ ಏನಿರುತ್ತೆ, ರಿಸರ್ವಾಯರ್ ಹೋಸ್ಟ್ ಅಂತ ಕರಿತೀವಿ, ಅದರಲ್ಲಿ ರೇಬಿಸ್ ಇದು ವೈರಸ್ನಿಂದ ಬರುವಂಥ ರೋಗ. ಈ ವೈರಸ್ ಆ ಪ್ರಾಣಿಗಳಲ್ಲಿ ಇರುತ್ತೆ. ಅವು ತಮ್ಮ ಆಹಾರಕ್ಕಾಗಿ ಹಳ್ಳಿಗಳಿಗೆ ಎಂಟರ್ ಆದಾಗ ನಾಯಿಗಳಿಗೆ ಕಚ್ಚೋದಾಗಲಿ ಅಥವಾ ಅದರ ಜೊಲ್ಲಿನಿಂದಾಗಲಿ ಆ ಪ್ರಾಣಿಗಳಿಗೆ ಬರುತ್ತೆ, ಅದು ಮುಂದೆ ಹಾಗೆ ಸಿಟಿಗಳಿಗೂ ಮತ್ತು ಉಳಿದ ಜಾಗಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆ ಕಾಡಿನಂಚಿನ ಗ್ರಾಮಗಳಲ್ಲಿ ಇರುವಂಥ ಎಲ್ಲ ಈ ನಾಯಿ ಮತ್ತು ರೇಬಿಸ್ ಬರಬಹುದಾದಂಥ ಎಲ್ಲ ಪ್ರಾಣಿಗಳಿಗೆ ಲಸಿಕಾಕರಣ ಮಾಡ್ತೀವಿ. ಅದರಿಂದ ನಾಯಿಗಳಿಂದ ಕಾಡಿನ ಪ್ರಾಣಿಗಳಿಗೂ ಹೋಗಬಾರ್ದು, ಕಾಡಿನ ಪ್ರಾಣಿಗಳಿಂದ ನಾಡಿನ ಪ್ರಾಣಿಗಳಿಗೂ ಈ ರೇಬಿಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಳ್ತೀವಿ. ಕೆಲವೊಂದು ಬ್ಯಾಟ್ಸ್ ಮುಖಾಂತರನೂ ಇದಾಗುತ್ತೆ, ಬಟ್ ಅವು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಅವು ಇಲ್ಲ, ಆದ್ದರಿಂದ ಅದರ ಬಗ್ಗೆ ನಾವು ಬಹಳಷ್ಟು ಚಿಂತಿತರಾಗುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ, ಇದು ಸ್ಥಳೀಯ ಏನು ಸಂಸ್ಥೆಗಳು ಇರ್ತವೆ, ಮುನ್ಸಿಪಾಲ್ಟಿ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಆಮೇಲೆ ಕಾರ್ಪೊರೇಷನ್ ಆಗಲಿ, ಇವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ನೀಡಲಾಗಿದೆ. ಏನಂದರೆ ಸ್ಟ್ರೇ ಆನಿಮಲ್ಸ್, ಸ್ಟ್ರೇ ಡಾಗ್ಸ್ ಏನಿರ್ತವೆ, ಬೀದಿ ನಾಯಿಗಳು, ಬೀದಿ ನಾಯಿಗಳನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ, ಅದರ ಸಂತತಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಇರುವಂಥ ಒಂದೇ ಒಂದು ಮಾನವೀಯ ಮಾರ್ಗ ಅಂದರೆ ಅವಕ್ಕೆ ABC ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ. ABC ಅಂದರೆ ಸಂತಾನ ಶಸ್ತ್ರ ಚಿಕಿತ್ಸಾ ವಿಧಾನ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮೇಲ್ ಫಿಮೇಲ್ ಏನು ಸ್ಟ್ರೇ ಡಾಗ್ಸ್ ಇರ್ತವೆ ಅಡಲ್ಟ್ ಏಜಿಗೆ ಬರುವಂಥವು, ಅವನ್ನೆಲ್ಲ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತೆ. ಅದರಿಂದ ಆ ಸಂತತಿ ಅಲ್ಲಿಗೆ ನಿಂತು ಮುಂದುವರಿಯದೆ ನಾಯಿಗಳ ಸಂಖ್ಯೆ ಏನಿರುತ್ತೆ ಅದು ಒಂದು ಸ್ಟೇಬಲ್ ಆಗುತ್ತೆ. ಎರಡನೇದು ಸಂತಾನಹರಣ ಶಸ್ತ್ರ ಚಿಕಿತ್ಸೆದ ಜೊತೆಗೆ ಪ್ರತಿಯೊಂದು ನಾಯಿಗಳಿಗೆ ನಾವು ರೇಬಿಸ್ ಅದು ತನ್ನ ಲೈಫ್ ಟರ್ಮಲ್ಲಿ ಈ ರೋಗದಿಂದ ರೋಗದ ವಿರುದ್ಧ ಆ್ಯಂಟಿಬಾಡೀಸ್ ಇರ್ತವೆ ಅದಕ್ಕೆ ಮುಕ್ತ ಆಗುತ್ತೆ. ಅದರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಸ್ಟ್ರೇ ಆ್ಯನಿಮಲ್ಲಿಗೆ ನಮ್ಮಲ್ಲಿ ಸುಮಾರು 61,000 ಡಾಗ್ ಪಾಪ್ಯುಲೇಷನ್ ಇದೆ, 61,000ಕ್ಕೂ ಸಾಕಾಗುವಷ್ಟು ಲಸಿಕೆಯನ್ನು ನಮ್ಮ ಇಲಾಖೆಗೆ ನೀಡಿರ್ತಾರೆ. ಅದನ್ನು ನಾವು ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಾಯದೊಂದಿಗೆ, ಯಾಕಂದರೆ ರಿಸ್ಟ್ರೇನಿಂಗ್ ಆಫ್ ಎನಿಮಲ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಹಿಡಿದುಕೊಳ್ಬೇಕು. ಸ್ಟ್ರೇ ಎನಿಮಲ್ ನಾವು ಹಾಗೆ ಡೈರೆಕ್ಟ್ ಈ ವ್ಯಾಕ್ಸಿನೇಷನ್ ಮಾಡೋಕ್ಕಾಗೋದಿಲ್ಲ. ಗ್ರಾಮಸ್ಥರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತ್

0: ಪಂಚಾಯತ್ ಸಹಾಯದಿಂದ ಅವರು ನಮಗೆ ಈ ರಿಸ್ಟ್ರೈನಿಂಗ್ ಅಲ್ಲಿ ಹೆಲ್ಪ್ ಮಾಡಿದ್ರೆ ಅವ ಎಲ್ಲ ಪ್ರಾಣಿಗಳಿಗೆ ನಾವು ಉಚಿತವಾಗಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾ ಇದೀವಿ, ಪ್ರತಿ ವರ್ಷ ಮಾಡ್ತಾ ಇದೀವಿ. ರಿಸ್ಟ್ರೈನಿಂಗ್ ಎಲ್ಲಿ ಆಗಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಕವರ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಕಾರ್ಪೊರೇಷನದ ಮುಖ್ಯ ಕೆಲಸ ತಾವೆಲ್ಲ ನೋಡಿರ್ಬೋದು, ABCಗೆ ಅಂತೇಳಿ ಟೆಂಡರ್ ಮಾಡಿರ್ತಾರೆ, ಅಲ್ಲಿ ಸ್ಟರ್ಲೈಜೇಷನ್ ಪ್ರೋಗ್ರಾಮ್ ಆಗುತ್ತೆ. ಆ ಸ್ಟರ್ಲೈಜೇಷನ್ ಮಾಡಿದ ನಾಯಿಯ ಎಡಗಡೆ ಕಿವಿ ಭಾಗವನ್ನು 1 cm ಕಟ್ ಮಾಡಿರ್ತಾರೆ. ಆ ಕಟ್ ಆಗದೇ ಇರುವಂಥ ಎನಿಮಲ್ಲು ಇನ್ನೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ತಾವು ಕಾರ್ಪೊರೇಷನ್ ಸಹಾಯವಾಣಿಗೆ ಕರೆ ಮಾಡಿದರೆ ಆ ನಾಯಿಗಳನ್ನು ಹಿಡಿದುಕೊಂಡು ಮತ್ತೆ ಸಂತಾನ ಚಿಕಿತ್ಸೆ ಮಾಡಿ ಬಿಡ್ತಾರೆ. ಈ ರೀತಿ ಪ್ರತಿಯೊಂದು ನಾಯಿನೂ ಅಟ್ಲೀಸ್ಟ್ 70% ಇನ್ ಎ ಇಯರ್ ಅಂತ ಹೇಳಿ ನಮಗೆ ಟಾರ್ಗೆಟ್ ಇದೆ. ಆ ರೀತಿ ನಾವು ಮಾಡಿದ್ದೇ ಆದಲ್ಲಿ ರೇಬಿಸನ್ನು ಆಮೂಲಾಗ್ರವಾಗಿ ನಾವು ನಮ್ಮ ದೇಶದಿಂದ ಮೂಲೋತ್ಪಾಟನೆ ಮಾಡಬಹುದು.
1: ವಿವರವಾದ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಸರ್. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ?
0: ನಿಜವಾಗ್ಲೂ ತಾವು ಮಾಡ್ತಕ್ಕಂತ ಕಾರ್ಯಕ್ರಮ ಬಹಳ ಶ್ಲಾಘನೀಯ. ತಾವು ಈಗಾಗಲೇ ನಾನು ನೋಡಿದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ. ಒಂದು ದಿನದಲ್ಲಿಯೇ ಸುಮಾರು 15 ತಾಸವರೆಗೆ ಕೆಲಸ ಮಾಡ್ತಿದ್ದೀರಿ. ತಮ್ಮಗಳ ಮುಖಾಂತರ ನಮ್ಮ ರೈತರಿಗೆ ನಾನು ತಲುಪಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ, ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಲಿ, ತಾವು ಇನ್ನೂ ಯಶಸ್ಸಿನ ಇದನ್ನು ತಲುಪಲಿ ಅಂತ ಹೇಳಿ ನಾನು ಬಯಸ್ತೇನೆ.
1: ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ. ಆ್ಯಂಡ್ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶು ಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಆ್ಯಂಡ್ ನಮಸ್ಕಾರ.
0: ತಮಗೂ ಧನ್ಯವಾದ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town. KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab, and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
1: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲುಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 ಸಾರಜನಕ 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13-100 kg, 16-20-0 complex 100 kg ಅಥವಾ 12-32-16 complex 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15 17 17 17 19 19 19 20 20 0 13 10 26 26 12 32 16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುವ

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Pharmacy College, ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 1244 0322 ಅಥವಾ www.kletech.ac.in ಗೆ ಭೇಟಿ ನೀಡಿ.
1: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೆ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ, ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ ಶೇಕಡಾ 25 ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ, ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಸೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ, ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 2473777।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೆ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ HD ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ SS ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ CI ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟಬಾಧೆ ಕಂಡು ಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡಾ 18.5, SSC 0.3 ಮಿಲಿಲೀಟರ್ ಮತ್ತು 13:045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡಾ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡಾ 9.5 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and
1: Medical Center. Belagaviyalli Nutanavagi Arambhavagalide. One Life Ambika Infra Build and Kore Developers. Prastutapadisuva One Life. ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಈ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98-21222. Visit kcpt.kaher.edu.in. KLE College of Physiotherapy, empowering your future in healthcare.
2: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೊಳೆಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: बेळगावचा नवा माणाचा शिखर, लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत, सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9 क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि सुसंस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमच्या स्वप्नातील घर बुक करा. संपर्क 9604-77279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448-14503 ಹಾಗೂ 8123-87-1607.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್

0: ಯೋಗದೊಳಗೆ ತೊಡ್ಕೊಂಡೆ. ಯೋಗದಿಂದ ನನಗೀಗ ಸುಮಾರು 40ಕ್ಕಿಂತ ಹೆಚ್ಚು ಶಿಬಿರಗಳನ್ನು ಮಾಡಿದ್ದೀನಿ. ಆಮೇಲೆ ಒಂದು ಪುಸ್ತಕನೂ ಬರೆದಿದ್ದೀನಿ ಸರ್. ಆಮೇಲೆ ಸುಮಾರು ಒಂದು 60ಕ್ಕಿಂತ ಹೆಚ್ಚು ಆಸನಗಳನ್ನು ಮಾಡ್ತೀನಿ. ಹಿಂಗಾಗಿ ನನಗೆ ಇವತ್ತಿಗೆ ಯಾವುದೇ ಆಸ್ಪತ್ರೆಯ ನಂಟು ಇಲ್ಲವೇ ಇಲ್ಲ. ಈಗ 71 ವರ್ಷ ನನಗೀಗ, ರಿಟೈರ್ಡ್ ಆಗಿ 11 ವರ್ಷ ಆಯ್ತು. ಅದಕ್ಕೆ ಒಟ್ಟು ಯೋಗದೊಳಗೆ ದೊಡ್ಡ ಶಕ್ತಿ ಐತೆ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ನನಗೆ ಗೊತ್ತಾಗ್ಬಿಟ್ಟದ. ಅದರಿಂದ ತರಬೇತಿ ನಮ್ಮಲ್ಲಿನೂ ಬೇರೆ ಬೇರೆ ಕಡೆ ಸ್ಕೂಲ್ಗಳಿಗೂ ಆಮೇಲೆ ಟೀಚರ್ಗಳಿಗೂ ಎಲ್ಲ ಎಲ್ಲ ಕೊಡ್ತಾ ಇದ್ದೀನಿ. ಆಮೇಲೆ ಧರ್ಮಸ್ಥಳ ಟ್ರಸ್ಟ್ನಿಂದ ನಮ್ಗೆ ಓರಿಸ್ತಾರೆ, 2 ಸಲ ತರಬೇತಿಗೆ ಕರೆಸ್ತಾರೆ ಅವರು. ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕೊಡಗು, ಅನೇಕ ಬೇರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಹಳ್ಳಿಗಳಿಗೆ ಕಾರ್ಯಕರ್ತರು ಕರ್ಕೊಂಡು ನಮ್ಗೆ ಅವ್ರು ಮೊದಲು ಇದು ಮಾಡಿರ್ತಾರೆ, ತರಬೇತಿ ಇದು ಮಾಡಿ ರೆಡಿ ಮಾಡಿರ್ತಾರೆ. ನಾವು ಹೋಗಿ ಆ ಶಿಬಿರವನ್ನು ಕೊಟ್ಬಿಡ್ತೀವಿ. ಉಚಿತ ಒಂದು ಶಿಬಿರವನ್ನು ವ್ಯವಸ್ಥೆ ಮಾಡುವಂಥದ್ದು ಒಂದು ಇದು ನನ್ನ ಜೀವನದೊಳಗೆ ಒಂದು ಅಳವಡಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡು ನನಗೊಂದು ಆಸೆ ಆಗಿದೆ ಸರ್.
1: ಸರ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯೋಗ ಅಂತ ತಕ್ಷಣ ಏನಾದರೂ ದೇಹದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಕೊನೆಯದಾಗಿ ಯೋಗವನ್ನ ನೋಡ್ತಾರೆ. ಅದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಜಿಮ್ ಅದು ಇದು ಅಂತ ನೋಡ್ತಿದ್ದಾರೆ. ತಾವು ಯೋಗದ ಮಾರ್ಗದಲ್ಲಿ ಬರುವಾಗ ಯಾವ ವಯಸ್ಸಿತ್ತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನನ್ನ ವಯಸ್ಸು ಸರ್, ಈಗ ನನಗೆ ಅವಾಗ ಸುಮಾರು 46 ಇತ್ತು ಸರ್ ವಯಸ್ಸು.
1: ಆವಾಗ ನೀವು ಪ್ರಾರಂಭ ಮಾಡಿದ್ರಿ?
0: ಆವಾಗ ಪ್ರಾರಂಭ ಮಾಡಿ ಸರ್.
1: ಇದರ ಮುಖಾಂತರ ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೋಗ ಮಾಡಲಿಕ್ಕೆ ವಯಸ್ಸಿಲ್ಲ
0: ಸರ್. ನಿರ್ಬಂಧಿಲ್ಲ ಸರ್. ಸುಮಾರು 11 ವರ್ಷದ ಮೇಲ್ಗಡೆ ಆಸನಗಳನ್ನ ಪ್ರಾರಂಭ ಮಾಡಬಹುದು. ಮುಂದೆ ಅವರವರ ವಯಸ್ಸಿಗೆ ಅನುಗುಣವಾಗಿ ವಯಸ್ಸಿಗೆ ತಕ್ಕಂತೆ ಮಾಡ್ತಾ ಹೋಗ್ಬೇಕು. ಕೆಲವೊಂದು ವಾತಾವರಣಕ್ಕೆ ಅನುಗುಣವಾಗಿ ಮಾಡಬೇಕಾಗ್ತದೆ. ಅದರಲ್ಲಿ ಆಸನಗಳನ್ನು ಮಾಡಬಹುದು, ಪ್ರಾಣಾಯಾಮಗಳನ್ನ, ಧ್ಯಾನ, ಇನ್ನಿತರ ಅನೇಕ ರೀತಿಯ ವ್ಯವಸ್ಥೆಗಳಿದಾವೆ ಸರ್. ಆದ್ರೆ ಇನ್ನೊಂದೇನಂತಂದ್ರೆ ಇದು ಸಮುದ್ರ ಇದ್ದಂಗೆ ಸರ್. ಯೋಗ ಅಂದ್ರೆ ನಾವು ಸಮುದ್ರ ದಂಡಿ ಮೇಲೆ ನಿಂತುಕೊಂಡು ನಮ್ಗೆ ಯೋಗದ ದಂಡಿ ಮೇಲೆ ನಿಂತುಕೊಂಡು ಏನಿಲ್ಲ. ಸಮುದ್ರದ ಆಳವಾಗಿ ಮುಳುಗಿದೆ ಅಂದ್ರೆ ಅಲ್ಲಿ 3 ರತ್ನಗಳು ಸಿಗ್ತಾವೆ ಸರ್ ಆಳದ ತಳಕ್ಕೆ ಹೋದಾಗ. ಹಾಗೆ ಇದು ಯೋಗವೆಂಬ ಇದ್ರೊಳಗೆ ತೊಡ್ಕೊಂಡಿವಿ ಅಂದ್ರೆ ಮುಂದೆ ಒಂದು ಯೋಗದ ಒಂದು ಒಳ್ಳೆ ಇದು ಪ್ರತಿಫಲ ಸಿಕ್ಕೇ ಸಿಗ್ತದೆ.
1: ಖಂಡಿತ ಸರ್.
0: ಇದು ಯೋಗದ ಬೇರು ಕಹಿ, ಬಟ್ ಯೋಗದ ಫಲ ಸಿಹಿ ಇರ್ತದೆ ಸರ್.
1: ಸರ್, ಅಂತ ಸಂದರ್ಭದಲ್ಲಿ ಪತಂಜಲಿ ಸ್ತೋತ್ರದ ಅವ್ರ ಒಂದು ಮಾತನ್ನ ಹೇಳಿದ, ಆ್ಯಂಡ್ ನಾವ್ ಯೋಗ ಅಂತ ಅಂದ್ರೆ ಎಲ್ಲ ಮುಗ್ದಾದ ತಕ್ಷಣ ಕೊನೆಯಲ್ಲಿ ನೋಡು ಯೋಗ ಅಂತ. ಈಗ ಅಂತ ಸಂದರ್ಭದಲ್ಲಿ ಅದು ಬಹಳ, ಈಗ ನೀವೇ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಯೋಗದಲ್ಲಿ ಬಹಳ ಶಕ್ತಿ ಇದೆ, ಈಗ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಂತ ಸಂದರ್ಭದಲ್ಲಿ ಯೋಗ ಬೆಳೆದು ಬಂದ ದಾರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.

ನಾವು ಆದ್ರೆ ಯೋಗದ ಮೂಲ ಗುರು ಅವರೇ ಶಿವನು ಅಂತಕ್ಕಂಥದ್ದು ಬಂತು. ಮುಂದೆ ಅವ್ರು ಯಾವಾಗಪ್ಪ ಅಂತಂದ್ರೆ ಕೃಷಿ ಶಕ ಪೂರ್ವ 3000 ಪೂರ್ವದಲ್ಲಿ ಶಿವನ ಭಂಗಿಯನ್ನು ಕಂಡುಕೊಂಡ್ರ. ಅವಾಗ ಕೃಷಿ ಶಕ ಪೂರ್ವ 500 to 2000 ಒಳಗೆ ಪತಂಜಲಿಯವರ ವಿಷಯಗಳನ್ನು ಅಳವಡಿಸಿಕೊಂಡ್ರು. ಅವರು ಅವಾಗಿದ್ರು ಅಂತಕ್ಕಂಥದ್ದು ಅವರ ಈಗೇನದಂತಂದ್ರೆ ಗುರುಗಳ ಒಂದು ವ್ಯಕ್ತಿಯೊಳಗೆ ಯೋಗದ ಗುರು ಯಾರು ಅಂತಕ್ಕಂಥ ವಿಚಾರ ಬಂದಾಗ ಪತಂಜಲಿ ಅಂತಕ್ಕಂಥದ್ದನ್ನ ಹೇಳ್ಬೋದು, ಬಟ್ ಶಿವನು ಅಂತ ಹೇಳ್ಬೋದು. ಆದರೆ ನಿಖರವಾದ ಒಂದು ವ್ಯವಸ್ಥೆ ಇಲ್ಲ, ಇಲ್ಲವೇ ಇಲ್ಲ. ಆದರೆ ಒಟ್ಟಿನಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಅದೊಂದು ಒಳ್ಳೆ ಮಾರ್ಗವನ್ನು ತೋರಿಸೋದು. ಆಮೇಲೆ ಮುಂದೆ ಏನಾಯ್ತಂತಂದ್ರೆ ಕೃಷಿಕ 500 to 2000 ಪತಂಜಲಿ ದೇವರದು ಆಯ್ತು. ಮುಂದೆ ವ್ಯಾಸಾಯರು ಮತ್ತು ವಾಕ್ಸ್ಮೃತಿಯವರು 8ನೇ ಶತಮಾನದೊಳಗೆ ಅವರು ಕೆಲವೊಂದು ಹಠಯೋಗ ಮತ್ತು ಇವು ಮಂತ್ರಯೋಗ ಲಯೋಗ ಅಂತಕ್ಕಂಥ ಯೋಗಗಳನ್ನು ಕಂಡುಕೊಂಡು ಜೊತೆಗೆ ಪುಸ್ತಕಗಳು ಗ್ರಂಥಗಳನ್ನು ಬರೆದ್ರು, ಜೊತೆಗೆ ಅವನು ಪ್ರಚಾರ ಮಾಡಿದ್ರು ಸರ್ ಅವರು. ಆಮೇಲೆ ಮುಂದೆ 17 ಇವರು ಯಾರಪ್ಪ ಅಂತಂದ್ರೆ ಗೋರಕ್ಷನಾಥ ಅಂತ ಬರ್ತಾರೆ ಸರ್. ಅವರು ಕೂಡ ಸಾಕಷ್ಟು ಗ್ರಂಥಗಳನ್ನು ಬರೆದ್ರು. ಮುಂದೆ ಆಸನ ಮತ್ತು ಪ್ರಾಣಾಯಾಮಗಳ ಬಗ್ಗೆ ಕಲ್ಪನೆಗಳನ್ನು ಕೊಟ್ಟರು ಸರ್ ಅವರು, ಅವರು ಗೋರಕ್ಷನಾಥ ಅಂತ ಹೇಳ್ಕೊಂಡು. ಮುಂದೆ ಇವ್ರು ಏನಾಯ್ತಪ್ಪ ಅಂತಂದ್ರೆ 14ನೇ ಶತಮಾನದೊಳಗೆ ಸ್ವಾತವರ್ಮ ಅವರು ಕೂಡ ಕೆಲವೊಂದು ಯೋಗದ ಬಗ್ಗೆ ಗ್ರಂಥಗಳನ್ನು ಬರೆದ್ರು, ಪ್ರಚಾರ ಮಾಡಿದ್ರು, ಕೆಲವೊಂದು ಕಡೆ ಸುತ್ತಾಡ್ಕೊಂಡು ಎಷ್ಟೆಷ್ಟೋ ಪ್ರಚಾರ ಮಾಡಿದ್ರು ಸರ್. ಮುಂದೆ ಏನಾಗ್ಬಿಡ್ತು ಅಂತಂದ್ರೆ 18ನೇ ಶತಮಾನದೊಳಗೆ ಸ್ವಾಮಿ ವಿವೇಕಾನಂದರು ಅವರು ಅವಾಗ ಏನ್ ಮಾಡಿದ್ರು ಅಂತಂದ್ರೆ

0: ಪತ್ರಿಕೆ ಮಾಧ್ಯಮಗಳಿರ್ಬೋದು, ವಿವಿಧ ಮಾಧ್ಯಮಗಳ ಮೂಲಕ ಜನರು ಏನ್ ಮಾಡಕತ್ತಿರ ಅಂತಂದ್ರ ಬಹಳಷ್ಟು ಪ್ರಮಾಣ ಮತ್ತೆ ಇವು ಸಂಸ್ಥೆಗಳು ಹುಟ್ಟುಕೊಂಡು ಸರ್, ಪತಂಜಲಿ ಯೋಗ ದರ್ಶನ ಯೋಗ ಸಂಸ್ಥೆ, ಆಮೇಲೆ ಇದು ಧರ್ಮಸ್ಥಳದ ಮಂಜುನಾಥ ಯೋಗ ಟ್ರಸ್ಟ್ ಉತ್ಪತ್ತಿ ಆತ್ರಿ, ಆಮೇಲೆ ಬಾಬಾ ರಾಮದೇವ್ ಅವರು ಯೋಗದ ಇದು ಗುರು ಹತ್ತು, ಹಿಂಗಾಗಿ ಅನೇಕ ಸಂಸ್ಥೆಗಳು ಹುಟ್ಟುಕೊಂಡು ಬೇರೆ ಬೇರೆ ಕಡೆ ಅದಾವ. ಬಟ್ ಅದು ಬೆಳೆದು ಬಂದ ದಾರಿ ಇದು, ಆದ್ರೆ ಜನರು ಅದನ್ನ ಉಪ ಮಾಡಿಕೊಳ್ಳಿಕ್ ತಯಾರಿ ಸಾಕು. ಅದು ಏನೈತೆ ಅಂತಂದ್ರ ಅದು ಹೇಳಿದ್ನಲ್ರಿ, ಯೋಗದ ಬೇರು ಕಹಿ ಬಟ್ ಅದ್ರ ಫಲ ಸಿಹಿ ಐತೆ ಅಂತಕ್ಕಂಥ ಮುಂದ್ ಗೊತ್ತಾಗ್ತದೆ. ಈ ಕಹಿ ಸಲುವಾಗಿ ಕೇವಲ ಮಾಡ್ತಾರೆ, ಏನ್ ಮಾಡ ಮೂರು ದಿನ ಮೋಜಿಗೆ ಮಾಡಿ ಕೈ ಬಿಟ್ಟು ಬಿಡ್ತಾರ. ಆದ್ರೂ ಮೊದಲಿನಕ್ಕಿಂತ ಈಗ ಸಾಕಷ್ಟು ಇದು ಅದರ ಸರ್. ಅದು ಆಮೇಲೆ ಇನ್ನೊಂದಂತಂದ್ರ ಇದು ಅನಿವಾರ್ಯ ನಮ್ಗಾಗ್ಬಿಟ್ಟದ ಸರ್, ಇದು ನಮ್ಮ ಜೀವನದೊಳಗ ಯೋಗ ಅನಿವಾರ್ಯ ಮತ್ತು ಅವಶ್ಯನಾಗ್ಬಿಟ್ಟದ. ಯಾಕೆ ಹಿಂಗಾಗ್ಯದಪ್ಪ ಅಂತಂತಂದ್ರ ಹೇಳ್ತಾರ ಅವ್ರು ಹಿರಿಯರು ಏನ್ ಹೇಳ್ತಾರಪ್ಪ ಅಂತಂತಂದ್ರ, ಬೆಳೆಯುತ್ತಿರುವ ಜನಸಂಖ್ಯೆ, ಒಬ್ಬ ಯೋಗಶಾಸ್ತ್ರ ಹೇಳಿದಂತೆ ಇತ್ತಿತ್ತಲಾಗಿ 21ನೇ ಶತಮಾನದಾಗ 21-22ರಾಗ ಬೆಳೆಯುತ್ತಿರುವ ಜನಸಂಖ್ಯೆ, ಅಳೆಯುತ್ತಿರುವ ಕಾಡು, ಬಳಿಯುತ್ತಿರುವ ರಾಸಾಯನಿಕ ಗೊಬ್ಬರ, ಅದನ್ನೇ ಉಪಯೋಗಿಸಿ ಬೆಳೆಯುತ್ತಿರುವ ಆಹಾರ ಸಾಮಗ್ರಿ, ಅದನ್ನು ಬಳಸಿಕೊಂಡು ನಾಶವಾಗುತ್ತಿರುವ ಆರೋಗ್ಯ, ಈ ರೀತಿ ಇದು ಅನಿವಾರ್ಯ. ಯಾಕಂತಂದ್ರೆ ಇದು ಅನಿವಾರ್ಯವಾಗೇ ಸರ್, ಅದು ಈಗ ನಾ ಹೇಳಿದ್ದು ಅದು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಲೇಬೇಕು, ಆಹಾರ ಸಾಮಗ್ರಿಗಳನ್ನ ಜಾಸ್ತಿ ಬೆಳಿಲೇಬೇಕು. ಯಾಕೆ ಹೇಳ್ತೀನಿ ಅಂತಂತಂದ್ರ 1952ರಾಗ ಕೇವಲ 31 ಕೋಟಿ ಜನಸಂಖ್ಯೆ ಇತ್ತು. 31 ಕೋಟಿ ಜನಸಂಖ್ಯೆ ಇತ್ತು. ಇವಾಗ ಏನಾಗಿದೆ ಅಂದ್ರೆ 140 ಕೋಟಿ ಜನಸಂಖ್ಯೆಗೆ ಸರ್, ಈ 140 ಕೋಟಿ ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡೋದು ಬಹಳ ಕಠಿಣ. ಯಾಕಂದ್ರೆ ಅವಾಗಿರ್ತಕ್ಕಂಥ ಭೂಮಿ ಉಳಿಲಿಲ್ಲ ಇವಾಗ, ಯಾಕಂತ ಹಲವಾರು ಅಣೆಕಟ್ಟುಗಳನ್ನು ಕಟ್ಟಿದ್ರು, ರಾಷ್ಟ್ರೀಯ ಹೆದ್ದಾರಿಗಳಾದವು, ಆಮೇಲೆ ಫ್ಯಾಕ್ಟ್ರಿಗಳು ಹುಟ್ಟುಕೊಂಡು, ಆಮೇಲೆ ಜನಸಂಖ್ಯೆ ಬೆಳೆದಂಗ್ ಇದ್ದ ಭೂಮಿಯನ್ನ ಇದನ್ ಮಾಡಿಬಿಟ್ರು, ಮತ್ತೆ ಕಾಡು ಕಡದ ನಾಶ ಮಾಡಿಬಿಟ್ರು ಬೇಕಾದಷ್ಟು. ಆಮೇಲೆ ಅನೇಕ ಜನರಿಗೆ ಇರ್ಲಿಕ್ಕೆ ಮಾಡ್ಲಿಕ್ಕೆ ಕೆಲವೊಂದು ಇವನ್ನ ಎನೆ ಮಾಡಿ ಮಾಡಿ ಮಾಡಿ ಭೂಮಿಯನ್ನ ಕಡಿಮೆ ಮಾಡಿಬಿಟ್ರು. ಹೀಗಿರುವಾಗ ಅಲ್ಲಿ ಆಹಾರ ಬೆಳಿಲಿಕ್ಕೆ ಬಹಳ ಕಡಿಮೆ ಆದ ಸಲ ಇವನ್ನ ರಾಸಾಯನಿಕ ಉಪಯೋಗ ಮಾಡಿದ್ರು. ಇವೆಲ್ಲವುಗಳ ಅನೇಕ ರೋಗಗಳು ತುತ್ತಾಗೋದು ಏನೇ ಕಾರಣ, ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ ನಾವು ಬೆಳೆದ ಆಹಾರವನ್ನು ಉಪಯೋಗ ಮಾಡೋದನ್ನ ನಮಗೆ ರೋಗಗಳು ತುತ್ತಾಗ್ಲಿಕ್ಕತ್ತೀವಿ. ಆದ್ರೆ ಇನ್ನೊಂದು ಏನಂತಂದ್ರ ಅದನ್ನ ನಾವು ಇದನ್ನ ಮಾಡ್ಬೇಕಾತಪ್ಪ ಅಂತಂದ್ರೆ ಒಂದೇ ಒಂದು ಮಾರ್ಗ, ನಾವು ರೋಗಗಳಿಂದ ಪಾರಾಗಬೇಕಾದ್ರೆ ಒಂದೇ ಒಂದು ಮಾರ್ಗ, ಅದು ಯೋಗ ಮಾರ್ಗ.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಯೋಗದ ಇತಿಹಾಸದ ಬಗ್ಗೆ, ಯೋಗ ಎಲ್ಲಿಂದ ಬೆಳೆದು ಬಂತು ಅದರ ಬಗ್ಗೆ ತಾವು ಹೇಳಿದ್ರಿ, ಯೋಗದಲ್ಲಿ ಎಷ್ಟೆಲ್ಲ ಪ್ರಕಾರಗಳಿವೆ ಅದರ ಬಗ್ಗೆನೂ ತಾವು ತಿಳಿಸಿದ್ರಿ, ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ, ಕುಂಡಲಿನಿ ಯೋಗ, ಹಠಯೋಗ, ತಾವ್ ಯಾವ ಯೋಗ ಮಾಡ್ತೀರಾ ಅದ್ರ ಬಗ್ಗೆ?
0: ರಾಜಯೋಗ ಅಳವಡಿಸ್ಕೊಂಡ್ವಿ ಸರ್. ರಾಜಯೋಗ ಅಳವಡಿಸ್ಕೊಂಡ್ವಿ. ರಾಜಯೋಗದೊಳಗೆ ಅಷ್ಟಾಂಗ ಯೋಗ ಅಂತ ಬರ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ತಿಳ್ಕೊಂಡು 8 ಮೆಟ್ಟಲುಗಳು ಬರ್ತವೆ ಸರ್.
1: ಸೊ ರಾಜಯೋಗ ಈಗ ತಾವು ಆ ಒಂದು 48 ಏಜ್ನಲ್ಲಿ 48 ವಯಸ್ಸಿನಲ್ಲಿ ಅದು ಅಲ್ಲಿಂದ ಪ್ರಾರಂಭ ಮಾಡಿದ್ದು ರಾಜಯೋಗ, ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ. ಸೊ ಯೋಗದಲ್ಲಿ ಗುರು ಎಷ್ಟು ಮುಖ್ಯ? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಯುಗ, ಒಂದು ಇಂಟರ್ನೆಟ್ ಮುಖಾಂತರ ಏನಾದ್ರೂ ಕಲಿತಾರೆ. ಯೋಗದಲ್ಲಿ ಗುರು ಶಿಷ್ಯ ಪದ್ಧತಿ ಬಹಳ ಮುಖ್ಯ.
0: ಗುರು ಅವಶ್ಯವಾಗಿ ಬೇಕೇ ಬೇಕು
1: ಅದ್ರ ಬಗ್ಗೆ.
0: ಯಾಕಂತಂದ್ರ ಇಲ್ಲಿ ನಾವು ಮುಂದೆ ಗುರಿ ಇರಲಿ ಹಿಂದೆ ಗುರು ಇರಲಿ ಅಂತಕ್ಕಂತ ವ್ಯವಸ್ಥೆ ಇದ್ರೊಳಗೆ ಬಹಳ ಮಹತ್ವದ್ದು ಸರ್. ಯಾಕಂತಂದ್ರೆ ಕೆಲವೊಂದು ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಕೆಲವೊಂದು ಶುದ್ಧೀಕರಣ ಕ್ರಿಯೆಗಳಿರ್ಬೋದು, ಇವೆಲ್ಲವುಗಳು ಗುರುವಿನ ಮುಖನ ಕಲ್ಕೊಂಡು ನಾವು ಮುಂದಾಗೋದ್ರಿಂದ ಬಹಳ ಒಳ್ಳೇದು. ಯಾಕಂತಂದ್ರೆ ಆಸನಗಳು ಕೆಲವೊಂದು ಕಠಿಣ ಆಸನಗಳು ಬರ್ತಿರ್ತವೆ, ಆ ಆಸನಗಳು ಮಾಡುವಾಗ ನಾವು ಅಪ್ಪಿತಪ್ಪಿ ಏನಾರ ಮಾಡಿದ್ವಿ ಅಂತಂದ್ರೆ ಅದು ಅಸ್ವಸ್ಥ ಆಗಿ ನಮ್ಮ ಇಡೀ ಇದನ್ನ ಬಾಧ ಆಗುವಂತ ಸ್ಥಿತಿ ಬರ್ತದೆ. ಈಗ ನಮ್ಮಲ್ಲಿ ಒಬ್ರು ಇಲ್ಕಲ್ ಅವರೊಬ್ರು ಈ KEB ಒಳಗೆ ಸೆಕ್ಷನ್ ಆಫೀಸರ್ ಇದ್ರು, ಅವರು ನಮ್ಮ ರಿಲೇಷನ್ ಹೌದು, ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಶಿರ್ಸಾಸನ ಮಾಡಕ್ ಹೋಗ್ಬಿಟ್ರು, ಶಿರ್ಸಾಸನ ಮಾಡಿ ಬಿದ್ದು ನಡ ಮುರ್ಕೊಂಡ್ಬಿಟ್ರು ಸರ್. ಇಲ್ಲೆಲ್ಲ ಇದನ್ನ ಚರ್ಪೆನ ಮುರ್ಕೊಂಡ್ಬಿಟ್ರು ಅವರು, ಮುರ್ಕೊಂಡು ಎಷ್ಟೋ ದಿನ ದವಾಖಾನೆ ಬಳಲಿ ಇನ್ನೂ ಹಂಗೆ ಹಾಸಿಗೆ ಹಿಡ್ಕೊಂಡ್ಬಿಟ್ರು ಅವರು. ಆದ್ರೆ ಅದು ಅದಕ್ಕೊಂದು ಮಾರ್ಗದರ್ಶನ ಇರ್ತದೆ ಸರ್. ಉದಾಹರಣೆಗೆ ಹೇಳ್ತೀನಿ, ಇವಾಗ ಗುರುಗಳಾದವ್ರು ನಮ್ಗೆ ಏನ್ ಹೇಳ್ತಾರೆ ಅಂತಂತಂದ್ರ, ಉದಾಹರಣೆ ಶಿರ್ಸಾಸನ ಮಾಡ್ಬೇಕಂತ ವಿಷಯ ಬಂತು. ಶಿರ್ಸಾಸನ ಮಾಡುವಂತ ವಿಷಯ ಬಂದಾಗ ನೀವು ಗಾಡಿಗೆ ಒಬ್ರು ಸಹಾಯ ತಗೊಂಡು ಗಾಡಿ ನಿಂತ್ಕೊಂಡು ಮಾಡ್ರಿ, ಆಮೇಲೆ ಹೊರಗೆ ಮಾಡುವಾಗ ಸಹಿತ ನೀವು ಮತ್ತೊಬ್ರು ಸಹಾಯ ತಗೊಂಡು ಮಾಡ್ರಿ, ತದನಂತರ ನೀವು ಒಬ್ಬರೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದು ವೇಳೆ ನೀವು ಅಕಸ್ಮಾತ್ತಾಗಿ ಹಿಂದ್ಗಡೆ ಜೋಲಿ ಹೋತಂತಂದ್ರ ಎರಡು ಪಾದಗಳನ್ನು ಮೊದಲು ಹಚ್ಚರಿ. ಹಿಂಗ ಗುರುಗಳಾದ್ರೂ ಸ್ವಲ್ಪ ಅದ್ರ ಬಗ್ಗೆ ಅನುಭವ ಇತ್ತಂದ್ರೆ ಕಲ್ಪನೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ಏಕಾಏಕಿ ಇವ್ರು ಹೋಗಿ ಮಾಡಿಬಿಟ್ರು ಅಂತಂತಂದ್ರ ತಾವು ಅನಾಹುತಕ್ಕೆ ಕಾರಣ ಆಗುವಂತ ಸ್ಥಿತಿಗಳು ಬರ್ತಾವ ಸರ್. ಅದಕ್ಕೆ ಆ ಗುರುಗಳು ಗುರುವಿನ ಮುಖ ಮಾಡೋದನ್ನ ಬಹಳ ಒಳ್ಳೇದು. ಗುರು ಬೇಕೇ ಬೇಕು ಇದಕ್ಕೆ, ಯೋಗಕ್ಕೆ ಅಗದಿ 100% ಗುರು ಬೇಕು. ಆದ್ರೆ ಇನ್ನೇನಪ್ಪ ಅಂತಂತಂದ್ರ ಗುರುಗಳು ದಾರಿ ತೋರಿಸ್ ಮಾರ್ಗವನ್ನು ತೋರಿಸ್ತಾರೆ, ಬಟ್ ಹೆಜ್ಜೆಗೊಮ್ಮೆ ನಿಂದ್ರೆ ಕಾಕಿರಂಗಿಲ್ಲ. ಅವ್ರ ಮಾರ್ಗವನ್ನು ತೋರಿಸಿದ್ದನ್ನು ಸರಿಯಾಗಿ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಬಹಳ ಮಹತ್ವವಾಗಿ ಅವ್ರ ಜೀವನ ಸಾಗ್ತೈತೆ ಅಂತ.
1: ಈ ಪ್ರಶ್ನೆ ಕೇಳಿರುವ ಉದ್ದೇಶನೇ ಅದು. ಏಕೆಂದ್ರೆ ಎಷ್ಟೋ ಜನ ಗುರು ಇಲ್ಲದೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ತಾವು ಅದಕ್ಕೆ ಒಂದು ಉದಾಹರಣೆನೇ ಕೊಟ್ರಿ, ಶೀರ್ಷಾಸನ ಬಹಳ ಕಠಿಣವಾದ ಆಸನ,
0: ಕಠಿಣ ಆಸನ.
1: ಅಂತ ಸಂದರ್ಭದಲ್ಲಿ ಸ್ವಯಂ ಮಾಡ್ಲಿಕ್ಕೆ ಹೋಗಿ, ಏಕೆಂದ್ರೆ ಎಲ್ಲಾ ಮಾಹಿತಿ ಇಂಟರ್ನೆಟ್ ನಲ್ಲಿ ಲಭ್ಯ. ನೀವು ಹೇಳಿ ಒಂದು ಆಸನದ ಹೆಸರು, ಆಸನದ ವಿಡಿಯೋ ಕೂಡ ಸಿಗುತ್ತೆ, ಆದ್ರೆ ಅದನ್ನ ನೋಡಿ ಮಾಡಬಾರ್ದು.
0: ಹೌದು,
1: ನಾವು ಗುರು ಕಡೆನೆ ಹೋಗಿ ಕಲಿಬೇಕು. ಇದು ಒಂದು ಬಹಳ ಮುಖ್ಯವಾದ ವಿಷಯ. ರಾಜಯೋಗದ ಬಗ್ಗೆ ತಿಳಿಸಿ, ಅದರಲ್ಲಿ ಏನೆಲ್ಲ ಇರುತ್ತೆ ತಾವು ಹೇಳಿದ್ರಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ವಿವರವಾಗಿ ಅದ್ರ ಬಗ್ಗೆ ತಿಳಿಸ್ಬೋದು.
0: ಈಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ತಿಳ್ಕೊಂಡು ಎಂಟು ಮೆಟ್ಲಿರ್ತಾವ ಸರ್. ನಾವು ಇವು ಮೊದಲು ಪ್ರಾರಂಭದೊಳಗೆ ಮೆಟ್ಲು ಮೆಟ್ಲು ಮೆಟ್ಲು ಹೋದ್ರೆ ಅಟ್ಟ ಸಿಗೋದು ಅಂತ ಹೇಳ್ತಾರೆ. ಒಮ್ಮೆಲೆ ಜಿಗೆಯಲ್ಲಿ ನಾವು ಮಂಗಗಳು ಅಲ್ಲ ಬೆಕ್ಕುಗಳು ಅಲ್ಲ ಅಂತ, ಅದಕ್ಕೆ ಮೆಟ್ಲು ಮೆಟ್ಲು ಹೋಗ್ಬೇಕು ಅಂತ. ಮೆಟ್ಲು ಮೆಟ್ಲು ಹೋಗ್ಬೇಕಂತಂದ್ರೆ ಆಕ್ಚುಲಿ ನಾವು ಯೋಗದ ಗುರಿಯನ್ನ ತಲುಪಬೇಕಾತಪ್ಪ ಅಂತಂದ್ರೆ ಯಮ ನಿಯಮ ಬಹಳ

ಮುಖ್ಯವಾದದ್ದು. ಯಾಕಂತಂದ್ರೆ ಯಮದೊಳಗೂ 5 ಅಂಶಗಳು ಬರ್ತಾವೆ ಸರ್, ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚಾರ್ಯ, ಅಪರಿಗ್ರಹ ಅಂತ ತಿಳ್ಕೊಂಡು. ಆಮೇಲೆ ನಿಯಮದೊಳಗೂ ಶೌಚ, ಸಂತೋಷ, ತಪ ಸ್ವಾಧ್ಯಾಯ, ಈಶ್ವರಿ ಪ್ರಣಾಮ ಅಂತ ತಿಳ್ಕೊಂಡು. ಇವು 5 ಮೆಟ್ಟಲುಗಳನ್ನು ನಾವು ಪೂರ್ತಿಯಾಗಿ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ಬಿಟ್ಟೇವು ಅಂತಂತಂದ್ರೆ ಅಗದಿ ಯೋಗದಲ್ಲಿ ನಾವು ಆಟೋಮೆಟಿಕ್ ಇದು ಎಸ್ಕೇಪ್ ಆಗ್ತೇವೆ. ಯಾಕಂತಂದ್ರೆ ಇಲ್ಲಿ ಪ್ರತಿಯೊಂದು ಬಹಳ ಮುಖ್ಯವಾದ ಸಂಗತಿಗಳಿವೆ ಸರ್. ಅಹಿಂಸೆಯದ ಬಗ್ಗೆ ಇರ್ಬೋದು, ಸತ್ಯದ ಬಗ್ಗೆ ಇರ್ಬೋದು, ಇವೆಲ್ಲವುಗಳನ್ನು ನಾವು ಲೈಫ್ನಾಗ ಕೊಂಡ್ಕೊಂಡ್ರೆ ಮುಂದೆ ನಾವು ಆಸನ ಮಾಡೋದು. ಆಸನ ಕೂಡ ಗುರುವಿನ ಮುಖ ಕಲ್ಕೊಂಡು ಆಸನ ಮಾಡಿ ಮುಂದೆ ಪ್ರಾಣಾಯಾಮ ಬರ್ತವೆ. ಪ್ರಾಣಾಯಾಮದೊಳಗೂ 11 ಪ್ರಾಣಾಯಾಮಗಳು ಬರ್ತವೆ ಸರ್ ಆಕ್ಚುಲಿ. ಆದ್ರೆ ಅದರ ನಾವೇನ್ ಮಾಡ್ತೀವಿ ಅಂತಂತಂದ್ರೆ 8 ಪ್ರಾಣಾಯಾಮಗಳನ್ನ ನಾವು ಡೈಲಿ ಉಪಯೋಗ ಮಾಡಬಹುದು. ಆರು 3 ಪ್ರಾಣಾಯಾಮಗಳು ಮಾತ್ರ ಶೀತಲಿ ಸಿತ್ಕಾರಿ ಸದಂತ ಅಂತ ಬರ್ತವೆ. ಆ ಶೀತಲಿ ಸಿತ್ಕಾರಿ ಸದಂತ ಅವುಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗ್ ಹೀಟ್ ಉತ್ಪತ್ತಿ ಆಗಿದ್ರೆ, ಉಷ್ಣ ಉತ್ಪತ್ತಿ ಆಗಿದ್ರೆ, ಅಥವಾ ನಾವು ಬೇಸಿಗೆ ದಿನದೊಳಗೆ ಅವನ್ನ ಉಪಯೋಗ ಮಾಡ್ಬೇಕು, ವಾತಾವರಣಕ್ಕೆ ಅನುಗುಣವಾಗಿ ಉಪಯೋಗ ಮಾಡ್ಬೇಕು ಅಂತ ಇರ್ತದೆ. ಅದಕ್ಕೆ ಅವನೇನಪ್ಪ ಅಂತಂದ್ರೆ ಈ ಧ್ಯಾನದನ್ನು ಅಷ್ಟ ಮಹತ್ವ ಐತೆ ಸರ್. ಈಗ ನಾ ಹೇಳಿದ ಆಸನ ಮುಗಿತೀವಿ, ಧ್ಯಾನ ಮಾಡಿದ್ವಿ, ಈಗ ಪ್ರಾರಂಭದೊಳಗೆ ಯಮ ನಿಯಮದ ಬಗ್ಗೆ ತಿಳ್ಕೊಂಡಿವಿ, ಮುಂದೆ ಅದನ್ನ ಆಸನ ಮಾಡ್ತೀವಿ. ಆಸನದ ಜೊತೆಗೆ ಪ್ರಾಣಾಯಾಮನು ಬೇಕು. ಪ್ರಾಣಾಯಾಮದ ಮುಗಿದ ಮೇಲೆ ಧ್ಯಾನದ ಬಗ್ಗೆ ಅಂತ ಬರ್ತದೆ. ಧ್ಯಾನದ ಬಹಳ ಅಷ್ಟ ಮಹತ್ವ ಸರ್. ಧ್ಯಾನದೊಳಗೂ ಸುಮಾರು 5 ಮೆಟ್ ಇವು ಅದಾವ ಸರ್, ಪ್ರಾರಂಭಿಕ ಹಂತಗಳದಾವ. ಅದು ಆ ಗುರುವಿನ ಮುಖನ ಕಲಿಬೇಕು. ಆ ಪ್ರಾರಂಭಿಕ ಹಂತಗಳು ಯಾವಪ್ಪ ಅಂತಂತಂತಂದ್ರೆ ಈಗ ನಾವು ಪ್ರಣವ ಧ್ಯಾನ ಅಂತ ಬರ್ತದೆ ಸರ್. ಪ್ರಣವ ಧ್ಯಾನ, ತ್ರಾಟಕ ಧ್ಯಾನ, ಸಗುಣ ಧ್ಯಾನ, ನಿರ್ಗುಣ ಧ್ಯಾನ ಅಂತ ಬರ್ತದೆ ಸರ್. ಆ ಇವು ಧ್ಯಾನಗಳೊಳಗೆ ನಾವು ಯಾವುದನ್ನು ಅಳವಡಿಸ್ಕೊಂತೀವಿ ಅದನ್ನು ಅಗದಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಮಾಡ್ಬೇಕಷ್ಟ. ಒಂದ್ ವೇಳೆ ನಾವು ಅದ್ರೊಳಗೆ ಇದು ಮಾಡ್ಕೊಂಡು ಸುಮ್ ಸುಮ್ಮನೆ ಏನ್ ಮಾಡ್ತೀವಿ ಸರ್, ಅದು ಮಾಡ್ತಾ ಮಾಡ್ತೀವಿ ನಾವ್ ಏನ್ ಮಾಡ್ತೀವಿ, ಆಗಿಂದಾಗ ನಮ್ಗೆ ಇದು ಬಿತ್ತಿವಿ ಇವತ್ತ ನಮಗೆ ಬೆಳಿ ಬರ್ಲಿ ಅಂತ. ನೋ, ಅದು ನಾವು ಕ್ರಮೇಣ ದಿನಗಳದಂತೆ ನಮಗೆ ಅದ್ರ ಅನುಭವ ಆಗ್ತದೆ, ಅದು ಹೊಂದ್ಕೊಂತ ಸರ್. ಅದು ಆಕ್ಚುಲಿ ಈಗ ನಾವು ಹೇಳಿದೆ ನಿಮ್ಗೆ ಏನಪ್ಪ ಅಂತಂದ್ರೆ ಪ್ರಣವ ಧ್ಯಾನ ಅಂತ ಹೇಳಿದೆ. ಪ್ರಣವ ಧ್ಯಾನ ಅಂತಂತಂದ್ರೆ ಈಗೇನಿಲ್ಲ, ಸ್ವಲ್ಪ ನಾವೇನು ಕಿವಿ ಮುಚ್ಕೊಂಡು ಹಿಂಗೆ ಕೂತ್ಕೊಂಡು ಬಿಟ್ಟಿವಿ ಅಂತಂತಂದ್ರೆ ಷಣ್ಮುಖ ಮುದ್ರೆ ಅಂತಾರೆ ಇದಕ್ಕೆ. ಕಿವಿ ಮುತ್ಕೊಂಡು ಹಿಂಗೆ ಆಟೋಮೆಟಿಕ್ ಕುಂತ್ಕೊಂಡು ಬಿಟ್ಟಿವಿ ಅಂತಂತಂದ್ರೆ ಇವನ್ನೆಲ್ಲ ಹಾಕೊಂಡು ಅಲ್ಲಿ ಏನಾಗ್ತದೆ ಸರ, ಒಂಥರ ಸ್ವಲ್ಪ ಟೈಮ್ ಹಿಡ್ಕೊಂಡು ಬಿಟ್ಬಿಟ್ಟಿವಿ ಅಂತಂದ್ರೆ ಚಿನ್ ಚಿನ್ ಚಿನ್ ಚಿನ್ ಚಿನ್ ಚೀ ಅಂತಿರ್ತದೆ ಸರ್. ಅದ್ರ ಕಡೆ ಲಕ್ಷ ಕೊಟ್ಬಿಡುದು, ಬಲಮು ನಮ್ಮ ಇದ್ರ ಕಡೆ ಕಿವಿ ಕಡೆ ನೋಡ್ಕೊಂಡು ಅದ್ರ ಕಡೆ ಲಕ್ಷ ನೋಡ್ಕೊಂತ ಕುಂತ್ಬಿಡು ಸರ್. ಇದು ಪ್ರಣವ ಧ್ಯಾನ ಅಂತೀವಿ. ತ್ರಾಟಕ ಧ್ಯಾನ ಅಂತಂದ್ರೆ ತ್ರಾಟಕ ಧ್ಯಾನದಿಂದ 2 ಉತ್ಪತ್ತಿ ಅದ ಸರ್ ನಮ್ಗೆ. 2 ಅಗದಿ ಬಹಳ ಮಹತ್ವದ ಕೆಲಸ ಕೊಡ್ತೈತೆ ಅದು. ತ್ರಾಟಕ ಹೆಂಗಂತಂದ್ರೆ ನಾವು ಏನಿಲ್ಲ, ಸಾಮಾನ್ಯವಾದ ವಿಷಯಗಳನ್ನ ಸಂಜೆ ಮುಂದೆ ನಾವು ಎತ್ತ ಪ್ರಕಾರ ಅಥವಾ ಮುಂಜಾನೆ ಸೂರ್ಯೋದಯ ಪೂರ್ವದಲ್ಲಿ ನಾವು ದೇವರು ಕೂನೆ ಅಂತ ಇರ್ತೇವೆ ಸರ್. ಅಥವಾ ನಾವು ಎಲ್ಲಿ ಯಾವುದು ಇದು ನಿಶಬ್ದ ವಾತಾವರಣದೊಳಗೆ ಇದ್ರೊಳಗೆ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಕೈಕಲ್ ಮುಖ ತಗೊಂಡು ಅಲ್ಲಿ ದೇವ್ರ ಮುಂದೆ ನಮಸ್ಕಾರ ಮಾಡೋಕೆ ಹೋಗ್ತೀವಿ. ಅಲ್ಲೇನ ನಮ್ಮ ಎತ್ತರ ಎಷ್ಟಿರ್ತೈತೆ ನಾವು ಹೈಟ್ ಕೂತ್ಕೊಂಡಾಗ, ನಾವು ಯಾವುದೋ ಒಂದು ಆಸನದಾಗ ಕೂತ್ಕೋಬೇಕು. ಕೂತ್ಕೊಂಡಾಗ ಇನ್ನೊಂದು ನಮ್ಗೆ ನಿಮ್ಗೆ ಹೇಳ್ತೀನಿ ಸರ್, 4 ಆಸನಗಳದ ಒಟ್ಟ. 4 ಆಸನದೊಳಗೆ ಒಂದು ಆಸನವನ್ನು ಅಳವಡಿಸ್ಕೊಳ್ಬೇಕಷ್ಟನ. ಯಾವ್ಯಾವಪ್ಪ ಅಂತಂತಂದ್ರೆ ಪದ್ಮಾಸನ ಅಂತ ಬರ್ತದೆ, ವಜ್ರಾಸನ ಅಂತ ಬರ್ತದೆ, ಸಿದ್ಧಾಸನ ಅಂತ ಬರ್ತದೆ, ಸುಖಾಸನ ಅಂತ ಬರ್ತದೆ. ಇವು 4 ಆಸನದೊಳಗೆ ಒಂದನ್ನು ಅಳವಡಿಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ರಿ, ಧ್ಯಾನ ಮಾಡ್ರಿ, ಅಥವಾ ಪ್ರಾಣಾಯಾಮಗಳನ್ನು ಮಾಡ್ರಿ, ಏನ ಮಾಡಿದ್ರು ಸಹಿತ ಅದನ್ನು ಒಂದನ್ನು ಅಳವಡಿಸ್ಕೊಂಡ್ಬಿಡ್ಬೇಕಷ್ಟ. ನಮ್ಗೆ ಯಾವ ಸರಳ ಸುಲಭ ಅನಿಸ್ತದೆ, ಪ್ರಾರಂಭದಿಂದ ಹಿಡ್ಕೊಂಡು ಮುಗಿಯುವರೆಗೂ ಆಸನವನ್ನು ಬದಲಿ ಮಾಡಬಾರ್ದು. ಇದು ಯೋಗಶಾಸ್ತ್ರದಲ್ಲಿ ಹೇಳಿದಂಥ ವಿಷಯ. ಅದಕ್ಕೆ ಇದನ್ನ ಏನು ಮಾಡ್ಬೇಕಂತಂದ್ರೆ ಅದನ್ನು ಒಂದನ್ನು ಆಸನ ಉಪಯೋಗ ಮಾಡಿಕೊಂಡು ನಾವು ಈಗ ಮುಂದಿನ ಪ್ರಕ್ರಿಯೆ ಮಾಡೋದು. ಇವತ್ತು ಯಾವುದೇ ಇರ್ಬೋದು, ಇವತ್ತು ಪ್ರಾಣಾಯಾಮ ಇರ್ಬೋದು, ಇದನ್ನ ಇರ್ಬೋದು. ಹಾಗೆ ನಾವು ಅಲ್ಲಿ ಏನು ಮಾಡ್ಬೇಕಂತಂದ್ರೆ ನಮ್ಮ ಕಣ್ಣಿನ ದೃಷ್ಟಿ ನೇರವಾದ ದೃಷ್ಟಿಗೆ ಅಲ್ಲಿ ದೀಪವನ್ನು ಇಟ್ಟು ನಾವು ಇಲ್ಲಿ ಮುಂದೆ ಸುಮಾರು 2-3 ಫೀಟ್ ಅಂತರದಲ್ಲಿ ಕುತ್ಕೊಂಡು ಕುತ್ಕೊಂಡ್ಬಿಡುದು ಅಷ್ಟೇ. ಯಾವುದೋ ಒಂದು ಆಸನ ಕುತ್ಕೊಂಡ್ಬಿಡುದು, ಕುತ್ಕೊಂಡು ನೋಡ್ತಾನೆ ಕುತ್ಕೊಂಡು ಬಿಟ್ಬಿಟ್ರೆ ಅದು ಏನಾಗ್ತದೆ, ಸ್ವಲ್ಪ ನೀರು ಕಡಿತದೆ ಅಥವಾ ಪ್ರಾರಂಭ ಅಂತೊಳಗೆ ಇದು ಮಾಡಿಸ್ತದೆ. ಸುಮಾರು ಒಂದು ತಿಂಗಳದಂತಲೇ ನಾವು ಮಾಡಿಬಿಟ್ಟೆವು ಅಂತಂದ್ರೆ ನಮಗೆ ಸೆಟ್ ಆಗಿಬಿಡುತ್ತದೆ. ಸೆಟ್ ಆತಂದ್ರೆ ಆ ದೃಷ್ಟಿಯನ್ನು ನಾವು ನೋಡ್ತಾ ಒಂದು 15 ಅಷ್ಟ ಕುಂದ್ರು ಮುಗಿಸ್ಬಿಡುದು. 15 ಬಿಡು ಮಾಡುದು ಬಿಟ್ಬಿಡುದು. ಹೀಗೆ ಒಂದು ಸುಮಾರು ಒಂದು 2-3 ತಿಂಗಳು ಮಾಡಿದ್ರೆ ಅವ್ರಿಗೆ ಏನಕ್ಕದಂದ್ರೆ ಸರ, ಧ್ಯಾನದ ಪ್ರಾರಂಭಿಕ ಹಂತ ಇದನ್ನು ನೋಡ್ತಾ ಕಣ್ಣು ಮುಚ್ಚಿಬಿಟ್ರೆ ಇಲ್ಲಿ ಬಂದು ಜ್ಯೋತಿ ಕುಂತ್ ಬಿಡುತ್ತದೆ ಆಟೋಮೆಟಿಕ್. ಒಂದು ಇದು ಧ್ಯಾನದ ಇದು ಆಗ. ಇನ್ನೊಂದಿರೋ ಬೆನಿಫಿಟ್ ನಮ್ಗೆ ಲಾಭ ಏನದ ಅಂತಂದ್ರೆ ಮನುಷ್ಯನಿಗೆ ಸಮೀಪ ದೃಷ್ಟಿ ಅಥವಾ ದೂರದೃಷ್ಟಿ ಯಾವ್ದಾರ ಒಂದು ಬರ್ತದೆ. ಪ್ರಾರಂಭದೊಳಗೆ ಬರ್ಬೋದು, ಮಧ್ಯದೊಳಗೆ ಬರ್ಬೋದು, ಕೊನೆಯಂತೊಳಗೆ ಬರ್ತದೆ. ಈ ಒಂದು ಇದು ಬರೋದ್ರಿಂದ ಆ ಒಟ್ಟ ಬರದಲ್ಲ ಸರ್. ಆ ತ್ರಾಟಕ ಮಾಡೋದ್ರಿಂದ ಯಾಕೆ ಈ ವಿಷಯ ಹೇಳ್ತೇನಪ್ಪ ಅಂತಂದ್ರೆ ಇಲ್ಲಿ ನರ್ದು ಸೂಕ್ಷ್ಮ ನರಗಳು ಏನ್ ಮಾಡ್ತಾವ ಸ್ಟ್ರಾಂಗ್ ಆಗಿಬಿಡ್ತಾವ. ವೀಕ್ ಹಾಕೊಂತ ಹೋಗ್ಬಿಟ್ಟು ಅಂದ್ರೆ ತಲೆನೋವು ಬರ್ತದೆ. ಆಮೇಲೆ ಇದು ಇದು ಏನಪ್ಪ ಅಂತಂದ್ರೆ ದೃಷ್ಟಿ ಮಾಂದ್ಯ ಬರ್ಬೋದು, ಸಮೀಪ ದೃಷ್ಟಿ ಇರಬಹುದು, ದೂರದೃಷ್ಟಿಯ ದೋಷ ಇರಬಹುದು. ಅದನ್ನ ನಾವು ಹೋಗಲಾಡಿಸ್ಕೊಳ್ಳಿಕ್ಕೆ ಆ ತ್ರಾಟಕ ಧ್ಯಾನದ ಹಂತನೂ ಹೌದು, ನಮಗೆ ಅದಕ್ಕೆ ದೃಷ್ಟಿ ದೋಷ ನಿವಾರಣೆಗೂ ಹೌದು ಅಂತ. ಆಮೇಲೆ ಸಗುಣ ಧ್ಯಾನ. ಸಗುಣ ಧ್ಯಾನ ಅಂತಂದ್ರೆ ಏನಾದರೂ ಒಂದು ಮುಂದಿಟ್ಟು ಫೋಟೋ, ಯಾವ್ದೋ ದೇವ್ರ ಫೋಟೋ ಇಟ್ಕೊಂಡು ಮುಂದೆ ನೋಡುದು ಆನೆ ಕುಂತು ಬಿಡು. ಕುಂತು ಕುಂತು ಕುಂತು ಕುಂತು ಕುಂತು ಕುಂತು ಕುಂತು ಅದನ್ನ ಅಲ್ಲೇ ಇದು ಮಾಡಿಬಿಟ್ರೆ ಅಲ್ಲಿಗೂ ಬರ್ತಿರ್ತದೆ. ಆಮೇಲೆ ಇನ್ನೊಂದು ನಾವು ನಿರ್ಗುಣ ಧ್ಯಾನ ಅಂತಂದ್ರೆ ಆರಾಮಾಗಿ ಕೂತ್ಕೊಂಡು ಈಗ ಸೋಹಂ ಜಾವ ಅಂತೀವಿ ನೋಡ್ರಿ. ಈಗ ಅದನ್ನು ಇದನ್ನ ಉಸಿರಾಡಿಸುವಾಗ ಒಳಗೆ ಉಸಿರಿಟ್ಟುಗಳ ಸೋ ಅಂತಿರ್ತೀವಿ, ಹೊರಗೆ ಬಿಡುವಾಗ ಹಮ್ ಅಂತೀವಿ. ಅದ್ರ ಮ್ಯಾಗ ಉಸಿರ ಮೇಲೆ ಲಕ್ಷ ಇಟ್ಟುಕೊಂಡಾಗ ಕುಂತ್ಬಿಟ್ರೆ ನಾವು ಎಲ್ಲಿದೀವಿ ಅಂತ ಗೊತ್ತಾಗೋದಿಲ್ಲ ಅದು. ಆಮೇಲೆ ಭ್ರಾಮರಿ ಪ್ರಾಣಾಯಾಮಗೂ ಅದನ್ನ ಮಾಡ್ತಿರ್ತೀವಿ. ಭ್ರಾಮರಿ ಪ್ರಾಣಾಯಾಮ ಮಾಡುವಾಗ ಅದು ಕೂಡ ನಿರ್ಗುಣ ಧ್ಯಾನದೊಳಗೆ ಬರ್ತಾರೆ ಸರ್. ಅದು ಈಗ 8 ಸಪ್ತ ಚಕ್ರಗಳು ಬರ್ತಿರ್ತಾವ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಆಮೇಲೆ ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಅಂತ ಬರ್ತಿರ್ತಾವ. ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಾವು ಉಸಿರನ್ನು ತೆಗೆದುಕೊಂಡಾಗ ಒಂದೊಂದು ಚಕ್ರವನ್ನು ಛೇದನ ಮಾಡ್ಕೋ ಅಂತ ಬರುದು.

0: ಬಿಪಿಗಳು ಟ್ಯಾಬ್ಲೆಟ್ಸ್ ಇದ್ದಂಗೆ ಸರ್, ಶುಗರ್ ಬಿಪಿ ನಾವು ಕಾಯಂ ಟ್ಯಾಬ್ಲೆಟ್ಸ್ ತೊಗೊಂಡು ತೊಗೊಂತೀವಿ, ಇದು ಟ್ಯಾಬ್ಲೆಟ್ಸ್ ಇಲ್ಲ. ನಾವು ಮುಂಜಾನೆ ಅದೇನು ಮಾಡ್ತೀವಿ, ಒಂದು ಗಂಟೆ ಎರಡು ಗಂಟೆ ಇದಕ್ಕಾಗಿ ಮೀಸಲು ಇಟ್ಬಿಡುದು. ಎಲ್ಲ ನಮ್ಗೇನೋ ಇದ್ರೊಳಗೆ ವ್ಯಾಪ್ತಿಯೊಳಗೆ ಸ್ವಲ್ಪ ಸಮಸ್ಯೆ ಅನಿಸ್ತು, ಸಂಜೆಗೆ ಉಪಯೋಗ ಮಾಡೋಣ. ಮುಂಜಾನೆ ಆಸನ ಚಟುವಟಿಕೆಗಳನ್ನು ಮಾಡಿ, ಚಟುವಟಿಕೆ ಆಸನಗಳನ್ನು ಮಾಡಿ, ವಾರ್ಮಪ್ ಅಂತೇವಲ್ರಿ, ವಾರ್ಮಪ್ ಮತ್ತು ಆಸನಗಳನ್ನು ಮಾಡಿ ಸಂಜೆ ಪ್ರಾಣಾಯಾಮ ಮಾಡೋಣ. ಇಲ್ಲ ಮುಂಜಾನೆ ಟೈಮ್ ಸಿಕ್ತ ಮೂರು ಅವುಗಳನ್ನು ಮುಂಜಾನೆ ಮಾಡಿಬಿಡೋಣ. ಒಟ್ಟಿನಲ್ಲಿ ಅದನ್ನು ನಾವು ಲೈಫ್ನ ಅಳವಡಿಸ್ಕೊಂಡ್ಬಿಟ್ಟು ಅಂತಂದ್ರೆ ಭಾಳ ಅಂದ್ರೆ ಭಾಳ ರೀ. ಒಟ್ಟು ಔಷಧ ಉಪಚಾರದ ಸುಳಿನೇ ಬರೋದಿಲ್ಲ ನನಗೈತು ನೋಡಿ. ಹೇಳಿದ್ನೀಗ 71 ವರ್ಷ ನಮ್ಗೆ ಯಾವುದು ಏನೂ ಇಲ್ಲವೇ ಇಲ್ಲ, ಹಾರ್ಟ್ ಇಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಇನ್ನಿತರ ಯಾವುದೇ ಯಾವುದು ರೋಗಗಳಿಲ್ಲ, ನಾವು ಅದರ ಆಸ್ಪತ್ರೆ ಸಮೀಪ ಹೋಗುದೂ ಇಲ್ಲ.
1: ನಾನು ಇದನ್ನು ಯಾಕೆ ಕೇಳ್ತಾ ಇದ್ದೀನಿ, ಎರಡು ಬಾರಿ ಕೇಳಿದೆ. 48 ವಯಸ್ಸಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಆಚೆ ಕೇಳುಗರಿಗೆ ಇದು ಒಂದು ಸ್ಫೂರ್ತಿ ಆಗಿರಬೇಕು. ಏಕೆಂದ್ರೆ ಯಾಕೆ ಅವ್ರು ತಿಳ್ಕೊತಾರೆ ನಮ್ಗೆ ವಯಸ್ಸಾಯ್ತು ಇನ್ಯಾಕೆ ಬಿಡಪ್ಪ ಅಂತ. ಇಲ್ಲ ಟರ್ನಿಂಗ್ ಪಾಯಿಂಟ್ 48
0: ಇಲ್ಲ ಸರ್, ಅದು ಈಗ ವಯಸ್ಸಿನ ಇದನ್ನು ಇಲ್ಲವೇ ಇಲ್ಲ. ಆದ್ರೆ ಇನ್ನೊಂದೇನು, ಮನುಷ್ಯನಿಗೆ ಛಲ ಬೇಕಷ್ಟೇ, ಮಾಡಬೇಕು ಅಂತಕ್ಕಂತ ಛಲ ಇತ್ತಪ್ಪ ಅಂತಂದ್ರೆ ಇಲ್ಲ, ನಾವು ಬಾಡಿ ಜಾಸ್ತಿ ನಾವು ಇದು ತೂಗ ವಯಸ್ಸು ಜಾಸ್ತಿ ನಿಮಗೆ ನೀವೂ ಅಷ್ಟು ಮಾಡ್ರಿ. ನೀವು ಯಾವ ನೀವು ಮತ್ತೆ ಪ್ರಾಣಾಯಾಮಗಳಂತೂ ಸರಳ ಬಂದೇ ಬರ್ತಾವ. ಅಗದಿ ಪ್ರಾಣಾಯಾಮ ಅಂತೂ ರೀ ಕುಂತಲ್ಲೇನು ಮಾಡಬೇಕು, ಸ್ವಲ್ಪ ಅದ್ರ ಬಗ್ಗೆ ಅನುಭವ ತಗೊಂಡ್ಬಿಟ್ರೆ ಆ ಒಂದು 8 ಪ್ರಾಣಾಯಾಮ ಹೇಳಿದ್ನಲ್ರಿ, ಈಗ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಬರ್ತದ, ವಿಭಾಗೀಯ ಪ್ರಾಣಾಯಾಮ ಅಂತ ಬರ್ತದ, ಉಜ್ಜಾಯ ಪ್ರಾಣಾಯಾಮ ಅಂತ ಬರ್ತದ, ಬಾಹ್ಯ ಪ್ರಾಣಾಯಾಮ ಅಂತ ಬರ್ತದ, ಕಪಾಲ ಭಾತಿ ಅಂತ ಬರ್ತದ, ಆಮೇಲೆ ಮುಂದ ನಾಡಿ ಸೋದನ ಅಂತ ಬರ್ತದ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಅಂತ ಬರ್ತದ, ಉದ್ಗಿತ. ಇವು 8 ಪ್ರಾಣಾಯಾಮಗಳು ನಮಗೇನಪ್ಪ ಅಂತಂತಂದ್ರೆ ಇವುದನ್ನು ಇನ್ನೊಂದು ನಿಮ್ಗೆ ವಿಷಯ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಮೂಗಿನಿಂದ ತಗೊಂಡು ಮೂಗಿನಿಂದ ಹೊರಳಿನ ತಗೊಂಡು ಹೊರಳಿಯಿಂದ ಬಿಡುವಂತದ್ದು ಇವು 8 ಪ್ರಾಣಾಯಾಮಗಳು. ಬಾಯಿಂದ ಒಟ್ಟ ಉಸಿರು ಇಲ್ಲವೇ ಇಲ್ಲ. ಇನ್ನು 3 ಪ್ರಾಣಾಯಾಮಗಳು ಶೀತರಿ ಸಿತ್ಕಾರಿ ಸದಂತ ಅಂತ, ಇವು ನಮಗೆ ತಂಪನ್ನುಂಟು ಮಾಡತಕ್ಕಂಥ ಪ್ರಾಣಾಯಾಮಗಳು. ಈ ತಂಪನ್ನುಂಟು ಮಾಡತಕ್ಕಂಥ ಪ್ರಾಣಾಯಾಮಗಳನ್ನು ನಾವು ಬಾಯಿಯಿಂದ ತಗೊಳೋದು. ಶೀತಲಿ ಅಂದ್ರೆ ಈ ರೀತಿ ರೌಂಡ್ ಕಟ್ಟಬೇಕು, ಆಮೇಲೆ ಸಿತ್ಕಾರಿ ಅಂತಂತಂದ್ರೆ ನಾಲಿಗೆನ ರೌಂಡ್ ಒಳಗೆ ಕಟ್ಟಬೇಕು, ಆಮೇಲೆ ಸದಂತ ಅಂದ್ರೆ ಹೊಸಳೆ ತೆಗೆದು ಹಲ್ಲುಗಳಿಂದ ಇದನ್ನು ಜಗ್ಬೇಕು, ಅಲ್ಲಿ ನಿಧಾನವಾಗಿ ತೆಗೆದುಕೊಳ್ಬೇಕು. ಅದನ್ನು ತೆಗೆದುಕೊಳ್ಳೋದು ನಮ್ಗೆ ಏನಾಗ್ತದೆ, ತಂಪಿನ ಅನುಭವ ಆಗ್ತದೆ, ನಿಧಾನ ಉಸಿರನ್ನು ಹೊರಗೆ ಬಿಡುವಂಥದ್ದು. ಇವು ನಾವು 8 ಪ್ರಾಣಾಯಾಮಗಳನ್ನು ಅಳವಡಿಸ್ಕೊಂಡಿವಿ ಅಂತಂತಂದ್ರೆ ನಮ್ಮ ಜೀವನದಾಗ ನಾವು ಅಗದಿ ಉದ್ದಾರ ಆಗಿ ಹೋಗ್ತೀವಿ, ಮತ್ತು ನಾವು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿ ಉಳಿತೀವಿ, ಮತ್ತು ಮನೆಯಾಗಿರ್ತಕ್ಕಂಥ ಫ್ಯಾಮಿಲಿಗಳು ಇರ್ತಾವೆ ಅವಕ್ಕೂ. ಇವು ಸಾಕಷ್ಟು ವೇಗಗಳಾದ್ರೆ ಸರ್, ಇದಕ್ಕೆ ಏನಂತಂತಂದ್ರೆ ನಿಲ್ಕವೇ ಇಲ್ಲವೇ ಇಲ್ಲ, ಎಷ್ಟು ಹೇಳ್ತೀವಿ ಅಷ್ಟು ಕಡಿಮೆ ಇದಕ್ಕೆ.
1: ಈಗ ಯೋಗ ಅಂತ ಬಂದ ತಕ್ಷಣ ಬಹಳ ಮುಖ್ಯವಾದ ಒಂದು ಫೇಮಸ್ ಆದ ಒಂದು ಆಸನ, ಆಸನದ ಎಲ್ಲಾ ಪ್ಯಾಕೇಜ್ ಅಂತ ಹೇಳ್ತಾರೆ, ಸೂರ್ಯ ನಮಸ್ಕಾರ ಸರ್. ಅಂತ ಸಂದರ್ಭದಲ್ಲಿ ಅದು ಗುರು ಕಡೆಯಿಂದ ಕಲೀಲಾರದೆ ವಿಡಿಯೋನ ನೋಡಿ ಎಷ್ಟೋ ಜನ ಮಾಡ್ಲಿಕ್ಕೆ ಹೋಗಿ 108 ಮಾಡೋ ಒಂದು ಗುರಿಯಲ್ಲಿರ್ತಾರೆ. ತಾಳ್ಮೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಹಳ ಕಮ್ಮಿ ಆಗಿಬಿಟ್ಟಿದೆ. ಇವತ್ತು ಪ್ರಾರಂಭ ಮಾಡಿದ್ರೆ ಈ ವಾರದ ಕೊನೆ ಹಂತ ಮಟ್ಟ ನಮ್ಗೆ 108 ಮಾಡಬೇಕು ಅಂತ ಹೋಗಿ ಎಷ್ಟೋ ಜನರು ಬೆನ್ನು ನೋವು ತಗೊಂಡು ಬಹಳಷ್ಟು ಸಂದರ್ಭಗಳಲ್ಲಿ ಯೋಗಕ್ಕೆ ಒಂದು ಕೆಟ್ಟ ಹೆಸರು ತಗೊಂಡ್ ಬರ್ತಾರೆ, ಮಾಡಕ್ ಹೋಗ್ಬೇಡಪ್ಪ ನಾನು 108 ಮಾಡ್ಲಿಕ್ಕೆ ಹೋಗಿ. ಸೂರ್ಯ ನಮಸ್ಕಾರದ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ?
0: ಸೂರ್ಯ ನಮಸ್ಕಾರ ಸ್ಥಳ ಅದ್ರ ಒಟ್ಟು 12 ಆಸನಗಳು ಬರ್ತಾವೆ ಸರ್ ಒಟ್ಟ. ಆಕ್ಚುಲಿ ಅದೇನೈತಪ್ಪ ಅಂತಂತಂದ್ರೆ ನೀವು ಹೇಳಿದ ಗುರುವಿನ ಮುಖನ ಕಲಿಬೇಕದು ಆಕ್ಚುಲಿ. ಯಾಕಂತಂದ್ರೆ ನಾವು ಮಾಡ್ಲಿಕ್ಕೆ ಹೋದೇವಿ, ಮತ್ತೆ ಇನ್ನೊಂದು ಅದನ್ನ ಅದ್ರಾಗ 12 ಮಂತ್ರಗಳು ಬರ್ತವೆ, ಸೂರ್ಯನಿಗೆ ಸಂಬಂಧಪಟ್ಟಂತ 12 ಮಂತ್ರಗಳು ಬರ್ತಾವೆ ಸರ್. ಆಮೇಲೆ ಪ್ರಾರಂಭದೊಳಗೆ ಹಿರಣ್ಯ ಗರ್ಭ ಅದೊಂದು ಪ್ರಾರ್ಥನೆ ಬರ್ತದೆ, ಆ ಪ್ರಾರ್ಥನೆ ಮುಗಿಸಿ 12 ಸೂರ್ಯನ ನಾಮಾವಳಿಗಳು, ಆ ನಾಮಾವಳಿಗಳು ಮುಗಿಸಿ ನಾವು ಆಕ್ಚುಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ನಾಮಾವಳಿಗೆ ಒಂದೊಂದು ಸೂರ್ಯ ನಮಸ್ಕಾರ ಸೆಟ್ ಮಾಡ್ತೀವಿ. ಅಂದ್ರೆ 12 ಆಸನಗಳು ಒಂದು ಸೆಟ್, ಅದಕ್ಕೆ ಆಕ್ಚುಲಿ ಏನಪ್ಪಾ ಅಂತಂತಂದ್ರೆ ಸಾಕು, ಒಂದು ಲಾಸ್ಟ್ ಏಜ್ 12 ಮಾಡ್ತೀವಿ ಒಂದು ಸಾಕು. ಏನೋ ಒಬ್ಬೊಬ್ರು ನೀವು ಹೇಳಿದಂಗ 25 ಮಾಡಿದೆ, 30 ಮಾಡಿದೆ ಅಂತಂತಾರೆ, ಅವೆಲ್ಲನೂ ನಿರುಪಯುಕ್ತ. ಮತ್ತೆ ಕ್ರಮಬದ್ಧವಾಗಿ ಮಾಡಿಸ್ಕರ ಕ್ರಮ ಬಹಳ ಇಂಪಾರ್ಟೆಂಟ್. ಹೆಂಗಪ್ಪ ಅಂತಂತಂದ್ರೆ ಉಸಿರಿನೊಂದಿಗೆ ಆಸನಗಳನ್ನ ಅಲ್ಲಿ ಕೊನೆ ಹಂತದ ಕೆಲವೊಂದು ಸೆಕೆಂಡ್ಗಳನ್ನು ಅನುಸರಿಸಿಕೊಂಡು ಮಾಡ್ತಾನೆ ಹೋಗ್ಬೇಕು. ಈಗ ಈಗ ಏನ್ ಮಾಡ್ತೀವಿ, ಊರ್ಧ್ವ ನಮನಾಸನ ಅಂತ ಮಾಡ್ತೀವಿ. ಅದ್ರೊಳಗೆ ಊರ್ಧ್ವ ನಮನಾಸನ ಮಾಡಿ ಪಾದಹಸ್ತ, ಊರ್ಧ್ವ ನಮನಾಸನ ಮಾಡಿದ ಉಸಿರು ತೆಗೆದುಕೊಂಡಿರ್ತೀವಿ, ಪಾದಹಸ್ತಾಸನ ಬಿಡ್ತೀವಿ, ಏಕಪಾದ ಪ್ರಸರಣಾಸಕ್ಕೆ ತಗೊಂತೀವಿ, ದ್ವಿಪಾದ ಪ್ರಸರಣಾಸಕ್ ಮತ್ತೆ ಉಸಿರನ್ನು ಬಿಡ್ತೀವಿ. ಅಲ್ಲಿ ಶಶಂಕಾಸನ ವಿಶ್ರಾಂತಿ ತಗೊಳ್ಳೋದು ಒಂದು ಆಸನ ಬರ್ತದೆ. ಆ ವಿಶ್ರಾಂತಿ ಆಸನಗಳು ಸಹಜ ಉಸಿರಾಟ ಇರ್ಬೇಕಷ್ಟೇ. ಆ ಸಹಜ ಉಸಿರಾಟ ಇದ್ದ ಮೇಲೆ ಮುಂದೆ ನಾವು ಅಷ್ಟಾಂಗ ಆಸನ ಮಾಡುವಾಗ ಹೆಚ್ಚು 8 ಅಂಗಗಳ ಮುಂದೆ 2 ಪಾದಗಳು, ಮೊಣಕಾಲು ಮಂಡೆಗಳು, ಎದೆ, 2 ಹಸ್ತಗಳು ಮತ್ತು ಗದ್ದವನ್ನು ಹಚ್ಚಿ ಮಾಡ್ಬೇಕು ಅಂತ ಇರ್ತದೆ. ಅದನ್ನು ಮಾಡುವಾಗ ಉಸಿರನ್ನು ಹೊರ ಹಾಕ್ತಾ ಮಾಡ್ಬೇಕು. ಹಿಂಗ್ ಅಂದ್ರೆ ಅಲ್ಲಿ ತಾವು ಕ್ರಮಬದ್ಧತೆ ಅವ್ರಿಗೂ ಎಡೆ ಇತ್ತಪ್ಪ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಆಗುದಿಲ್ಲ, ಅಷ್ಟು ನಮ್ಮ ಶರೀರಕ್ಕೆ ಒಳ್ಳೇದನ್ನ ಆಗ್ತದೆ ಅಂತ. ಇಲ್ಲ ಅಂತಂತಂದ್ರೆ ನಾವು ಅಲ್ಲಿ ಅದರಿಂದ ನೀವು ಹೇಳಿದಂಗೆ ಕೆಲವೊಂದು ಅನಾನುಕೂಲತೆ ವ್ಯವಸ್ಥೆಗಳನ್ನು ತೊಡ್ಕೊಂಡು ಅವು ಏನು ಎಲ್ಲಪ್ಪ ಕಿರಿಕಿರಿ ಅಂತಕ್ಕಂಥ ಬಿಡುವಂತ ವ್ಯವಸ್ಥೆ ಬಂದ್ಬಿಡ್ತದೆ. ಅದಕ್ಕೆ ದಯವಿಟ್ಟು ಉಸಿರಿನೊಂದಿಗೆ ನಿಧಾನವಾಗಿ ಅದನ್ನ 12 ಆಸನಗಳನ್ನು ಮಾಡಿಬಿಟ್ರೆ ಬಹಳ ಬೆಸ್ಟ್ ಸರ್. ಅದನ್ನ ಈಗ ನಾವು ಏನು ಕೆಲವೊಬ್ರು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಿದ್ರು, ನೀವು ಆಸನಗಳನ್ನು ಕಲ್ಕೊಂಡ್ರೆ ಮಾಡ್ಕೊಂಡ್ರಿ, ಆಮೇಲೆ ಒಂದ್ ವೇಳೆ ನಿಮ್ಗೆ ಅಕಸ್ಮಾತ್ತಾಗಿ ಎಲ್ಲೋ ಕೆಲಸ ಇತ್ತು ಅಂತಂದ್ರೆ ನೀವು ಸೂರ್ಯ ನಮಸ್ಕಾರ ಮಾಡ್ರಿ, ಸೂರ್ಯ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ. 12 ಆಸನ ಮಾಡದಂಗೆ ಆಗ್ತದೆ, ಅವನ್ನೆಲ್ಲ ಮಾಡ್ಕೊಂಡು ಒಂದ್ ಕಡೆ ಒಂದ್ ಸಲ ಬಲಗಾಲಿಂದ ಮಾಡಿ, ಒಂದ್ಸಲ ಎಡಗಾಲಿಂದ, ಮತ್ತೆ ನೀವು ಮತ್ತೊಂದ್ ಸಲ ಮಾಡ್ಬೋದು ಮತ್ತೆ ಬಲಗಾಲಿಂದ ಮತ್ತೆ ಎಡಗಾಲಿಂದ. ಈ ರೀತಿ ಕ್ರಮಬದ್ಧವಾಗಿ ಮಾಡಿ ಇನ್ನೊಂದು ಏನ್ ಹೇಳ್ತದೆ ಸರ್, ಇದು ಮುಂದೆ ಮಾಡುವ ಆಸನಗಳು ಇದ್ರೊಳಗೆ ಏನ್ ಬರ್ತದ ಸೂರ್ಯ ನಮಸ್ಕಾರದೊಳಗಂದ್ರ ಮುಂದೆ ಭಾಗವಂತ ವ್ಯವಸ್ಥೆನೂ ಬರ್ತದ, ಹಿಂದೆ ಭಾಗವಂತ ವ್ಯವಸ್ಥೆನೂ ಬರ್ತದ. ಆಮೇಲೆ ಅದಕ್ಕೆ ನೇಮ್ ಏನ್ ಇರ್ತೈತೆ ಅಂದ್ರೆ ಇದು ಯೋಗಾಸನದೊಳಗ ಮುಂದೆ ಮಾಗುವ ಆಸನ ಮಾಡಿದ್ರೆ ಹಿಂದೆ ಭಾಗಿಸ್ಬೇಕು, ಬಲಕ್ಕೆ ಮಾಡಿದ ಆಸನ ಮಾಡಿದ್ರೆ ಎಡಕ್ಕೂ ಭಾಗಿಸ್ಬೇಕು ಮಾಡ್ಬೇಕು. ಸೂರ್ಯನ ಮುಂದೆ ಬಾಗಿದ

0: ಹೆಸರನ್ನು ಹೊರಹಾಕ್ಬೇಕು, ಹಿಂದೆ ಬಾಗಿದ ಉಸಿರನ್ನ ಒಳಗೆ ತೆಗೆದುಕೊಳ್ಬೇಕು. ಹಿಂಗ ಅಲ್ಲಿನೂ ಕೂಡ ನಾವು 12 ಆಸನಗಳ ಮಾಡು ಸೂರ್ಯ ನಮಸ್ಕಾರದೊಳಗ ಯಾವ ಭಂಗಿಯೊಳಗೆ ಬರ್ತೀವಿ ಆ ಭಂಗಿಯೊಳಗೆ ಉಸಿರನ್ನು ತೆಗೆದುಕೊಳ್ಳೋ ಬಿಡುವ ಒಂದು ರೂಢಿಯನ್ನ ಮಾಡಬೇಕು ಅಂತ ಬರ್ತದೆ. ಅದು ಹೆಚ್ಚುವರಿ ಸೂರ್ಯ ನಮಸ್ಕಾರ ಇದು ಮಾಡಿಬಿಟ್ರಿ ಅದಕ್ಕೆ ಅಗದಿ ಬಹಳ ಎಲ್ಲ ಅವಯವಗಳು ನಮ್ಗೆ ಎಲ್ಲ ಸ್ನಾಯುಗಳು ಇರಬಹುದು, ಎಲ್ಲ ಜಾಯಿಂಟ್ಗಳು ಇರಬಹುದು, ಮತ್ತು ಉಸಿರಿನ ನಿಯಂತ್ರಣ ಬರ್ತದೆ. ಸಾಕಷ್ಟು ಅನುಕೂಲ ಸರ್, ಅದರಿಂದ ಬೆನಿಫಿಟ್ ಚಲೋ ಅದು. ಸುಕ್ಕ ಸಕ್ಕರೆ ಕಾಯಿಲೆ ಅಂತೂ ಹೋಗ್ಬಿಡ್ತದೆ, ಸಕ್ಕರೆ ಕಾಯಿಲೆಗೆ ಬಹಳ ಮತ್ತದ. ಇವು ಏನದಾವ ಸರ್, ಇವ ನಿಮ್ಗೆ ಹೇಳಿದಂತಂದ್ರೆ ಆಸನಗಳಲ್ಲಿ 4 ವಿಧಗಳ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ನಮ್ಮ ಗುರುಗಳು ಹೇಳಿದಂಗೆ ಏನಪ್ಪ, ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು ಮಾಡ್ತೀವಿ. ಇವು 4 ಆಸನಗಳನ್ನು ಮಾಡುವಾಗ ನಿಂತು ಮಾಡುವ ಆಸನಗಳು ಒಂದು ಇಫೆಕ್ಟ್ ಏನೇನಪ್ಪ ಅಂತಂದ್ರೆ ನಮಗೆ ಬೊಜ್ಜಿನ ಅಂಶವನ್ನು ಕಡಿಮೆ ಮಾಡ್ತವೆ. ಆಮೇಲೆ ಕುಳಿತು ಮಾಡುವ ಆಸನಗಳು ನಮಗೆ ಜಠರದ ಒಂದು ವ್ಯವಸ್ಥೆಯನ್ನು ಜಾಸ್ತಿ ಕೊಡೋದ್ರಿಂದ ಅಲ್ಲಿ ಪಚನಾಂಗ ಕ್ರಿಯೆ ಸರಿಯಾಗಿ ನಡೆದು ಅಲ್ಲಿ ತಕ್ಕಂಥ ಅವಯವಗಳು ಶುದ್ಧೀಕರಣ ಹೊಂತಾವ. ಆಮೇಲೆ ಯಾವುದೇ ಶುಗರ್ ಸಕ್ಕರೆ ಕಾಯಿಲೆ ಇಲ್ಲಿ ಹಾರ್ಟ್ ಬಿಪಿ ಎಲ್ಲ ಬರೋದಿಲ್ಲ. ಆಮೇಲೆ ಮುಂದೆ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು ಬೆನ್ನು ನೋವು ಅಥವಾ ನಡ ನೋವುಗಳಿಗೆ ಸಂಬಂಧಪಟ್ಟಂಗೆ, ಹೊಟ್ಟೆ ಮೇಲೆ ಬೆನ್ನು ಮೇಲೆ ಮಲಗಿ ಮಾಡುವ ಆಸನಗಳು ಕೂಡ ಹಾಗೇನೆ. ಅವು ಕೆಲವೊಂದು ನಾವು ಹೇಳ್ತೀವಿ, ಏನು ಹೇಳ್ತೀವಪ್ಪ ಅಂತಂದ್ರೆ ಆಸನದೊಳಗೆ ರಾಜ ಯಾರು ಅಂತ ಪ್ರಶ್ನೆ ಮಾಡಿದಾಗ ಶೀರ್ಷಾಸನ ಅಂತ. ಶೀರ್ಷಾಸನ ಮಾಡಬೇಕಾದ್ರೂ ಅದು ಕುಳಿತು ಮಾಡುವ ಆಸನದೊಳಗೆ ಬರ್ತಿರ್ತತಿ, ಅದನ್ನ ಕ್ರಮಬದ್ಧ ಮಾಡಬೇಕು. ಮುಂದೆ ಆಸನಗಳ ರಾಣಿ ಯಾವುದು ಅಂತಂದ್ರೆ ಸರ್ವಾಂಗಾಸನ ಅಂತ ಬರ್ತದೆ. ಆ ಸರ್ವಾಂಗಾಸನ ಮಾಡುವ ಕ್ರಮಬದ್ಧತೆಯನ್ನು ಸರಿಯಾಗಿ ಕ್ರಮಬದ್ಧತೆಯಿಂದ ಮಾಡಬೇಕು. ಈಗ ಅದನ್ನ ಮಾಡ್ತಾರ ದಡಗ್ನ ಎದ್ದು ಬಿಡ್ತಾರೆ ಕೆಲವು ಸಲ ಅಲ್ಲ, ಅದು ಅದನ್ನ ಕುತ್ತಿಗೆ ನೆತ್ತಲಾರ್ದಂಗ ನಾವು ಹಾಳೆ ತಿರುಗಾ ಮೂಲ ಸ್ಥಿತಿ ಬರ್ಬೇಕಂತ. ಅದು ನಾವು ಹಂಗಾತ್ ಮಲ್ಕೊಂಡಿರ್ತೀವಿ 30 degrees ಒಂದು 4-5 ಎಣಿಕೆ ಇಡಬೇಕು, 60 degrees ಮತ್ತೆ 4-5 ಎಣಿಕೆ ಅಲ್ಲೇ ಇಡಬೇಕು, 90 degrees ಹಿಡ್ಕೊಂಡಾದ್ಮೇಲೆ ಸ್ವಲ್ಪ ಕೈಗಳ ಆಸನ ಮೇಲೆ ನೇರವಾಗಿ ನಿಂತ್ಕೊಂಡು ಅದನ್ನ ಸ್ವಲ್ಪ ಟೈಮ್ ತಗೋಬೇಕು. ಅವೆಲ್ಲ ತಗೊಂಡು ನಿಧಾನ ಇಳಿಯುವ ಸಹಿತ ಕುತ್ತಿಗೆ ನೆತ್ತುವಂಗಿಲ್ಲ, ಅಂದ್ರೆ ಮಾಡ್ತೀವಿ ಅಂತ ಕಾಟಾಚಾರ ಮಾಡುವಂಗಿಲ್ಲ. ಅದನ್ನ ನಿಯಮಬದ್ಧವಾಗಿ ಮಾಡೋದ್ರಿಂದ ಒಳ್ಳೆ ಇದು ಐತಿ.
1: ಭಾರತ ದೇಶ ಈಗ ಡಯಾಬಿಟೀಸ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಯೋಗದಲ್ಲಿ ನಾನು ಮನ್ನು ಓದಿದೆ, ಮಂಡೂಕಾಸನ ಅನ್ನೋ ಒಂದು ಆಸನದಿಂದ ಡಯಾಬಿಟೀಸ್ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಬಹುದು. ಅದರ ಬಗ್ಗೆ ಸ್ಟಡೀಸು ಆಗಿದೆ, ಎಷ್ಟೋ ಜನ ಯಾರಿಗೆ ಡಯಾಬಿಟೀಸ್ ಇದೆ ಮುಂಜಾನೆ ಖಾಲಿ ಹೊಟ್ಟಿ ಮಂಡೂಕಾಸನ ಅನ್ನ ಮಾಡಿದ್ರು, ಅದ ತದನಂತರ ಅವರ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಬಂದಿತ್ತು. ಇದ್ರ ಬಗ್ಗೆ ಏನ್ ಹೇಳಿ?
0: ಈ ಮಂಡೂಕಾಸನ ಬಹಳ ಮಹತ್ವದ ಇದು ಕೊಡ್ತು ಸರ್. ಈಗ ಏನಂತಂದ್ರೆ ಈ ಮಂಡೂಕಾಸನ ಜೊತೆಗೆ ಕುಳಿತು ಮಾಡುವ ಆಸನಗಳೇನ್ ಬರ್ತಾವೆ, ಈಗ ಉದಾಹರಣೆಗೆ ವಕ್ರಾಸನ ಅಂತ ಬರ್ತದೆ, ಆಮೇಲೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರ್ತದೆ, ಆಮೇಲೆ ವಜ್ರಾಸನದಲ್ಲಿ ನೀವು ಹೇಳಿದ್ರಲ್ಲ ಅದೇ ಮಂಡುಕಾಸನ ಅಂತಾರೆ, ವಜ್ರಾಸನದಲ್ಲಿ ಯೋಗ ಮುದ್ರಣ ಅಂತ ಅರ್ಸಕ್ಕೆ. ಅದೇನಂತಂತಂದ್ರೆ ಕ್ರಮಬದ್ಧತೆ ಬಹಳ ಚಂದ ಇಚ್ಚರ, ಅದಕ್ಕೆ ಮಂಡುಕಾಸನ ಮಾಡುವಾಗ ಕ್ರಮಬದ್ಧತೆಯನ್ನು ಅನುಸರಿಸಬೇಕು. ಯಾಕಂದ್ರೆ ಇವೆಲ್ಲವುಗಳನ್ನು ಲಾಕ್ ಮಾಡಿದಾಗ ನಾವು ನಿಧಾನವಾಗಿ ಬಾಗಿದಾಗ ಅವು ಅದು ಹೊಂಕಳದ ಇದ್ರೊಳಗೆ ಹೋದಾಗ ಅಲ್ಲಿ ಒಂದು ಇದು ಇರ್ತದೆ ಸರ್, ನಮ್ಗೆ ಇದು ಸಪ್ಪಳ ಆಗ್ಬೇಕು ನಮ್ಗೆ.
1: ಹೌದು,
0: ಒಳಗೆ ಹೊಂಕಳು ಕೆಳಗಿರ್ತಕ್ಕಂಥದ್ದು ಅದು ಡೈಜೆಸ್ಟಿವ್ ಸಿಸ್ಟಮ್ನೊಳಗೆ ಅದು ಒಂಥರ ಇದು ಹಾಕಿತ್ತಂತಂದ್ರೆ ನಾವು ಕರೆಕ್ಟ್ ಮಾಡಿವಿ ಅಂತ ಅರ್ಥ. ಕರೆಕ್ಟ್ ಮಾಡಿದೀವಿ ಅಂತಂತಂದ್ರೆ ಸುಮಾರು ಒಂದು ಸ್ವಲ್ಪ ದಿನದಾಗ ಹೋಗ್ಬಿಡ್ತದೆ. ನೀವು ಹೇಳಿದ್ರೆ ಭಾಳ ಗದ್ದಿ ಸತ್ಯದ ಮಾತು, ಮಂಡುಕಾಸನ ಮಾಡೋದ್ರಿಂದ ಭಾಳ ಶಕ್ತಿಯುತವಾದ್ದು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ನಾ ಹೇಳಿದ್ನಲ್ಲ, ಓಕೆ ನಾವು ನೀವು ಮಾಡ್ಲಿಕ್ಕೆ ಹತ್ತಿ 8 ಆಯ್ತು, 9 ಆಯ್ತು, ನಮಗೆ ಸಕ್ಕರೆ ಕಾಯಿಲೆ ಹೋಗಲಿಲ್ಲ ಮಾಡಲಿಲ್ಲ, ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತಂತಂದ್ರೆ ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೇಬೇಕು. ಮತ್ತೆ ಇನ್ನೊಂದೇನು ಸರ್ ನಿಮ್ಗೆ ಅಂತ ಹೇಳ್ತೀನಿ ನಾನು, ಈಗ ನಮ್ಗೆ 71 ವಯಸ್ಸು ಐತೆ ಅಂದ್ರೂ ಸಹಿತ ನಾವು ಈಗ ಅವಾಗ ಸಾಮಾನ್ಯವಾಗಿ ಎಲ್ಲ ಆಸನಗಳು ಮಾಡೇ ಮಾಡ್ತೀನಿ. ಅವೆಲ್ಲ ಏನಿರ್ತದೆ ಅಂತಂದ್ರೆ ನಮ್ಮ ಕಲ್ಪನೆಗಳವೆಲ್ಲ, ಮತ್ತು ನಿಧಾನಗತಿ ಒಳಗೆ ಕ್ರಮಬದ್ಧವಾಗಿ ಮಾಡಿದ್ರೆ ಈ ಆಸನಗಳಿಂದ ಯಾವುದೇ ನಮಗೆ ನಾವು ತೊಂದರೆ ಅನುಭವಿಸಿಲ್ಲ, ನಮಗೆ ಅದು ಒಳ್ಳೆಯ ಒಂದು ಅವಕಾಶವನ್ನು ಒಂದೇ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸ್ತದೆ.
1: ಸರ್, ಕ್ರಮದ ಬಗ್ಗೆ ಮಾತನಾಡುವಾಗ ಈಗ ಸೂರ್ಯ ನಮಸ್ಕಾರ ಯಾರು ಪ್ರಾರಂಭ ಮಾಡಿದ್ರೇನು ಶೂಸ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಮಾಡ್ತಿರ್ತಾರೆ, ಸ್ವಲ್ಪ ಅದ್ರ ಬಗ್ಗೆ?
0: ಇಲ್ಲ ಸರ್, ಅವನ್ನೆಲ್ಲ ಶೂಸ್ನ ಹಾಕೋಬಾರ್ದು, ಆಮೇಲೆ ನಾವು ಬಟ್ಟೆಗಳನ್ನ ಮೊದಲು ಲೂಸ್ ಆಗಿ ಹಾಕೊಂಡು ಅಂತ ವ್ಯವಸ್ಥೆ ಮಾಡಬೇಕು. ಆಮೇಲೆ ಇನ್ನೊಂದು ನಿಯಮ ಏನು ಹೇಳ್ತೈತೆ ಅಂತಂದ್ರೆ ಸೂರ್ಯ ನಮಸ್ಕಾರ ಮಾಡಬಹುದು ಅಥವಾ ಉಳಿದ ಆಸನಗಳನ್ನು ಮಾಡಬಹುದು, ಒಟ್ಟಿನಲ್ಲಿ ಬೆಡ್ ಇರಬೇಕು, ಮೃದುವಾದ ಬೆಡ್ ಇವು ಅದಾವೆ ಈಗ, ಆ ಮೃದುವಾದ ಬೆಡ್ ಇರಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಭೂಮಿ ಹಂಗೆ ಖಾಲಿ ಮೈದ್ರೊಳಗೆ ಮಾಡೋದ್ರ ಕ್ರಿಮಿಕೀಟಗಳನ್ನು ಅಸ್ವಸ್ಥಕತಿ. ಒಂದು ಎರಡನೇದು ಏನಪ್ಪ ಅಂತಂತಂದ್ರೆ ಕ್ರಮಬದ್ಧವಾಗಿ ಮಾಡೋದು ಬಹಳ ಅಂದ್ರೆ ಬಹಳ ಮಹತ್ವ ಸರ್. ಅದ್ರಾಗ ನಾವು ಕ್ರಮಬದ್ಧವಾಗಿ ಮಾಡಲಿಲ್ಲ ಅಂತಂತಂದ್ರೆ ಅಸ್ವಸ್ಥತೆಗೆ ಆಗಿಬಿಡ್ತೀವಿ. ಆಗ ಹೇಳಿದ್ರಲ್ಲ ಅಸ್ವಸ್ಥತೆಗೆ ಎಡೆ ಆಗಿಬಿಡ್ತೀವಿ. ಈಗ ಅದನ್ನ ಏನ್ ಮಾಡ್ತೀವಿ ಅಂತಂತಂದ್ರೆ ಬೂಟ್ ಹಾಕೊಂಡು ಮಾಡೋದ್ರಿಂದ ಅದು ಇದು ಸಿಗೋದಿಲ್ಲ, ನಮ್ಗೆ ಗ್ರಿಪ್ ಸಿಗೋದಿಲ್ಲ. ಒಂದು ಆಮೇಲೆ ಅದನ್ನ ಹಾಕೊಂಡು ಅಷ್ಟು ಹಾಕೊಳ್ಳೋದು ಅವಶ್ಯನೇ ಇಲ್ಲ, ಹಾಕೊಳ್ಳೇಬಾರ್ದು. ಯಾರ್ಯಾರು ತಮ್ಮ ಇದಂತ ಶೋಕಿ ಹಾಕೊಂತಾರ, ಹೆಚ್ಚುವಲಿ ಅವ್ನು ಬೂಟ್ ಗಿಟ್ ಹಾಕೊಳ್ಳೇಬಾರ್ದು, ಹಾಕೋಬಾರ್ದು. ಮತ್ತು ಉಳಿದ ಇವು ಸಹಿತ ಇರಬಾರ್ದು ಸರ್ ನಮ್ಮ ವಿಚಾರದೊಳಗೆ. ಇವು ಕೆಲವೊಂದು ನಾನು ನೋಡಿ ನೀವು ಎಲ್ಲೇ ಒಂದು ಕಡೆ ವಾಚ್ ಇತ್ತು ಕೈಯಾಗ ಹಂಗೆ ಮಾಡ್ತಿದ್ರು ಅವ್ನು, ಏನೋ ಏನೋ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಕೊಳ್ಳ ಚೈನ್ ಇದ್ದ ಅವ್ನು ಹಂಗೆ ಮಾಡ್ತಿದ್ರು, ಅವೆಲ್ಲ ಇರಬಾರ್ದು ಸರ್. ಅವೆಲ್ಲ ಏನೋತರ ಸೂಕಿಗೆ ಮಾಡ್ಕೊಂತ ಹೋಗ್ಬಿಟ್ರೆ ಅಲ್ವೇ ಅಲ್ಲ ಅದನ್ನ. ಅವರು ಏನಿದ್ದು ಒಂದು ಎರಡು ಒಂದು ಮ್ಯಾಲೊಂದು ಕೆಳಗೊಂದು ತಮಗೆ ಹಾಕೊಂಡು ಲೂಸ್ ಇರ್ಬೇಕು ಅಷ್ಟೇ. ಡ್ರೆಸ್ಗಳು ಲೂಸ್ ಇತ್ತು ಅಂತಂದ್ರೆ ಆಟೋಮೆಟಿಕ್ ಅದು ಒಳ್ಳೇದಾಗ್ತದೆ ಅಂತೆಲ್ಲ ಮಾಡ್ಬಾರ ಸರ್.
1: ಅದೇ ಕ್ರಮ ನಿಯಮ ತಾವು ಹೇಳಿದ್ರಲ್ಲ, ಈಗ ಅದು ಬಹಳ ಯಾರು ಪಾಲಿಸ್ತಾನೇ ಇಲ್ಲ. ನೀವೇ ಹೇಳಿದ್ರಿ, ನೀವೇ ನೋಡಿದ್ರಿ, ನಾವು ಆ ದೃಶ್ಯವನ್ನು ನೋಡಿದ್ರೆ
0: ಆ ದೃಶ್ಯ ನೋಡಿನಿ ಸರ್ ನಾನು,
1: ಬಹಳ ದುಃಖವಾಗುತ್ತೆ. ಏಕೆಂದ್ರೆ ಯೋಗ ಬಹಳ ಭಕ್ತಿಯಿಂದ ಮಾಡ್ಬೇಕು. ಇದೇ ಪ್ರಶ್ನೆ ನಿಮಗೆ, ಯೋಗ ಮಾಡುವಾಗ ಭಕ್ತಿ ಎಷ್ಟು ಮುಖ್ಯ, ತಮ್ಮ ಆಸನದ ಪ್ರತಿ ಎಷ್ಟು ಭಕ್ತಿ ಮುಖ್ಯ, ಅದ್ರ ಬಗ್ಗೆ ಸ್ವಲ್ಪ.
0: ಈಗೇನಾಗ್ತದ ಸರ್, ನಾವು ಈಗ ಅದನ್ನ ನಾವು ಅನ್ನೋದಕ್ಕಿಂತ ನಮ್ಗಿಂತ ಪೂರ್ವಜರು ಋಷಿ ಮುನಿಗಳು ಇರ್ಬೋದು, ಆಮೇಲೆ ಯೋಗ ಶಾಸ್ತ್ರಜ್ಞರು ಇರ್ಬೋದು, ಅವ್ರು ಅದಕ್ಕಾಗಿನ ಪ್ರಾರ್ಥನೆ ಮಾಡ್ಯಾರ. ದೇವ್ರಿಗೆ ಹೆಂಗ್ ನೀವು ಪ್ರಾರ್ಥನೆ ಮಾಡ್ತೀರ ಆ ರೀತಿ ಪತಂಜಲಿ ಮಹರ್ಷಿಗಳಿಗೆ ಇರ್ಬೋದು, ಆಮೇಲೆ ನಾವು ಇದನ್ನ ಅರ್ಪಣೆ ಯೋಗಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕೆಲವು ಪ್ರಾರ್ಥನೆಗಳನ್ನ ಮಾಡಿಯೇ ಮಾಡಿರ್ತಿದ್ದಾರೆ. ಆಮೇಲೆ ಅದರಿಂದ ಇನ್ನೊಂದೇನಪ್ಪಾ ಅಂತಂತಂದ್ರೆ, ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಎಷ್ಟು ಮನಸ್ಸನ್ನು ಕೇಂದ್ರೀಕರಿಸ್ತಾ ಮಾಡ್ತೀವಿ, ಎಷ್ಟು ನಿಧಾನವಾಗಿ ಮಾಡ್ತೀವಿ, ಅದು ನಮ್ಗೆ ಒಳ್ಳೇದು ಕೊಡುತ್ತೆ. ಇಲ್ಲ ಅಂತಂತ ನಿರುಪಯುಕ್ತ, ಆಮೇಲೆ ಅದರಿಂದ ಅವರೆಂದೂ ಉದ್ದಾರ ಆಗುವುದೇ ಇಲ್ಲ. ಹೌದು ಹೌದು ಸರ್, ಭಕ್ತಿ ಬೇಕದು, ಭಕ್ತಿ ಇರಲಾರ್ದ ಇಲ್ವೇ ಇಲ್ಲ. ನಾವೆಲ್ಲ ಈಗ ಅದನ್ನ ಹೇಳ್ತಾರ, ಅವ್ರೇನು ಯೋಗಾಸನ ಮುಗಿದ್ಮೇಲೆ ಶವಾಸನ ಮಾಡಲೇಬೇಕು ಅಂತ, ಆಮೇಲೆ ಪ್ರಾಣಾಯಾಮ ಮುಗಿದ್ಮೇಲೆ ಶವಾಸನ ಮಾಡಬೇಕು, ಶವಾಸನ ಮುಗಿದಾದ್ಮೇಲೆ ನಮ್ಮ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡೇನೆ ಮುಂದೆ ಹೇಳ್ತೀವಿ, ಸರ್ವೇ ಬಂತು ಸುಖಿನ ಸರ್ವಸಂತ ನಿರಾಮ ಹೇಳಿ, ಮತ್ತೊಂದಿಷ್ಟು ದೇವರುಗಳನ್ನು ನೆನೆಸಿ ಇದು ಮಾಡಿ, ಅರೆ ಓಂ ತತ್ಸತ್, ಓಂ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ, ಹಿಂಗೆ ಅದನ್ನು ಸ್ವಲ್ಪ ಅನುಸರಿಸಿಕೊಂಡು ನಾವು ಭಕ್ತಿಯಿಂದ ಮಾಡಿದೀವಿ ಅಂತಂದ್ರೆ, ಮತ್ತು ಭೂಮಿಗೆ ನಮನಗಳು ಸಲ್ಲಿಸ್ತೀವಿ ಸರ್. ಯಾವ ರೀತಿ ಸಲ್ಲಿಸಬೇಕು ಅಂತಂದ್ರೆ, ಇಲ್ಲಿವರೆಗೆ ಆಸನ ಮಾಡಲು ಅನುವು ಮಾಡಿಕೊಟ್ಟ ಭೂಮಿ ತಾಯಿಗೆ, ಪತಂಜಲಿ ಮಹರ್ಷಿಗಳಿಗೆ, ಗುರುಗಳಿಗೆ, ಗುರುಮಾತರಿಗೆ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನಾನು ನನ್ನ ಇದಕ್ಕೆ ಮುಕ್ತಾಯ ಹೇಳ್ತೀನಿ ಅಂತ ಅಂದ್ರೆ, ಅಲ್ಲಿ ತನಕ ನಾವು ಭಕ್ತಿ ಬೇಕು ಅಂತ. ಭಕ್ತಿ ಇಲ್ಲ ಅಂತಂದ್ರೆ ಅಲ್ವೇ ಅಲ್ಲ, ಅದನ್ನ ಮಾಡಲೇಬಾರದು. ನಾನು ಕೇಳಿದೆ ಅದು ಆಟೋಮೆಟಿಕ್ ಅದ್ರಾಗ ಅಳವಡಿಸ್ಕೋಬೇಕಂತ ಭಕ್ತಿ ಬೇಕು, ಭಕ್ತಿ ಮಾಡಿ.
1: ಅದಕ್ಕೆ ಈ ಪ್ರಶ್ನೆ ಕೇಳಿದೆ, ಏಕೆಂದ್ರೆ ಎಲ್ಲರೂ ಇದನ್ನ ಬರೇ ಒಂದು ವ್ಯಾಯಾಮ ಅಂತ ನೋಡಿ.
0: ಅಲ್ಲ ಸರ್, ಅಲ್ಲ ಸರ್, ಅದು ಬಹಳ ಶಕ್ತಿ ಐತೆ ಅದ್ರೊಳಗೆ. ನಾವು ಬರೇ ಒಂದಿನ ಎರಡು ದಿನ ಮೂರು ದಿನ ಮೋಜಿಗೆ ಮಾಡುವಂತದ್ದು ಅಲ್ಲ, ಅದನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನಾವು ಭಕ್ತಿಯಿಂದ ನಾವು ಅದನ್ನ ಇದು ಮಾಡಬೇಕು, ಅದನ್ನ ಅನುಸರಿಸಬೇಕು.
1: ಸರ್, ಇಷ್ಟೆಲ್ಲ ಮಾಹಿತಿ ತಾವು ಕೊಟ್ರಿ, ಒಂದೇ ಒಂದು ಆಸನದ ಬಗ್ಗೆ ಕೇಳಿ ಮುಗಿಸ್ತೇನೆ. ಏಕೆಂದ್ರೆ ಇದು ಬಹಳ ಮುಖ್ಯವಾದ ಆಸನ, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ, ಅದೇ ಶವಾಸನ. ಶವಾಸನ ಆಮೇಲೆ ಮಲಗುವುದು, ವ್ಯತ್ಯಾಸವನ್ನ ತಿಳಿಸಿ.
0: ಶವಾಸನ ಅಂದ್ರೆ ಸರ್, ಆಕ್ಚುಲಿ ಶವ ಅಂದ್ರೆ ನಾವು ಅದು ಯಾವ್ದನ್ನು ಇದು ಇರ್ಲಾರ್ದಂಗ ಹೋಗ್ಬಿಟ್ಟಿರ್ತತಿ. ಆ ಟೈಪ್ ನಾವು ಮಲ್ಕೊಂಡಾಗ ಹಂಗಾತ ಮಲ್ಕೋಬೇಕಾಗ್ತದ. ನಾ ಅಂದಾಜು ಕಾಲಿನ ಹಿಂಬಡಿಂದ ಹಿಂಬಡಕ್ಕೆ ಸುಮಾರು ಒಂದು 1.5 ಫೀಟ್ ಅಂತರ ಇರಬೇಕು. ಕೈಗಳು ಕೂಡ ಸೊಂಟದಿಂದ ಒಂದು 1/2 ಫೀಟ್ ಅಂತರ ಇರಬೇಕು. ಆಮೇಲೆ ಅಂಗೈಗಳು ಆಕಾಶವನ್ನು ನೋಡ್ತಾ ಇರಬೇಕು. ಆಮೇಲೆ ಇನ್ನೊಂದೇನಂತಂದ್ರೆ, ಅಲ್ಲಿ ಅದಕ್ಕೊಂದು ಕ್ರಮ ಐತೆ ಸರ್. ಶವಾಸನ ಮಲ್ಕೋಬೇಕಾದ್ರೆ, ಶವಾಸನ ಮಲ್ಕೊಂಡಿಂದ ನಮ್ಮದೇ ಆದಂತ ಇನ್ನೊಂದು ನಿಮ್ಗೆ ಅದನ್ನ ಹೇಳ್ಬೇಕಂತಂದ್ರ, ಈ ಧ್ಯಾನದ ಪ್ರಾರಂಭಿಕ ಹಂತನೂ ಹೌದು. ಶವಾಸನದೊಳಗೆ ನಾವು ಆ ರೀತಿ ಕ್ರಮಬದ್ಧವಾಗಿ ಹೇಳ್ತಾ ಹೋಗ್ಬಿಟ್ಟೆವು ಅಂತಂತಂದ್ರೆ, ಅದನ್ನ ಹೇಳ್ಬಿಡ್ಲೇನು ಸರ್ ಸ್ವಲ್ಪ?
1: ಖಂಡಿತ.
0: ಈಗ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಪ್ರಾರಂಭದಾಗ ಶವಾಸನ ಮಲ್ಕೊಂಡು ಕೂಡಲೇನ ನಮ್ಮಷ್ಟು ನಾವು ಮಲ್ಕೊಂಡಿರ್ತಾವ್ ಅಂತ ತಿಳ್ಕೊಡ್ರಿ, ಅಥವಾ ಗುರು ಅದನ್ನ ಗುರುವರೇ ಇರ್ತಾರ ಇರ್ಲಿ. ಒಟ್ಟಿನ ಮೇಲೆ ಈಗ ನಾವು ಗುರುಗಳು ನಮ್ಗೆ ಹೇಳಿ ಹೋಗ್ಬಿಟ್ರು, ನಾವು ಶವಾಸನ ಆಸನಗಳನ್ನ ಮಾಡಿ ಅಥವಾ ಪ್ರಾಣಾಯಾಮಗಳನ್ನೇ ಶವಾಸನ ಬಂದಿವಿ. ಅಲ್ಲಿ ಬಂದ ತಕ್ಷಣ ನಾವು ಮೊದಲೇ ಪ್ರಾರಂಭದಾಗ ಏನ್ ಮಾಡ್ಬೇಕು ಅಂತಂದ್ರೆ, ದೀರ್ಘವಾಗಿ 4-5 ಸಲ ಉಸಿರಾಡಿಸಬೇಕು, ನಿಧಾನ ದೀರ್ಘವಾಗಿ ಉಸಿರಾಡಿಸಬೇಕು. ತದನಂತರ ನಮ್ಮ ಕಾಲುಗಳನ್ನ ಮತ್ತೆ ಸ್ವಿಮ್ ಅಲ್ಲೇ ಸ್ವಲ್ಪ ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು, ಕೈಗಳನ್ನು ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು, ಕುತ್ತಿಗೆ ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು. ಅಲ್ಲಿ ಮೂವ್ಮೆಂಟ್ ಆದ್ಮೇಲೆ ಮುಂದೆ ನಾವು ಪಾದದಿಂದ ಹಿಡ್ಕೊಂಡು ಹಂತ ಹಂತವಾಗಿ, ಉದಾಹರಣೆಗೆ ಬಲಗಾಲಿಂದ ಹೇಳ್ತೀವಿ ನಾವು, ಏನಪ್ಪ ಅಂತಂದ್ರೆ ಬಲಗಾಲಿನ ಹೆಬ್ಬೆರಳು, 2ನೇ ಬೆರಳು, 3ನೇ ಬೆರಳು, 4ನೇ ಬೆರಳು, 5ನೇ ಬೆರಳು, ಎಲ್ಲ ಬೆರಳುಗಳಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ. ಆಮೇಲೆ ಆ ಅಂಗಾಲಿಗೆ ವಿಶ್ರಾಂತಿ, ಮೇಲಿನ ಪಾದಕ್ಕೆ ವಿಶ್ರಾಂತಿ, ಹಿಮ್ಮಡಕ್ಕೆ. ಅದು ನಮ್ಮ ಮನಸ್ಸನ್ನ ಅಲ್ಲಿಗೆ ಕೇಂದ್ರೀಕರಿಸ್ತಾ ಹೇಳ್ತಾ, ಅಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಹೋಗ್ಬಿಟ್ಟಿವ್ ನಾವು. ಎಲ್ಲಿ ಹೇಳಕತ್ತೀವಿ ಅಲ್ಲಿ ನಮ್ಮ ಮನಸ್ಸು ಇರಬೇಕು ಅಂತ, ಅದನ್ನ ನಮ್ಮ ಹೇಳ್ಕೊಂತ ಮತ್ತೆ ಮೀನು ಗಂಡಕ್ಕೆ ವಿಶ್ರಾಂತಿ, ಆಮೇಲೆ ಮೊಣಕಾಲು ಮೊಣಕಾಲು ಚಿಪ್ಪಿಗೆ ವಿಶ್ರಾಂತಿ, ತೊಡೆಗೆ ವಿಶ್ರಾಂತಿ, ಸೊಂಟಕ್ಕೆ ವಿಶ್ರಾಂತಿ, ಈ ರೀತಿ ವಿಶ್ರಾಂತಿ ಹೇಳ್ಕೊಂತ ಅದು ಆದ್ಮೇಲೆ ಈ ಕಾಲಿಗೆ ಹೇಳ್ತೀವಿ. ಆಮೇಲೆ ಕೈಗಳು ಅದೇ ರೀತಿನ, ಅದೇ ರೀತಿ ಬಲಗೈ, ಬಲಗೈ ಹೆಬ್ಬೆರಳು, ತೋರ್ ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು, ಕಿರುಬೆರಳು, ಇವೆಲ್ಲ ಬೆರಳುಗಳಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ. ಆಮೇಲೆ ಅಂಗೈಗೆ ವಿಶ್ರಾಂತಿ, ಮುಂಗೈ ಮನಕಟ್ಟಿಗೆ ವಿಶ್ರಾಂತಿ, ಆಮೇಲೆ ಮನಕೈ ಮನಕೈ ಚಿಪ್ಪಿಗೆ ವಿಶ್ರಾಂತಿ, ರಟ್ಟೆ ರಟ್ಟೆ ಸ್ನಾಯುಗಳು, ಇವೆಲ್ಲ ಹೇಳುವಾಗ ನಾವು ಅಲ್ಲಿ ಕಣ್ಣು ಮುಚ್ಚಿಕೊಂಡು ಇದು ಮಾಡ್ತಿರ್ತೀವಿ, ಅದ್ರ ಮೇಲೆ ಲಕ್ಷ ಹೋಗ್ಬಿಡ್ತದೆ. ನಾವೆಲ್ಲ ದೇವನಿಗೆ ಗೊತ್ತಾಗೋದಿಲ್ಲ, ಅಷ್ಟೇ ವಿಶ್ರಾಂತಿ ಆಕೈತೆ ಮನುಷ್ಯಾಗ. ಈ ರೀತಿ ಹೇಳ್ತಾ ಎಲ್ಲ ಭಾಗಗಳು ಹೇಳ್ತಾ, ಮುಂದೆ ಮೂಲಾರ ಚಕ್ರ ಮೇಲೆ, ಸ್ವಾದಿಷ್ಠಾನ ಚಕ್ರ ಮೇಲೆ, ಮಣಿಪುರ, ಹಿಂಗೆ ಒಂದೊಂದೊಂದೊಂದು ಹೇಳ್ತಾ ಹೋಗಿ ಹೃದಯದ ಭಾಗಕ್ಕೆ ಹೋಗಿವಿ. ನಾನು ಈಗ ನನ್ನ ಹೃದಯ ಸಪ್ಪಳವನ್ನು ಕೇಳ್ತಾ ಇದ್ದೇನೆ, ನನ್ನ ಹೃದಯ ಪೂರ್ಣ ಸ್ವಚ್ಛ ವಿಶ್ರಾಂತಿ ಸ್ಥಿತಿಯಲ್ಲಿದೆ, ನನ್ನ ಹೃದಯಕ್ಕೆ ಯಾವುದೇ ರೀತಿ ರೋಗ ರುಜುನಗಳು ಇರುವುದಿಲ್ಲ. ಈ ರೀತಿ ನಾವು ಅಲ್ಲಿ ಮನದಟ್ಟಾಯಿ ಮಾಡ್ಕೊಂತ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ಬಿಟ್ಟಿವಿ ಅಂತಂದ್ರೆ, ಆಟೋಮೆಟಿಕ್ ಆಗಿ ಶವಾಸನದೊಳಗೆ ನಮಗೆ ಪ್ರೆಶ್. ಮತ್ತೆ ಇನ್ನೊಂದೇನು ಸರ, ಪ್ರಾಣಾಯಾಮ ಮಾಡ್ರಿ ಅಥವಾ ಇದನ್ನ ಏನ್ರಿ ಆಸನವನ್ನು ಮಾಡ್ರಿ, ಇವೆಲ್ಲ ಮಾಡಿ ಆದ್ಮೇಲೆ ನೀವು ಶವಾಸನ ಮಾಡದಿದ್ರೆ ಅವಸ್ತುಸ್ತಾ ಆಗ್ಬಿಡ್ತು. ಅಲ್ಲಿ ಅದನ್ನು ಶವಾಸನ ಮಾಡಿಬಿಟ್ಟೆ ಅಂದ್ರೆ ಮನುಷ್ಯ ಫ್ರೆಶ್ ಆಗಿಬಿಡ್ತದೆ, ಅದು ಅಷ್ಟ ನಾವು ತಿಳ್ಕೋಬೇಕು. ಅದ್ರೊಳಗೆ ಬಹಳ ಶಕ್ತಿ ಅದ. ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಅದು ಮತ್ತೆ ಮುಂದೆ ನಾವು ಅವತ್ತು ಆರಾಮ್ ತಪ್ಪನು ತಪ್ಪೋದು, ಹಿಂಗೆ ಲೆಕ್ಕ ತಪ್ಪು ಅಂತ ಹೇಳ್ಬಿಡುದು. ಅದನ್ನ ಆಸನ ಇದನ್ನು ಶವಾಸನ ಬೇಕು ಅಂತ
1: ಕೇಳೋದು ಉದ್ದೇಶನೇ ಆದಿತ್ತು. ಏಕೆಂದ್ರೆ ಶವಾಸನ ಅಂದ್ರೆ ಮಲಗುದು ಅಂತ ತಿಳ್ಕೊತಾರೆ, ಬಹಳ ಲಾಭ ಕೊಡುತ್ತೆ. ಅಂಡ್ ಬಹಳ ಮುಖ್ಯವಾಗಿ ಎಲ್ಲಾ ಆಸನ, ಪ್ರಾಣಾಯಾಮ, ಯೋಗದ ಎಲ್ಲಾ ತಮ್ಮ ಪದ್ಧತಿ ಮಾಡಾದ ಕೂಡಲೇ ಶವಾಸನ ಮಾಡ್ಲೇಬೇಕು,
0: ಮಾಡ್ಲೇಬೇಕು.
1: ತಾವು ಬಹಳ ಚೆನ್ನಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರ ಸರ್?
0: ಏನು ಸರ್, ಯೋಗವೊಂದರಲ್ಲಿ ತೊಡಕೊಳ್ಳೋದು ನನಗೆ, ನನ್ನ ವಿಚಾರ ಪ್ರಕಾರ ಸರ, ನಮ್ಮಲ್ಲಿ ಅದು ಒಂದು ಇನ್ನಷ್ಟು ಮಾಧ್ಯಮಗಳಿರ್ಬೋದು ಅಥವಾ ಯೋಗ ಗುರುಗಳಿರ್ಬೋದು, ಅವ್ರನ್ನ ದೊಡ್ಡ ದೊಡ್ಡ ಕ್ಯಾಂಪ್ ಮಾಡಿಕೊಂಡು. ಈಗ ನೋಡ್ರಿ ಸರ್, ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಾಳೆ June 21ಕ್ಕೊಂದು ವಿಶ್ವ ಯೋಗ ದಿನಾಚರಣೆ ಅಂತದ. ಆದ್ರೆ ಮತ್ತೆ ಈ ವಿಷಯ ಹೇಳ್ಬೇಕಾದ್ರೆ ಭಾಳ ವಿಷಯಗಳಿಂದ ಇದು ಸರ್, ಇದು ಏನಂತಂದ್ರೆ ಆಕ್ಚುಲಿ ಬೀಜ ಮೊಳಕೆಯೊಡೆದದ್ದು ನಮ್ಮಲ್ಲಿ ಸರ್. ಅದು ಹೆಮ್ಮರವಾಗಿ ಫಲ ಕೊಡಕತ್ತಿದ್ದು ವಿದೇಶದೊಳಗೆ. ಯಾಕೆ ವಿಷಯ ಹೇಳ್ತೀನಿ ಅಂತ, ನಾಳೆ 21ಕ್ಕೆ ಸರ್, ಹೋಸಲ 21ಕ್ಕೆ ಒಂದು ಕಡೆ 3,000 ಜನ ಕೂಡಿದ್ರು ಸರ್ ಅಮೆರಿಕದೊಳಗೆ ಸರ್, ಒಂದು ಕಡೆ ಆ ಫಂಕ್ಷನ್ ಮಾಡೋ ಸಲುವಾಗಿ. ಅವರೆಲ್ಲ ಮತ್ತು ಸುಮಾರು ದಿನಗಳಿಂದ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಅವತ್ತು ಅಲ್ಲಿ ಕೂಡ್ಕೊಂಡು ಅವ್ರು ಮಾಡ್ಯಾರ ಅಂತಂದ್ರೆ ನಮ್ಮಲ್ಲಿ ಏನಿಲ್ಲರಿ, ಅವ್ರು ಆಚರಣೆ ಮಾಡೋದ್ರೆ ಬರೋದಿಲ್ಲ. ಅಂದ್ರೆ ನಮಗೂ ಮತ್ತು ವಿದೇಶದವ್ರಿಗೆ ಎಷ್ಟು ವ್ಯತ್ಯಾಸ ಐತೆ ಅಂತ. ಆದ್ರೆ ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಇನ್ನಷ್ಟು ನಮ್ಮಲ್ಲಿ ಒಳ್ಳೆಯ ಒಂದು, ಇದು ಇನ್ನೊಂದು ವಿದೇಶದೊಳಗೆ ಮಾಡ್ಯಾರ ಸರ್. ಏನು ಮಾಡಿ ಕೆಲವೊಂದು ವಿದೇಶದೊಳಗೆ ಏನಪ್ಪ ಅಂದ್ರೆ, ನಮ್ಮ ಗುರುಗಳು ಹೇಳಿದ ವಿಷಯ, ಸರ್ಕಾರದ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಯೋಗದಲ್ಲಿ ದಿನ ಹೋಗ್ತಾನೋ ಇಲ್ಲೋ. ಈ ವಿದೇಶದೊಳಗೆ ಸರ ಆಸ್ಪತ್ರೆಗಳು ಕಡಿಮೆ ಆಗ್ಲಿಕ್ಕತ್ತೇವ, ನಮ್ಮಲ್ಲಿ ಆಸ್ಪತ್ರೆಗಳು ಹೆಚ್ಚಿಗೆ ಹುಟ್ಟಲಿಕ್ಕತ್ತೇವೆ. ಅದಕ್ಕೆ ದಯವಿಟ್ಟು ಇದನ್ನೇನು ಮಾಡ್ಬೇಕಂತಂದ್ರೆ, ಆದಷ್ಟು ಶಾಲಾ ಕಾಲೇಜುಗಳು ಇರಬಹುದು ಅಥವಾ ಯಾವುದಾದ್ರೂ ಒಂದು ಕೆಲವೊಂದು ಸಂಘಗಳು ಸಂಸ್ಥೆಗಳು ಇರ್ತಾವ, ಅವೆಲ್ಲವುಗಳು ಬೇರೆ ಬೇರೆ ರೀತಿಯೊಳಗೆ ತಮ್ಮದೇ ಆದಂಥ ಒಂದು ಹಾದಿಯೊಳಗೆ ಮನೆ ಮನೆಗೂ ಮುಟ್ಟುವಂಥ ಒಂದು ವ್ಯವಸ್ಥೆ ಮಾಡಿ ಎಲ್ಲರೂ ಕೂಡಿ ಮಾಡಿನೂ ಇದು ಮಾಡಿದ್ರಂತಂದ್ರೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಅಲ್ಲೆಲ್ಲೆಲ್ಲೆಲ್ಲೆ ಹೆಚ್ಚಿನ ಉತ್ಪಾದನೆ ಆಯ್ತಪ್ಪ ಅಂತಂದ್ರೆ ಒಳ್ಳೆಯ ಆಯುಷ್ಯ ವೃದ್ಧಿ ಆಗ್ತೈತೆ ಅಂತ. ಇಲ್ಲ ಅಂತಂತಂದ್ರೆ ಸರ್ ಆಯುಷ್ಯ ಭಾಳ ಕಡಿಮೆ ಆಗ್ತದೆ. ಮನೆಯೊಬ್ಬರು ಯಾರೋ ಇದು ಹೇಳಿ ಕೊಟ್ಟಿದ್ರು 48 ವರ್ಷಕ್ಕೆ ಬಂದದಂತ ಸರ್ ಈಗ ನಮ್ಮ ಸರಾಸರಿ. ಆಕ್ಚುಲಿ ನಮ್ಮ ಹಿರಿಯರು 100 ವರ್ಷ ಮೇಲೆ ಬಾಳ್ತಿದ್ರು, ಇವಾಗ ಒಬ್ಬರು 70-80 ವರ್ಷ ಬದುಕ್ತಾರೆ, 20-25 ವರ್ಷಕ್ಕೆ ನಾಶ ಆಗಿಬಿಡ್ತಾರೆ. ಅದು ಇವೇನಾಗಿಬಿಟ್ಟ ಅಂದ್ರೆ ಸರ್ ತಿಂತಕ್ಕಂಥ ಆಹಾರ ಹಂಗೆ, ಆಮೇಲೆ ಪರಿಸರ ಕೆಡಿಸ್ಕೊಂಡ್ಬಿಟ್ರ. ಇವರು ಏನ್ ಮಾಡ್ತಾರೆ ಸರ್, ಮನುಷ್ಯ ಒಳ್ಳೆ ಪರಿಸರದಲ್ಲಿ ಹೋಗ್ಬಿಡ್ತು ಅಂತಂದ್ರೆ ಒಳ್ಳೆಯದನ್ನು ಬೆಳ್ಕೊಂತ ಹೋಗ್ಬಿಡ್ತದೆ, ಕೆಟ್ಟ ಪರಿಸರದ ಕೂಡ ಮಕ್ಕಳು ಬೆಳೆದು ಬಿಡ್ತಾವ, ನಾಶ ಆಗಿಬಿಡ್ತಾವ. ಯಾವುದೋ ಡ್ರಿಂಕ್ಸ್ ಮಾಡೋ ಇನ್ನೊಂದು ಎಲ್ಲ ತಂಬಾಕು ಹಾಕೊಂಡು ವಿವಿಧ ರೀತಿಯೊಳಗೆ ಹಲವಾರು ಚಟಗಳು ಅಂಟುಕೊಳ್ಳಾರ್ದ ಮಾಡ್ಬೇಕಂತಂದ್ರೆ ಆ ಪರಿಸರದಲ್ಲಿ ಹೋಗ್ಬಿಟ್ರೆ, ಯೋಗ ಪರಿಸರದಲ್ಲಿ ಹೋಗ್ಬಿಟ್ರೆ ಬಿಟ್ಬಿಡ್ತಾರೆ ಸರ್ ಅದು ಆಟೋಮೆಟಿಕ್. ಏನು ಇದನ್ನ ಮಾಡೋದಿಲ್ಲ, ಇಲ್ಲ ಅಂತಂದ್ರೆ ಇವೆಲ್ಲ ಇದನ್ನ ಮಾಡಿಕೊಂಡು ಆಯುಷ್ಯ ನಾಶ ಮಾಡ್ಕೊಳ್ತಾರ. ದಯವಿಟ್ಟು ನನ್ನ ಆಶೆ ಏನಪ್ಪ ಅಂತಂತಂದ್ರೆ, ನನಗಾದ ಅನುಭವದ ಮೇಲೆ, ವೈಯಕ್ತಿಕ ಅನುಭವದ ಮೇಲೆ, ಇನ್ನಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಪ್ರತಿಯೊಬ್ಬರ ಮನೆ ಮನೆಗೆ ಮುಟ್ಟುವಂತ ಒಂದು ವ್ಯವಸ್ಥೆ ಮಾಡಿದ್ರೆ, ಶಾಲಾ ಕಾಲೇಜಿನೊಳಗೆ ಮಾಡಿದ್ರಪ್ಪ ಅಂತಂತಂದ್ರೆ, ಇದೊಂದು ನನ್ನ ಮನಸ್ಸಿಗೆ ಶಾಂತಿ, ನಮ್ಮ ದೇಶಕ್ಕೊಂದು ಒಳ್ಳೆಯ ಅನುಕೂಲ ಆಕತಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ನಮಸ್ಕಾರ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ಹಾಗೂ ಮತ್ತೊಮ್ಮೆ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಯೋಗ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಶ್ರೀ ರಾಮಣ್ಣ ಹುಂಡೇಕರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ, ಹೊಸತನದ ಚಿಂತನೆ, ಪರಿಶ್ರಮ ಹಾಗೂ ಸಂಶೋಧನೆಯ ಮೂಲಕ ಚಿಗಳಿಗೆ ಹೊಸ ಗುರುತು ತಂದಿರುವಂತಹ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಪರಿಸರ ಸ್ನೇಹಿ ಉತ್ಪನ್ನಗಳಿಂದ ಹಿಡಿದು ಭಾರತದ ಮೊದಲ ಪ್ರೊಸೆಸ್ ಪೇಟೆಂಟ್ ಪಡೆದಂತಹ ಇಂಬ್ಲಿ ಕ್ಯಾಂಡಿಯವರೆಗೆ ಅವರ ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಸರ್. ಮೊದಲಿಗೆ ತಮ್ಮ ಬಾಲ್ಯದ ಬಗ್ಗೆ ತಿಳಿಸ್ಕೊಡಿ ಸರ್.
3: ನನ್ನ ಹೆಸರು ಗಿರೀಶ್ ಮಹದೇವ ಪಾಲಸ್ಕಿ ಅಂತ. ನಾವು ಇರೋದು ಬೆಳಗಾವ್ ಜಿಲ್ಲೆ ಬೈಲಹೊಂಗದಲ್ಲಿ. ನನ್ನ ಬಾಲ್ಯ, ನನ್ನ ಮೊದಲನೇ ತರಗತಿಯಿಂದ PUC ವರೆಗೆ ಆಗಿರೋದು ಬೈಲಹೊಂಗಲ್ನಲ್ಲಿ. ನಾವು ಕಲಿತಿರೋದು ಕನ್ನಡ ಮೀಡಿಯಂನಲ್ಲಿ. ನನ್ನ ಇಂಜಿನಿಯರಿಂಗ್ ಆಗಿರೋದು ಬಸವೇಶ್ವರ ಇಂಗ್ಲೀಷ್ ಕಾಲೇಜ್ ಬಾಗಲಕೋಟೆನಲ್ಲಿ. ಸೊ ನಮ್ಮ ಬಾಲ್ಯವೆಲ್ಲ ನಿಮಗೆ ತಿಳಿದಿರೋ ಹಾಗೆ ಬೈಲಹೊಂಗಲ್ದಂಥ ಊರಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ, ಕನ್ನಡ ಶಾಲೆಯಲ್ಲಿ ಎಲ್ಲರೂ ನೀವೇನು ನಿಮ್ಮ ಜನ್ರೇಷನಲ್ಲಿ ಎಂಜಾಯ್ ಮಾಡಿದ್ರ ಆ ಥರ ಎಲ್ಲ ಆಟಗಳನ್ನೂ ಆಡಿದ್ದೇವೆ, ಗಿಡಗಳನ್ನೂ ಹತ್ತಿದ್ದೇವೆ, ಈ ಥರ ಎಲ್ಲ ಒಂದು ಎಂಜಾಯ್ ಮಾಡಿ ನಮ್ಮ ಜೀವನವನ್ನು ಕಂಡುಕೊಂಡಿದ್ದೇವೆ. ಸೊ ಆ ಒಂದು ಬಾಲ್ಯದಲ್ಲಿ ನಾವು ಏನನ್ನ ಸವಿದಿದ್ದೇವಲ್ಲ, ಸೊ ಅಂತ ಒಂದು ವಸ್ತುವನ್ನ ಒಂದು ನಾವೀಗ ಒಂದು ಜಾಗತಿಕ ಮಟ್ಟ ಅದಕ್ಕೆ ಒಯ್ಯಬೇಕಂತ ಪ್ರಯತ್ನ ಮಾಡಿ ಅದರಲ್ಲಿ ಒಂದು ಮಟ್ಟಕ್ಕೆ ಸಕ್ಸಸ್ ಆಗಿದ್ದೇವೆ. ಸೊ ಈ ಒಂದು ನಮ್ಮ ಯಶಸ್ಸಿಗೆ ಮುಖ್ಯ ಕಾರಣ ಅಂದ್ರೆ ನಾವು ಎಂಜಾಯ್ ಮಾಡಿದಂತ ಬಾಲ್ಯ. ಯಾಕಪ್ಪ ಅಂತಂದ್ರೆ ಅವಾಗಿನ ಪಾಲಕರಾಯ್ತು, ಪೋಷಕರಾಯ್ತು, ಈಗಿನ ಪಾಲಕರ ಪೋಷಕರ ಹಾಗೆ ಅಷ್ಟೊಂದು ಓವರ್ ಥಿಂಕಿಂಗ್, ಅಷ್ಟು ಓವರ್ ಪ್ರೊಟೆಕ್ಟೆಡ್ ಇರಲಿಲ್ಲ. ಅವಾಗ ಏನ್ ಮಾಡ್ತಿದ್ರು ಪಾಲಕರ ಅಂತ, ನಮ್ಮ ಮಕ್ಕಳು ಬೆಳೀಲಿ, ಸೋಷಿಯಲ್ ಆಗಿ ಬೆಳೀಲಿ, ಇವರಿಗೆಲ್ಲ ನಾಲೆಜ್ ಬರಲಿ, ಇವ್ರ ಜೀವನ ನಡೆಸೋದು ಕಲೀಲಿ ಅಂತ ನಮ್ಮನ್ನೆಲ್ಲ ಸೊ ಫ್ರೀ ಹ್ಯಾಂಡ್ ಆಗಿ ಬಿಡ್ತಿದ್ರು. ಈಗ ಏನಾಗಿಬಿಟ್ಟಿದಂತ, ಈಗಿನ ಪಾಲಕರಿಗೆ ಅವ್ರ ಮಕ್ಕಳು ಹೆಂಗ್ ಬೆಳಿಬೇಕು ಅಂತ ಒಂದು ಬೌಂಡ್ರಿ ಹಾಕಿಬಿಡ್ತಾರೆ, ಆ ಬೌಂಡ್ರಿನಾಗ ಬೆಳಿಬೇಕು ಅವ್ರು. ಸೊ ಅಂತ ಬೌಂಡ್ರೀಸ್ ನಮ್ಗೆ ಇರಕ್ಕಿಲ್ಲ. ಯಾವಾಗ ನೋಡ್ರಿ, ನೀವು ಒಂದು ಜೀವನದಲ್ಲಿ ಒಂದು ಯಶಸ್ಸು ಸಾಧನೆ ಮಾಡಬೇಕಂತ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ಬಾಕ್ಸ್ ಅಂತೀವಿ ನಾವು. ಅಂದ್ರೆ ನಿಮ್ಮ ಒಂದು 4 ಗೆರೆಗಳ ಮಧ್ಯದಲ್ಲಿನ ಲೋಕವನ್ನು ಬಿಟ್ಟು ಬೇರೆ ಒಂದು ವಿಚಾರ ಮಾಡಿದ್ರೆ ನೀವು ಯಶಸ್ಸನ್ನು ಸಾಧಿಸ್ತೀರಿ. ಸೊ ಆ ತರ ಒಂದು ನಮಗೆ ಬಾಲ್ಯವನ್ನು ನಮ್ಮ ಪಾಲಕರು ಕೊಟ್ಟಿದ್ದಾರೆ. ಸೊ ಈಗಿನ ಪಾಲಕರು ಆ ಬಾಲ್ಯವನ್ನು ಅವ್ರ ಮಕ್ಕಳಿಗೆ ಕೊಡ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ನಮ್ಮ ಬಾಲ್ಯ ತುಂಬಾ ಅತ್ಯುತ್ತಮವಾಗಿತ್ತು. ಹಳ್ಳಿಗಳಲ್ಲಿ ನಾವು ಏನೇನು ನೋಡಬೇಕಂದೆಲ್ಲ ನೋಡಿದ್ದೇವೆ, ಏನೇನು ಮಾಡಬೇಕಂದೆಲ್ಲ ಮಾಡಿ ಕ್ಯಾಸ ನಮ್ಮ ಬಾಲ್ಯವನ್ನು ಅನುಭವಿಸಿ ಬಂದಿದ್ದೇವೆ. ಸೊ ನಾವು ಕನ್ನಡ ಶಾಲೆ ಅಂತಂದ್ರೆ ನೋಡ್ರಿ, ನೀವು ಕನ್ನಡ ಶಾಲೆಗೆ ಹೋದಾಗ ನೀವು ಶಾಲೆಯಾಗ ಹೆಂಗಿರ್ತಿದ್ರಿ, ಅವಾಗ ಎಷ್ಟು ನಿಮಗೆ ಕುಂದ್ರಾಕ ಜಾಗ ಇರ್ತಿತ್ತು, ಮಳೆಯಾಗ ಕುಂದಿರ್ತಿದ್ರಿ, ನೆಲದಾಗ ಕುಂದಿರ್ತಿದ್ರಿ, ಆಮ್ಯಾಗ ನೀವು ಎಂತ ಅರಬಿ ಹಾಕೊಂಡು ಹೋಗ್ತಿದ್ರಿ, ಅಂತ ಅರಬಿಯಾಗಿ ಈಗ ಮನೆ ಬಿಟ್ಟು ಹೊರಗೆ ಬರ್ದಲ್ಲಿ ಹುಡುಗರು ಅಂತ ಅರಬಿ ಹಾಕೊಂಡು ಶಾಲೆಗೆ ಹೋಗ್ತಿದ್ವಿ. ಆಮ್ಯಾಗ ಅವಾಗ ನಮಗೆ ಶಿಕ್ಷಕರಾದ್ರು ಶಿಕ್ಷಕಿಯರು ಎಷ್ಟು ನಮಗೆ ಮೌಲ್ಯವನ್ನು ಕೊಡ್ತಾ ಇದ್ರಪ್ಪ ಅಂತಂದ್ರೆ, ನಮ್ಮ ಸರ್ ರಸ್ತಾದಾಗ ಬರಾದ್ರೆ ಹೋಗಿ ಅಡಿಕೋತಿದ್ವಿ ನಾವು ಎಲ್ಲರ, ಅವ್ರೇನು ಮಾಡ್ತಿರಿ ಕೇಳ್ಕರೆ ಅಷ್ಟು ಒಂದು ನಮಗೆ ಗೌರವ ಇತ್ತು. ಯಾಕಪ್ಪ ಅಂತ ನಮ್ಮ ಕಲ್ಚರ್ ಹಂಗಿತ್ತು ಅವಾಗ. ಈಗ ಹಂಗಾಗಲಿ ಈಗ ಮುಂದೆ ಇದ್ರಿಗೆ ಪ್ರಿನ್ಸಿಪಲ್ ಸರ್ ಬರ್ತಾನೆ ಹುಡುಗರು ಹಂಗೆ ದಾಟಿ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಈಗಿನವ್ರಿಗೆ ಅದು ಒಂದು ಆ ಗೌರವ ಅನ್ನೋದಾತು ಇದು ಆ ಥರದ ಇನ್ನೂ ಕಂಟಿನ್ಯೂ ಆಗಿಲ್ಲ, ಸ್ವಲ್ಪ ಕಲ್ಚರಲ್ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗಿದೆ ಅನಿಸ್ತದೆ. ಸೊ ನನ್ನ ಬಾಲ್ಯ ನಾವು ಬೈಲಹೊಂಗಲದ ಭಾಳ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಬಾಲ್ಯದ ಸ್ನೇಹಿತರು ಈಗವರು ಬೈಲಹೊಂಗಲದಿದ್ದಾರೆ. ನಿಮಗೊಂದು ಚಲೋ ವಿಷಯ ಹೇಳಬೇಕಂತಂದ್ರೆ, ಯಾವಾಗ ತನ್ನ ಆ ವ್ಯಕ್ತಿಯ ಜೊತೆಗೆ ಅವ್ರ ಬಾಲ್ಯದ ಸ್ನೇಹಿತರು ಇರ್ತಾರಲ್ಲ, ಅವಾಗ ಅವನ ಜೀವನ ಭಾಳ ಸುಖಮಯ ಆಗಿರ್ತದೆ. ಯಾಕಂದ್ರೆ ನಿಮ್ಮ ಬಾಲ್ಯದ ಸ್ನೇಹಿತರ ಜೊತೆಗೆ ಏನೇನು ಹಂಚುಕೋತೀರಿ, ಏನೇನು ಅನುಭವಿಸ್ತೀರಿ, ಅದನ್ನು ನೀವು ಯಾರೂ ಮುಂದೆ ಬಂದಂತ ಸ್ನೇಹಿತರಿಂದಾಗಲಿ ಮುಂದೆ ಬಂದಂತ ನಿಮ್ಮ ಫ್ರೆಂಡ್ಸ್ನ ಹಂಚ್ಕೊಳ್ಳಿಕ್ ಆಗೋದಿಲ್ಲ. ನೀವು ನೋಡಬಹುದು ನಿಮ್ಮನ್ನೊಮ್ಮೆ ನೀವು ಹೊಳ್ಳಿ ಮರಳಿ ನೋಡ್ಕೋರಿ, ಯಾವಾಗ ನಿಮ್ಮ ಬಾಲ್ಯದ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೆ ನೀವು ಎಷ್ಟು ಖುಷಿಯಾಗಿರ್ತೀರಿ ಅದು ನಿಮಗ ಗೊತ್ತಾಗತ್ತೆ. ಸೊ ನಮ್ಮ ಬಾಲ್ಯ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಬಾಲ್ಯವನ್ನು ನಾವೆಲ್ಲ ಕಳೆದಿರೋದು ಬೈಲಹೊಂಗಲದಲ್ಲಿ.
2: ಸರ್, ಈಗ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ತಾವು ಬಂದದ್ದು, ಓದಿದ್ದು ಇಂಜಿನಿಯರ್, ತಮ್ಮ ಮನಸ್ಸು ವಾಲುತ್ತೆ ಉದ್ಯಮದ ಕಡೆ, ಅದರಲ್ಲೂ ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ತಮ್ಮ ಮನಸ್ಸು ವಾಲುತ್ತೆ, ಅದರ ಬಗ್ಗೆ ಮಾತಾಡೋದಾದ್ರೆ ಸರ್.
3: ನೋಡ್ರಿ, ನಾನು ಇಂಜಿನಿಯರಿಂಗ್ ಮುಗಿದುದು ನಂದು 2002 ಇಸ್ವಿಯಲ್ಲಿ. ಸೊ ನಾವು ಬೈಲಹೊಂಗಲದ ಊರಾಗ ಬೆಳೆದೇವಂತ ನನಗೆ ಕಲಿವಾಗಾಯ್ತು, ಶಾಲೆ ಕಲಿವಾಗಾಯ್ತು, ಇಂಜಿನಿಯರಿಂಗ್ ಕಲಿವಾಗಾಯ್ತು. ನಮಗೆ ಒಂದು ಏನಿತ್ತಪ್ಪ ಅಂತಂದ್ರೆ ಅಲ್ಲಿಂತ ಶಿಕ್ಷಕರಾಯ್ತು, ಪ್ರೊಫೆಸರ್ಸ್ ಆಯ್ತು, ಲೆಕ್ಚರ್ ಆಯ್ತು, ನಮಗೆ ಎಷ್ಟಾಗತ್ತೆ ಅಷ್ಟು ನಮ್ಮ ಆಟಿಟ್ಯೂಡ್ ನೋಡಿ ನಮಗೆ ಜಾಸ್ತಿ ಸ್ಕೋಪ್ ಕೊಡ್ತಾ ಇದ್ರು. ಸೊ ನಾವು ಕಲಿಯುವಾಗ ಏನು ಮಾಡಿದ್ರೆ ನನಗೆ ಜಾಸ್ತಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಜಾಸ್ತಿ ಸರ್ಗಳು ಹೇಳ್ತಿದ್ರು, ಪ್ರೊಫೆಸರ್ಸ್ ಲೆಕ್ಚರ್ಸ್ ಎಲ್ಲ ಹೇಳ್ತಿದ್ರು. ಸೊ ಅದೊಂದು ನಮಗೆ ಅವಾಗ ಕೂಡಿತ್ತು. ಆಮ್ಯಾಗ ನನಗೊಂದು ಏನಪ್ಪ ಅಂತ, ನಮಗೆ ಗೊತ್ತಿತ್ತು ನಾವು ಶಾಲೆಗೆ ಶಾನೆ ಇದೇವೆ, ಚಲೋ ಮಾರ್ಕ್ಸ್ ಓದ್ತೀವಿ ಅಂತ ಎಲ್ಲ ಗೊತ್ತಿತ್ತು. ನೀವು ನೋಡ್ರಿ, ಇಂಜಿನಿಯರಿಂಗ್ ಮುಗಿದ ಎಲ್ಲೇ ನೌಕರಿ ಹೋದ್ರೆ ನಿಮ್ಗೆ ಏನು ಮಾಡ್ತಾರೆ, ನೀವು ಏನು ನಿಮ್ಮಲ್ಲಿ ಏನದ, ನಿಮ್ಮ ಕೆಪಾಸಿಟಿ ಏನು, ನೀವು ಏನು ನಮ್ಗೆ ಎಕ್ಸಿಕ್ಯೂಟ್ ಮಾಡ್ತಾ ಅದ್ರ ಮೇಲೆ ಪಗಾರ ಕೊಡೋರು ಯಾರೇ ಆಗಲಿ. ಸೊ ನಾವು ಸ್ವಲ್ಪ ಶಾನೆ ಅದ ಅಂದ್ಮ್ಯಾಗ ನಂದೇನು ವಿಚಾರ, ನಾವು ಏನೇ ಮಾಡಿ ನಮ್ಮ ಊರಾಗ ಮಾಡಬೇಕಲ್ಲ, ನಮ್ಮ ಊರ ಸ್ವಲ್ಪ ಏನು ಡೆವಲಪ್ ಮಾಡಬೇಕು, ನಮ್ಮ ಊರಲ್ಲಿ ಏನು ಹೊಸ ಉದ್ಯಮ ಇಂಥದ್ದು ಆಸೆ ಇತ್ತು ನನಗೆ. ಸೊ ಅದಕ್ಕೆ ಏನಾಯ್ತು, ನಾನು ಇಂಜಿನಿಯರಿಂಗ್ ಮುಗಿದ್ಮ್ಯಾಗ ಒಂದು 3 ಪುಣೆನಲ್ಲಿ ನಮ್ಮ ಕಸಿನ್ ಬ್ರದರ್ ಜೋಡಿ ಒಂದು ಇಂಡಸ್ಟ್ರಿ ಇತ್ತು, ಅಲ್ಲಿ ಅಷ್ಟು ವರ್ಕ್ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಅಲ್ಲಿ ಹೋಗಿ ಸ್ವಲ್ಪ ಬಿಸ್ನೆಸ್ ಬಗ್ಗೆ ನಾಲೆಜ್ ತೊಗೊಂಡು ಅಲ್ಲಿ ಅಂದ್ರೆ ನೀವೊಂದು ಪುನಾನಂತ ಊರಾಗ ನೀವು ಒಮ್ಮೆ ಲೈಫ್ ತೆಗಿಬೇಕಂದ್ರೆ ಅದೇ ಹೌ ಇಟ್ ಇಸ್ ಹೌ ಮೆಕ್ಯಾನಿಕಲ್ ಲೈಫ್ ದಟ್ ವಾಸ್, ಅದನ್ನೆಲ್ಲ ಅನುಭವಿಸಿದ್ದೀನಿ. ಸೊ ನಮ್ಮ ಬೈಲಹೊಂಗಲದಲ್ಲಿ ಉದ್ಯಮ ಹಾಕಬೇಕಂತೇನು ಮೊದಲಿಂತ ಇತ್ತಲ್ಲ, ಆ ಆಸೆಯನ್ನು ಸಾಕಾರ ಬಳಸಲಿಕ್ಕೆ 2005 ಬೈಲಹೊಂಗಲಕ್ಕೆ ಬಂದೆ. ಸೊ ನನಗೆ ಮೊದಲಿಂದ ಒಂದು ಪೇಪರ್ ಬಗ್ಗೆ ಭಾಳ ಒಲವು. ಯಾಕಪ್ಪ ಅಂತಂದ್ರೆ ನಾನು ನೀವು ಸಾಯಂಕಾಲ 4-5 ಇದ್ದಾಗ ನಾನು ಗಾಳಿಪಟ ಮಾಡಿ ಒಂದು ಸ್ವಲ್ಪ ಮಾರಿದ್ನಿ ಒಂದು ಟೈಮ್ನಾಗ. ಆಮೇಲೆ ಏನಾಯ್ತು, ಪೇಪರ್ನಾಗ ಏನು ಮಾಡಬೇಕಪ್ಪ ಅಂದ್ರೆ ಅವಾಗ ಏನಿತ್ತು ರೀ, ಪರಿಸರದ ಬಗ್ಗೆ ಜಾಗೃತಿ ಆಯ್ತು, ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಭಾಳ ಇತ್ತು. ಆಮ್ಯಾಗ ನಾವು ಪೇಪರ್ನಾಗೆಲ್ಲ ನೋಡ್ತಿದ್ವಿ ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಸಾಯ್ತಾವ, ಅವೆಲ್ಲ ನೋಡ್ತಿದ್ವಿ. ಸೊ ಇದಕ್ಕೇನರ ಒಂದು ಮಾಡಬೇಕಲ್ಲ ಅಂದಾಗ ನನಗೆ ಅವಾಗ ತಲೆಗೆ ಬಂತು, ಹೈ ಕಂಟ್ರಿ ಗೋ ಫಾರ್ ದ ಪೇಪರ್ ಕ್ಯಾರಿ ಬ್ಯಾಗ್, ಸ್ಯಾಕ್ ಮಾಡಬಾರ್ದು. ಸೊ 2005 ಬೈಲಹೊಂಗಲದಂತ ಊರಾಗ ನಾವು ಪೇಪರ್ ಬ್ಯಾಗ್ ಕ್ಯಾರಿ ಬ್ಯಾಗ್ ಅಂದ್ರೆ ಅವಾಗ ಎಲ್ಲರಿ ಬೈಲಹೊಂಗಲ್ಗೆ ಎಲ್ಲಿ ಗೊತ್ತಿಲ್ಲ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಪೇಪರ್ ಕ್ಯಾರಿ ಬ್ಯಾಗ್ ಗೊತ್ತಿತ್ತು, ಇಟ್ಸ್ ಟೋಟಲ್ ಅನ್ನೋನ್ ಫೀಲ್ಡ್ ಅವಾಗ. ಸೊ ಏನು ಮಾಡಿದ್ವಿ, ಆಗ ಒಂದು 1-2 ಭಾಳ ರಿಸರ್ಚ್ ಮಾಡಿದ್ವಿ, ಎಲ್ಲ ಬೆಂಗಳೂರು ಕೊಯಮತ್ತೂರು ಈ ಥರ ಎಲ್ಲ ಅಡ್ಡಾಡಿ ಸ್ವಲ್ಪ ನಾಲೆಜ್ ಕಲೆಕ್ಟ್ ಮಾಡಿ 2006 ಒಂದು ನಾವು ಒಂದು ಫಸ್ಟ್. ಇನ್ನೂವರೆಗೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮಂಥ ಪೇಪರ್ ಕ್ಯಾರಿ ಬ್ಯಾಗ್ ಯೂನಿಟ್ ಇನ್ನೂವರೆಗೆ ಇಲ್ಲ. ಯಾಕಂದ್ರೆ ವಿ ಆರ್ ಸ್ಪೆಷಲೈಸ್ಡ್ ಇನ್ ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್. ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್ ಅಂತಂದ್ರೆ ಎಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅದು ಏನಾಗುತ್ತೆ, ಬಾಟಮ್ ಸ್ಕ್ವೇರ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಆ ಒಂದು ಪ್ರೊಸೆಸ್ ಆಗಿ ನಾನು ಸ್ವಂತ ಡೆವಲಪ್ ಮಾಡಿದೆ. ಯಾಕಂದ್ರೆ 2005 ಎಲ್ಲಿ ಪೇಪರ್ ಕ್ಯಾರಿ ಬ್ಯಾಗ್ ಇಂಡಸ್ಟ್ರಿ ಒಂದೂ ಇರಾಕಲ್ಲ, ಈಗೇನ ಒಂದು 2-3 ಆಗಿದಾವೆ ಅಷ್ಟೇ. ಬರೀ ನಾವು ಬೈಲಹೊಂಗಲದಂತ ಊರಾಗ ಮಾಡೋದ್ರೆ ಟೆಕ್ನಿಕಲ್ ಸಪೋರ್ಟ್ ಬೇಕಲ್ಲ. ನಾನು ಪುಣೆನಲ್ಲಿ ಇದ್ದಂತ ನನಗೆ ಗೊತ್ತಿತ್ತು, ಮಷಿನ್ ನಾಲೆಜ್ ಇತ್ತು, ಐ ಯೂಸ್ ಟು ಮ್ಯಾನುಫ್ಯಾಕ್ಚರ್ ಮಷಿನ್ಸ್ ಎಲ್ಲ ಮಾಡ್ತಿದ್ವಲ್ಲ. ಸಾ ಒಂದು ಇದನ್ನ ಇಟ್ಕೊಂಡು ನಾನು ಸ್ವಂತ ಒಂದಿಟ್ಟು ಮಷಿನ್ ಮಾಡಿ ಅವನು ಡೆವಲಪ್ ಮಾಡ್ಕೊಂಡು ಸೆಮಿ ಆಟೋಮೆಟಿಕ್ ಪ್ರೊಸೆಸ್ ಡೆವಲಪ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಅದು ಡೆವಲಪ್ ಮಾಡಿದ್ಮ್ಯಾಗ ನಾವು ಪೇಪರ್ ಕ್ಯಾರಿ ಬ್ಯಾಗ್ ಅಲ್ಲಿ ನೋಡಿರಿ ಯೂಸ್ ಮಾಡೋದು ದೊಡ್ಡ ದೊಡ್ಡ ಸಿಟಿ ಒಳಗೆ, ನಮ್ಮ ಲೋಕಲ್ ಅಂಕರ ಯೂಸ್ ಆಗ ಸಾಧ್ಯ. ಸೊ ನಾವೇನು ಮಾಡಿದ್ವಿ, ಅವಾಗ ಎಲ್ಲ ದೊಡ್ಡ ದೊಡ್ಡ ಪುಣೆನಲ್ಲಿ ಕಾಂಟ್ಯಾಕ್ಟ್ಸ್ ಇದ್ವು, ಅಲ್ಲಿ ಹೋದೆ, ಎಲ್ಲ ಕಡೆ ಅಡ್ಡಾಡಿ ಒಂದು 2-3 ಆರ್ಡರ್ ತೊಗೊಂಡ್ವಿ. ಒಮ್ಮೆ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರ ಹಿಂಬಲ್ಲಿ ಒಂದಷ್ಟು ವರ್ಕ್ ಮಾಡಿದೆ. ಆಮ್ಯಾಗ ಕೇಲಿ ಯೂನಿವರ್ಸಿಟಿ ಆಯಿತು, ಕೇಲಿ ಹಾಸ್ಪಿಟಲ್ ಸಿಕ್ತದೆ ಇವಂಬಲ್ಲಿ ವರ್ಕ್ ಸ್ಟಾರ್ಟ್ ಆಯ್ತು. ಸೊ ಆಮೇಲೆ ಒಂದಿಷ್ಟು ಫೈವ್ ಸ್ಟಾರ್ ಹೋಟೆಲ್ಸ್ ಈ ಥರ ಏನು ನಮಗೆ ಆರ್ಡರ್ ಬಲ್ಕತ್ತದು. ಆಮೇಲೆ ನಾವು ಇಟಲಿಗೂ ಕಳಿಸಿದ್ದೀವಿ, ಒಮ್ಮೆ ಅಮೇರಿಕಾ ಕಳಿಸಿವಿ, ಒಮ್ಮೆ ಚೆನ್ನೈ ಕಳಿಸಿವಿ. ಈ ಥರ ಒಂದು ನಾವು ಪೇಪರ್ ಬ್ಯಾಗ್ ಮಾಡಾಕತ್ತ ಮೇಲೆ ನಮಗೆ ಅದ್ರ ಬಗ್ಗೆ ನಾಲೆಜ್ ಬಂತು, ಅದರಿಂದ ಆರ್ಡರ್ಸ್ ಬರಾಕತ್ತು. ಸೊ ವಿ ಗಾನ್ ವಿತ್. ಆಮೇಲೆ ನಮ್ಮಲ್ಲಿ ಏನಂತು ಈ ಸೆಮಿ ಆಟೋಮೆಟಿಕ್ ಪ್ರೊಸೆಸ್ಸು ಮತ್ತು ಕಸ್ಟಮೈಜೇಷನ್ ಇದ್ದುದರಿಂದ ನಮ್ಮನ್ನು ಜನ ಹುಡುಕೊಂಡು ಬರ್ತಿರು. ಯಾಕಪ್ಪ ಅಂತಂದ್ರೆ ನಮ್ಮ ಕ್ವಾಲಿಟಿ ಆಫ್ ಪ್ರೊಡಕ್ಟ್ ಭಾಳ ತುಂಬ ಚೆನ್ನಾಗಿತ್ತು. ಈ ನಾವು ಯಾವುದೇ ಒಂದು MNC ಕಂಪ್ನಿ ಕೊಡೋಕಿನ್ನ ಚಲೋ ಕ್ವಾಲಿಟಿ ಪ್ರೊಡಕ್ಟ್ ಕೊಡ್ತಾ ಇದ್ವಿ. ಸೊ ಅದರಿಂದ ಮೌತ್ ಟು ಮೌತ್ ಪಬ್ಲಿಸಿಟಿ ಚೆನ್ನಾಗಾಯ್ತು. ಸೊ ಈ ಕಾರಣದಿಂದ ನಾವು ಪೇಪರ್ ಬ್ಯಾರಿ ಬಗ್ಗೆ ಒಂದು ಉತ್ತಮವಾದಂತ ಒಂದು ಹೆಸರನ್ನು ಮಾಡಿದ್ವಿ. ಆಮ್ಯಾಗ ಇದರ ಮೂಲ ಉದ್ದೇಶಪ್ಪ ಅಂತಂದ್ರೆ ನೋಡ್ರಿ, ನಾ ಹೇಳಿದ್ನಲ್ಲಿ ನಿಮ್ಗೆ ಒಂದು ಪರಿಸರ ಉಳಿಸಬೇಕು ಅನ್ನೋ ಕಾಳಜಿ ಇತ್ತು. ಎರಡನೇದು ಬೈಲೊಂಗಲ್ದಂತ ಊರಾಗ ನಮ್ದು ಒಂದು ಎಂಪ್ಲಾಯ್ಮೆಂಟ್ ಕೊಡಬೇಕಲ್ಲ ಜನರಿಗೆ. ನಾವು ಇದ ಒಂದು ಇನ್ನಿಟ್ ಹೋಗಿ ನೀವು ಬೇರೆ ಸಿಟಿ ಒಳಗೆ ಹಾಕಿರಲ್ಲಿ ರಗಡ್ ಜನ ಸಿಗ್ತಾರೆ, ಬಟ್ ಬೈಲೊಂಗಲ್ದಂತ ಊರಾಗ ನೌಕರಿ ಕೊಡಬೇಕಲ್ಲ ಹೆಣ್ಮಕ್ಳಿಗೆ. ಅದು ಅವರ್ಸ್ ಟೋಟಲ್ ವುಮನ್ ಎಂಪವರ್ಡ್ ಯೂನಿಟ್. ನೀವು ಬಿಲೀವ್ ಮಾಡೋದಿಲ್ಲ, ನಮ್ಮಲ್ಲಿ ಇರುವಂತ ಎಲ್ಲ ಲೇಬರು ಮಹಿಳೆಯರೇ, ನಮ್ಮಲ್ಲಿ ಇರುವಂತ ಎಲ್ಲ ಮಷಿನ್ಗಳನ್ನ ರನ್ ಮಾಡೋರು ಮಹಿಳೆಯರೇ. ಯಾ ಕಂಪ್ನಿಯವ್ರು ನಮಗ್ ಮಷಿನ್ ಕೊಟ್ಟಾರಲ್ಲ, ಒಂದಿಷ್ಟು ಜನ ಬಂದು ಶೂಟಿಂಗ್ ಮಾಡ್ಕೊಂಡು ಹೋದ್ರ ಆ ಟೈಮ್ನಾಗ ಯಾಕಪ್ಪ ಅಂತಾರ, ಆ ಟೈಮ್ನಾಗೂ ಅಂತ ಮಷಿನ್ ಎಲ್ಲೂ ಲೇಡೀಸ್ ರನ್ ಮಾಡ್ತಿರ್ಕಿಲ್ಲ. ಈಗ ಮಾಡ್ತಾರ, ಬಿಕಾಸ್ ನಾವು ಇಟ್ 2026, ಐ ಆಮ್ ಟಾಕಿಂಗ್ ಅವ್ 2005-2006 ನಂಗೆ ಮಾತಾಡ್ತಿದ್ದೇನೆ ನಾನು. ಸೊ ಹಿಂಗಾಗಿ ಏನಾಯ್ತು, ನಾವು ಈ ಒಂದು ಪೇಪರ್ ಕ್ಯಾರಿ ಬ್ಯಾಗ್ ಉದ್ಯಮ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡು ಹೋದಿವಿ. ಅದರಿಂದ ನಮಗೆ ತುಂಬಾ ಹೆಸರು ಬಂತು ಮತ್ತು ಅದರಿಂದ ನಮ್ಮ ಉದ್ಯಮನೂ ತುಂಬಾ ಚೆನ್ನಾಗೋಯ್ತು. ಆಮೇಲೆ ನಾವು ಗೌರ್ಮೆಂಟ್ಗೂ ಸ್ವಲ್ಪ ಸಪ್ಲೈ ಕೊಟ್ಟಿವಿ, ಈ ಥರದ್ದೆಲ್ಲ ಮಾಡ್ಕೊಂತ ಉದ್ಯಮನ ಕಂಟಿನ್ಯೂ ಮಾಡ್ಕೊಂತ ಈಗೂ ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಪ್ರೊಡಕ್ಷನ್ ಈಗೂ ನಡೀತಾ ಇದೆ.
2: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಸರಿಗ ತಾವು ಬಾಲ್ಯದ ಪ್ರೇರಣೆಯಿಂದ ಚಿಗಳಿ ಹುಟ್ಟಿತು ಅಂತ ಹೇಳಿದ್ರಿ. ಈಗ ಜನರು ಸಾಮಾನ್ಯವಾಗಿ ನೋಡುವಂತ ಹುಣಸೆ ಹಣ್ಣನ್ನ ತಾವು ವಿಭಿನ್ನವಾಗಿ ನೋಡ್ತೀರಾ, ಜೊತೆಗೆ ಅದನ್ನು ಒಂದು ಅವಕಾಶವಾಗಿ ಬಳಸ್ಕೊಳ್ತೀರಾ. ಸಾಂಪ್ರದಾಯಿಕ ರುಚಿಯನ್ನ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವಂತ ಆಲೋಚನೆ ಹೇಗ್ ಬಂತು ಅಂತ?
3: ನಾ ನಿಮಗೆ ಹೇಳಿದ ಹಾಗೆ ನಾವು ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅದರ ಜೊತೆಗೆ ಒಂದು ಜರ್ಬೆರಾ ಪ್ಲಾಂಟೇಶನ್ ಕೂಡ ಮಾಡ್ತಾ ಇದ್ವಿ, ಅದು ಇತ್ತು. ಸೊ 2015 ನಾನು ನನ್ನ ಸ್ವಲ್ಪ ಎಲ್ಲ ಪುಸ್ತಕ ಓದುದು ಎಲ್ಲ ಸ್ವಲ್ಪ ಅದು ಮೊದ್ಲಿಂದ ಹಾಬಿ ಇತ್ತು, ಓದ್ತಾ ಇದ್ನಿ. ಒಮ್ಮೆ ಓದುವಾಗ ಒಂದ್ ಕಡೆ ಓದಿದ್ನೆ, ಹುಣಸೆ ಹಣ್ಣಿಗೆ ಸಿಗಬೇಕಾದಂತ ಮೌಲ್ಯ ಹುಣಸೆ ಹಣ್ಣಿಗೆ ಸಿಕ್ಕಿಲ್ಲ ಅಂತ ಒಂದು ಲೈನ್ ಇತ್ತು, ಅದು ಓದಿದೆ. ಅದನ್ನ ಅಂದ್ಕೊಂಡು ಏನಪ್ಪ ಇದೆ, ಹಿಂಗೆ ಯಾರು ಬರ್ದಾರ ಇದನ್ನ. ಆಮ್ಯಾಗ ನೋಡ್ರಿ, ನಾವು ಮೊದಲಿಂದ ಬಾಲ್ಯದಾಗಿದ್ದಾಗಿಂತ ಹುಣಸೆ ಹಣ್ಣಿನ ಗಿಡದಾಗ, ನೆಲ್ಲಿಕಾಯಿ ಗಿಡದಾಗ, ಕಲ್ಲು ಹೋಕೊಂತ, ಮಾವಿನಕಾಯಿ ತಿನ್ಕೊಂತ, ಪ್ಯಾರ್ಲ ಹಣ್ಣು ತಿನ್ಕೊಂತ ಅಡ್ಡಾಡಿದವ್ರು ಬಾಲ್ಯದೊಳಗೆ. ಸೊ ವಿಚಾರ ಮಾಡಿ ನೀ ಹುಣಸೆ ಹಣ್ಣಿಗೆ ಏನು ಮಾಡಬೇಕು. ಆವಾಗ ನನಗೆ ಏನು ಫ್ಲ್ಯಾಶ್ ಆಯಿತು, ಚಿಗಳಿ ನಾವು ಮೊದಲು ಮಾಡಿ ತಿಂತಿದ್ವಿ, ಯಾರು ಮಾಡೋರಿಲ್ಲಲ್ಲ. ಮಾಡೋರಿಲ್ಲ, ಈಗ ಲಕ್ಷಗಟ್ಟಲೆ ಜನ ಮಾಡ್ತಾರೆ ಚಿಗಳಿ. ಮಾರ್ಕೆಟ್ನಾಗೆ ಸಿಗ್ತದೆ ನಿಮ್ಗೆ 5 ರೂಪಾಯಿದಂತ 500 ಮಟ್ಟ ಚಿಗಳಿಗೂ ಮಾರ್ಕೆಟ್ನಾಗೆ ಸಿಗ್ತಾವೆ. ನಮಗೂ ಗೊತ್ತದ, ನಾವು ತಿಂದೀವಿ. ನನಗೆ ಗೊತ್ತಿತ್ತು ನಮ್ಮ ಟ್ರೆಡಿಷನಲ್ ಟೇಸ್ಟ್ ಮಾರ್ಕೆಟ್ನಾಗೆ ಸಿಗುವುದಿಲ್ಲ, 100% ಎಲ್ಲರಿಗೂ ಗೊತ್ತದ. ಯಾಕೆ ಸಿಗುವುದಿಲ್ಲಪ್ಪ ಅಂತ, ಅದಕ್ಕೆ ಅದರದೇ ಆದೊಂದು ಪ್ರೊಸೆಸ್ ಇರ್ತದೆ, ಆ ಪ್ರೊಸೆಸ್ನಾಗ ಮಾಡಿದ್ರೆ ಅದಕ್ಕೆ ಸಿಗ್ತದೆ. ಸೊ ನಾ ಏನು ವಿಚಾರ ಮಾಡಿದ್ ನೀ, ನಮ್ಮಲ್ಲಿ ಹುಣಸೆ ಹಣ್ಣಿನ ಗಿಡನೂ ಭಾಳ ಅದಾವೆ, ಇಲ್ಲಿ ಎಲ್ಲ ರೈತರು ಹುಣಸೆ ಹಣ್ಣು ಸಿಕ್ಕಾಪಟ್ಟೆ ಬೆಳೀತಾರೆ, ಮತ್ತು ಇವ್ರಿಗೆ ಅಷ್ಟೊಂದು ಅದಕ್ಕೆ ವ್ಯಾಲ್ಯೂ ಸಿಗ್ತಾ ಇಲ್ಲ. ಸೊ ಅವಾಗ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ, ಏನೈತಿದೆ ಆ್ಯಕ್ಚುಲಿ, ಯಾಕೆ ಹಿಂಗೆ. ಸೊ ಅವಾಗ ಏನು ಅನಿಸ್ತು ನನಗೆ, ನಾವು ಅದನ್ನ ಇದನ್ನು ಪ್ರೊಡಕ್ಟ್ ಸಿಲೆಕ್ಟ್ ಮಾಡೋ ಬದಲು ಈ ಹುಣಸೆ ಹಣ್ಣಿನ ಚಿಗಳಿ ಮಾಡಿದ್ರೆ ಇದಕ್ಕೊಂದು ನಾವು ಏನಾರ ಕಾಯಕಲ್ಪ ಕೊಡಬೋದಪ್ಪ ಅಂತ ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. 2016 ಸಂಕ್ರಾಂತಿ ದಿವಸ ನಂದು ಫಸ್ಟ್ ಟ್ರಯಲ್ ಆಯಿತು. ಆ ಫಸ್ಟ್ ಟ್ರಯಲ್ಲಿಂದ ಹಿಡಿದು ಆಲ್ಮೋಸ್ಟ್ 1.5 ವರ್ಷ ನಾವು ರಿಸರ್ಚ್ನಾಗ ಟೈಮ್ ಕಳೆದೀವಿ. ಇದನ್ನು ನೀವು ಅನ್ಬೋದು, ಹುಣಸೆ ಹಣ್ಣಿಗೆ ಏನು ರಿಸರ್ಚ್ನಾಗ ಟೈಮ್ ಕೊಡ್ತೀರಿ, ನಮ್ಮ ಮನೆಯಾಗ ಮಾಡೇ ಮಾಡ್ತೀವಿ ಅಂತ ಎಲ್ಲರೂ ಅಂತಾರೆ. ಆಮ್ಯಾಗ ನಿಮ್ಗೊಂದು ಹೇಳ್ತೀನಿ, ಎಷ್ಟೋ ಜನರಿಗೆ ಇನ್ನೂವರೆಗೂ ನಮ್ಮ ಚಿಗಳಿ ತಿನ್ನೋ ಮಟ್ಟ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅಂದ್ರೆ ನಾವು ಹೇಳ್ತೀವಿ ಅಷ್ಟೇ, ಅವ್ರು ತಿಂದ ಮೇಲೆ ಗೊತ್ತಾಗ್ತದೆ. ನಾವೇನು ಮಾಡಿದೀವಪ್ಪ ಅಂತಂದ್ರೆ ಈ ಆಯುರ್ವೇದೊಳಗೆ ಏನು ಅದ್ರ ಬಗ್ಗೆ ರೆಫರೆನ್ಸಸ್ ಅದಾವೆ. ಸೊ ಒಂದು ನಮ್ಮ ಚಲೋ ಅನುಭವಪ್ಪ, ನಮ್ಮ ಸುತ್ತಮುತ್ತಲ ನಮ್ಮ ಡಾಕ್ಟರ್ಸ್ ಸ್ವಲ್ಪ ಜಾಸ್ತಿ ಅದಾರ. ನಮ್ಮ ಬ್ರದರ್ ಡಾಕ್ಟರ್, ಅವ್ರ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ಲ್ಲ ಆಯುರ್ವೇದ ಡಾಕ್ಟರ್ಸು. ಸೊ ಅವ್ರ ಹಿಂಬಾಲಿನಿಂದೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ಸು ಚಲೋ ಅದಾವ. ಸೊ ಅದನ್ನು ಮಾಡಿದಾಗ ನಾನೆಲ್ಲರೂ ಭಾಳ ಸಜೆಷನ್ಸ್ ಕೇಳಿದ್ದು, ಹಿಂಗೆ ಮಾಡಿದ್ರೆ ಏನಾಗತ್ತೆ, ಹಿಂಗೆಲ್ಲ ಮಾಡ್ಕೊಂತ ಏನು ಮಾಡಿವಿ. ಸೊ ಇನ್ನೂವರೆಗೂ ಅದರಲ್ಲಿ ಇರುವಂಥ ಒಂದು ಷಡ್ ದ್ರವ್ಯ ಏನು ಕಾನ್ಸೆಪ್ಟ್ ಅದು ಆಯುರ್ವೇದದಾಗ, ಆ ಒಂದು ಕಾನ್ಸೆಪ್ಟ್ನಾಗ ನಾವು ಚಿಗಳಿ ಡೆವಲಪ್ ಮಾಡಿದ್ವಿ. ಆ ಒಂದು ನಾವು ಕಾಂಪೋಸಿಷನ್ ಆಗಲಿ ಅದನ್ನು ಮಾಡಲಿಕ್ಕೆ ಆಲ್ಮೋಸ್ಟ್ 1.5 ವರ್ಷ ತೊಗೊಂಡಿದ್ವಿ ನಾವು. ಆ ಒಂದು 1.5 ವರ್ಷ ನಾವು ಆಲ್ ಓವರ್ ವರ್ಲ್ಡ್, ಬರೀ ಭಾರತ ದೇಶ ಅಲ್ಲ, ಆಲ್ ಓವರ್ ವರ್ಲ್ಡ್ ನಮ್ಗೆ ಎಲ್ಲೆಲ್ಲಿ ನಮ್ಮ ಫ್ರೆಂಡ್ಸ್ ಅದರ, ಎಲ್ಲೆಲ್ಲಿ ಫ್ಯಾಮಿಲಿ ಕಂಟೆ, ಎಲ್ಲಿ ಕಾಂಟ್ಯಾಕ್ಟ್ಸ್ ಅವಲ್ಲೆಲ್ಲ ನಾವು ಪ್ರೊಡಕ್ಟ್ ಮಾಡಿ ನಮ್ಮ ಸ್ವಂತ ಖರ್ಚದಲ್ಲಿ ಸ್ಯಾಂಪ್ಲಿಂಗ್ ಕೊಟ್ಟು ಸ್ಯಾಂಪಲ್ ಮಾಡಿದ್ವಿ ನಾವು. ಯಾಕಪ್ಪ ಅಂದ್ರೆ ಒಂದು ವಸ್ತುವನ್ನು ನೀವು ಜಾಗತಿಕ ಮಟ್ಟದಲ್ಲಿ ಒಯ್ಯಬೇಕಂತ ವಿಚಾರ ಮಾಡಿದಾಗ ಅದರಿಂದ ಬರೋ ಫೀಡ್ಬ್ಯಾಕು ಜಾಗತಿಕ ಮಟ್ಟದಿಂದ ಬರಬೇಕು. ನೀವು ನಿಮ್ಮ ಊರಾಗ ಸ್ಯಾಂಪ್ಲಿಂಗ್ ಮಾಡಿ ಆ ಪ್ರೊಡಕ್ಟ್ ಜಾಗತಿಕ ಮಟ್ಟ ಮುಗಿಸ್ತಂದ್ರೆ ಆಗುವುದಿಲ್ಲ. ಯಾಕಂದ್ರೆ ಆ ಫೀಡ್ಬ್ಯಾಕ್ ಸಿಗಬೇಕಲ್ಲ ನಿಮಗೆ. ನಿಮ್ಮ ಊರಾಗ ತಿಂದಾರ ಚಲೋ ಅಂತಾರೆ, ಜಾಗತಿಕ ಮಟ್ಟ ತಿಂದಾರ ಚಲೋ ಅನ್ಬೇಕಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಭಾಳ ರೊಕ್ಕನೂ ಖರ್ಚು ಮಾಡೀವಿ, ಭಾಳ ಎಫರ್ಟ್ ಹಾಕಿವಿ, ಮತ್ತು ನಮಗೆ ಜನರಿಂದ ಆಯ್ತು, ಸುತ್ತಮುತ್ತ ನಮ್ಮ ಪರಿವಾರದವರು ಆಯ್ತು, ನಮ್ಮ ಎಲ್ಲ ಫ್ರೆಂಡ್ಸ್ ಆಯ್ತು, ಎಲ್ಲರಿಗಿಂತ ಸಪೋರ್ಟು ಚೆನ್ನಾಗಿ ಸಿಕ್ತ. ಸೊ ಒಂದು ಸಪೋರ್ಟ್ ಮಾಡಿ ಒಂದು ಕಾಂಪೋಸಿಷನ್ ಆಯಿತು. ಆಮೇಲೆ 2021 ನಾವು ಪೇಟೆಂಟ್ ಅಪ್ಲೈ ಮಾಡಿದ್ವಿ. ನಾವು ಪೇಟೆಂಟ್ ಅಪ್ಲೈ ಮಾಡಿದ ಮ್ಯಾಗೆ ಎಲ್ಲಿಯೂ ಎಕ್ಸಿಬಿಷನ್ಗೆ ಹೋಗ್ತಿದ್ವಿಲ್ಲ, ಎಕ್ಸಿಬಿಷನ್ಗೆ ಹೋದಾಗ ನಾವು ಡಿಸ್ಪ್ಲೇ ಮಾಡ್ತಿದ್ದೆವು, ವಿ ಆರ್ ಅಂಡರ್ ಪೇಟೆಂಟಿಂಗ್ ಹಂಗಿಲ್ಲ ಅಂತ. ಎಷ್ಟೋ ಜನ ಉದ್ಯಮಿಗಳು ಬಂದು ಫಸ್ಟ್ ಕ್ವಶನ್ ಕೇಳ್ತಾರೆ, ಹುಣಸೆ ನೀವು ಚಿಗಳಿ ಯಾಕೆ ಪೇಟೆಂಟ್ ಹಾಕಿದ್ದೀನಿ, ನೀ ಪೇಟೆಂಟ್ ಹಾಕಿನ ಮಂದಿ ಏನು ಚಿಗಳಿ ಮಾಡೋಕೆ ಮಾಡ್ದಂಗೆ ಮಾಡೋ ಅಂತ. ನಾನು ಅದೇ ಹೇಳ್ತೀನಿ ಸರ್, ಅದರ ಸಲುವಾಗಿ ಹಾಕಿಲ್ಲ ನಾನು, ನನ್ನ ವಸ್ತುಗೆ ಪೇಟೆಂಟ್ ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಭಾರತ ದೇಶ ಜಗತ್ತಿನೊಳಗೆ ಹೆಚ್ಚು ಹುಣಸೆಯನ್ನು ಉತ್ಪಾದನೆ ಮಾಡುವಂಥ ದೇಶ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 61-62 ಪೇಟೆಂಟ್ ಅದಾವ. ಅದರಾಗ ಭಾರತದ ಕಡೆಯವರು 5 ಅಷ್ಟ, ಉಳ್ಕಿದ್ದೆಲ್ಲ ಅಮೆರಿಕಾ, ಜಪಾನು, ಚೈನಾ ಈ ಥರ ಕಡೆ ಅದಾವ. ಯಾಕಪ್ಪ ಅಂದ್ರೆ ಟೆಕ್ ಪ್ರೊಡಕ್ಟ್ ನಾವು ಮಾಡ್ತೀವಿ, ಅವರು ಟೆಕ್ನಾಲಜಿ ಡೆವಲಪ್ ಮಾಡಿ ಪೇಟೆಂಟ್ ತೊಗೊಂಡ್ಬಿಡ್ತಾರೆ. ನಾವು ಪೇಟೆಂಟ್ ತೊಗೊಂಡು ಬರೀ ನ್ಯಾಷನಲ್ ಲೆವೆಲ್ ತೊಗೊಂಡೇವೆ, ನಾನು ಇಂಟರ್ನ್ಯಾಷನಲ್ ತೊಗೊಂಡಿಲ್ಲ, ಬಟ್ ಒಂದು ನ್ಯಾಷನಲ್ ಲೆವೆಲ್ನಾಗ ಪೇಟೆಂಟ್ಸ್ ಹೋಗಿದ್ದು ಫಸ್ಟ್. ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ಬೈಲೊಂಗಲ್ದಂಥ ಊರಾಗಿಂದ ಒಂದು ಹುಣಸೆ ಹಣ್ಣಿಗೆ ಚಿಗಳಿಗೆ ನಾವು ಭಾರತ ದೇಶದೊಳಗೆ ಪ್ರಪ್ರಥಮ ಬಾರಿಗೆ ಪ್ರೊಸೆಸ್ ಪೇಟೆಂಟ್ ತೊಗೊಂಡಿದ್ದೀವಿ. ಅದು ಆ ಪೇಟೆಂಟ್ ತೊಗೊಳಕ್ಕೆ ನನಗೆ 4 ವರ್ಷ ಹೋಗಿದೆ, 3 ಸಲ ಪೇಟೆಂಟಿಗೆ ರಿಜೆಕ್ಟ್ ಮಾಡಿದ್ರೆ. ಯಾಕಪ್ಪ ಅಂತ, ಇದು ಸಾಂಪ್ರದಾಯಿಕ ವಸ್ತು ಹುಣಸೆ ಹಣ್ಣಿನ ಚಿಗಳಿ. ನೋಡ್ರಿ, ನಾವು ಹುಣಸೆ ಹಣ್ಣಿನ ಚಿಗಳಿ ನಾವೇನು ನೀವು ಹಾಕೋದು ಬಿಟ್ಟು ಬೇರೆ ಹಾಕಿಲ್ಲ, ಅದು ಜೀರಿಗೆ, ಉಪ್ಪ, ಖಾರ, ಬೆಲ್ಲ ಇದನ್ನ ಹಾಕಿ ಮಾಡ್ತೀವಿ ನಾವು. ಖರೆ ಆ ಒಂದು ಸಾಂಪ್ರದಾಯಿಕ ಪದ್ಧತಿ ಅನ್ನೋದೇನದಲ್ಲ, ಆ ಸಾಂಪ್ರದಾಯಿಕ ಪದ್ಧತಿಯಿಂದ ಆ ಒಂದು ವಸ್ತುವಿಗೆ ಅದರಂತ ಮೌಲ್ಯ ಅದ. ಮತ್ತು ಆ ಸಾಂಪ್ರದಾಯಿಕ ಪದ್ಧತಿಯಿಂದ ತಯಾರು ಮಾಡಿದಾಗ ವಸ್ತುವಿಗೆ ಒಂದು ಬರುವಂತ ಒಂದು ಟೇಸ್ಟ್ ಬರ್ತದ. ನೋಡ್ರಿ, ನೀವು ಮನ್ಯಾಗ ಒಂದು ಸ್ವಲ್ಪ ಚಿಗಳಿ ಕುಟ್ಟಾಕ ಹೋಗ್ರಿ, ಎಷ್ಟು ತ್ರಾಸ ಆಗತ್ತೆ ಗೊತ್ತಾಕ. ನೀವು ಒಂದು 100 ಗ್ರಾಮ್ 200 ಗ್ರಾಮ್ ಕುಟ್ಟಬೇಕಂತ ನಿಮ್ಮ ಕೈ ನ್ಯಾಕ್ ಸ್ಟಾರ್ಟ್ ಆಗ್ತಾವ. ಯಾಕಪ್ಪ ಅಂತಂದ್ರೆ ಹುಣಸೆಯನ್ನ ಬೆಲ್ಲ ಇದೆಲ್ಲ ಕೂಡಿತ್ಪ ಅಂದ್ರೆ ಸಿಕ್ಕಾಪಟ್ಟೆ ಗಟ್ಟಿಯಾಗಿಬಿಡುತ್ತೆ, ಕುಟ್ಟಕ್ಕಾಗೋದಿಲ್ಲ. ಅಂಥ ಒಂದು ವಸ್ತುವನ್ನು ನಾವು ಬರೀ ಸ್ಯಾಂಪಲ್ ಮಾಡಿ ತಗೋದಲ್ಲ, ನಮ್ದು ಟಾರ್ಗೆಟ್ ಜಗತ್ತದ ಆಲ್ ಓವರ್ ವರ್ಲ್ಡ್ ಕಳಿಸ್ಬೇಕಂತ. ಸೊ ಆ ಟೈಮ್ಗೆ ಬೇಕಾದಂತ ಪ್ರೊಸೆಸ್ ಡೆವಲಪ್ ಮಾಡಿಲ್ಲ, ಆ ಪ್ರೊಸೆಸ್ಗೆ ನಾವು ಪೇಟೆಂಟ್ ತೊಗೊಂಡ್ವಿ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ರಿಸರ್ಚ್ ಮಾಡ್ತೇವೆ, ಇಂದಲ್ಲಿ ನಾಳೆ ಯಾರು ನಮ್ದು ಕಾಪಿ ಮಾಡಿ ನಮ್ಕಿನ ಮುಂದೆ ಹೋದ್ರೆ ಮಾಡಿರ್ತೇವೆ ನಾವೆಲ್ಲ. ಎಷ್ಟೋ ಕಡೆ ಹೇಗಾಗುತ್ತೆ, ಅವ್ರಿಗೆ ಟೆಕ್ನಿಕಲಿ ಗೊತ್ತು, ನಾಡಿ ಬೀಯಿಂಗ್ ಅನ್ ಇಂಜಿನಿಯರ್ ನನಗೆ ಗೊತ್ತಲ್ಲ ಟೆಕ್ನಿಕಲಿ ಹೆಂಗೆ ನಮ್ಮನ್ನ ಸೇಫ್ ಗಾರ್ಡ್ ಮಾಡ್ಬೋದು, ಇಟ್ಸ್ ಅ ಕಾಪಿ ರೈಟ್ ಆಕ್ಟ್ ಇದ್ದಂಗೆ. ಸೊ ಅವಾಗ ನನಗೆ ಎಷ್ಟೋ ಜನ ಈತನ ಅಂದ್ರೆ ಅದ್ಯಾಕೆ ಮಾಡ್ತೀವಿ ಅಂತಿದ್ರು, ಬಟ್ ಈಗೇನಾಗಿದೆ ನೀವು ನಂಬುವುದಿಲ್ಲ, ನಾವು 9 ವರ್ಷ ಎಫರ್ಟ್ ಒಳಗೆ ಆಲ್ ಓವರ್ ಇಂಡಿಯಾ ಎಷ್ಟೋ ಎಕ್ಸಿಬಿಷನ್ ಮಾಡೀವಿ, ಕರ್ನಾಟಕಗೂ ಮಾಡೀವಿ, ಬೇರೆ ಬೇರೆ ಕಡೆನೂ ಮಾಡೀವಿ, ಎಲ್ಲೂ ನಮಗೆ ಅಷ್ಟೊಂದು ಮಹತ್ವ ಸಿಕ್ಕಿರಲಿಲ್ಲ. ಈ ಯಾವಾಗ 2025 ನಾವು ಪೇಟೆಂಟ್ ಅಂತ ಬಂತಲ್ಲ, ಸೊ ಮಂದಿಗೆ ಆವಾಗ ಗೊತ್ತಾಯ್ತು ಇದ್ರಾಗ ಒಂದು ಏನೋ ಐತಿ, ಅದಕ್ಕೆ ಇವ್ರಿಗೆ ಪೇಟೆಂಟ್ ಸಿಕ್ಕತ್ತೆ, ಆವಾಗಿಂತ ನಮಗೆ ನಮ್ಮ ಪ್ರೊಡಕ್ಟ್ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ಯದ. ನಮ್ದು ಕಾನ್ಸೆಪ್ಟ್ ಏನದ, ಪೇಟೆಂಟ್ ಅನ್ನೋದು ಕಾನ್ಸೆಪ್ಟ್ ಮುಖ್ಯ ಅಲ್ಲ ನಮಗೆ. ನಮಗೆ ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ವಸ್ತುಗಳಾಯ್ತು, ಸಾಂಪ್ರದಾಯಿಕ ತಿನಿಸುಗಳಾಯ್ತು, ಸಾಂಪ್ರದಾಯಿಕ ಒಂದು ಆಹಾರ ಪದ್ಧತಿಯನ್ನು ಮರಳಿ ಜನರೇಷನ್ ತರಬೇಕಾಯ್ತು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಈಗಿನ ಜನರೇಷನಲ್ಲಿ ವೆಸ್ಟರ್ನ್ ಕಲ್ಚರ್ ಜಲ್ದಿ ಈಸಿಯಾಗಿ ಅಡಾಪ್ಟ್ ಆಗಿಬಿಡ್ತಾರೆ. ಖರೆ ನಮ್ಮ ಪೂರ್ವಜರು ನಮ್ಮ ಮಂದಿ ಯಾಕೆ ಭಾಳ ಜನ ಬದುಕಿದ್ರು, ಅವ್ರಿಗೆ ಯಾಕಷ್ಟು ಆಯುಷ್ ಗಟ್ಟಿತ್ತು, ಯಾಕಷ್ಟು ಗಟ್ಟಿದ್ರಪ್ಪ ಅಂತಂದ್ರೆ ಅವರು ಬಳಸಿದಂಥ ಆಹಾರಗಳು, ಅವ್ರು ಬದುಕುವಂಥ ರೀತಿ ಆಯಿತು, ಅವರ ಒಂದು ಸಂಪ್ರದಾಯಗಳು ಭಾಳ ಸಾಂಪ್ರದಾಯಿಕವಾಗಿ ಇದ್ದು, ಈಗ ನಾವನ್ನ ಬಿಟ್ಟು ಭಾಳ ದೂರ ಸಾಗಿಬಿಟ್ಟಿದ್ದೀವಿ ಈಗ. ಸೊ ಆ ಒಂದು ಗ್ಯಾಪನ್ನು ನಾವು ಫಿಲ್ ಮಾಡಬೇಕಾಗ್ಯದ. ಯಾಕಪ್ಪ ಅಂತ, ನಾವು ಮುಂದಿನ ಜನ್ರೇಷನ್ಗೆ ಒಂದು ಚಲೋ ಒಂದು ಎನ್ವೈರ್ಮೆಂಟ್ ಬಿಟ್ಟು ಹೋಗ್ಬೇಕಂತೇವಿ, ಚಲೋ ಒಂದು ಆಹಾರ ಪದ್ಧತಿ ಬಿಟ್ಟು ಹೋಗ್ಬೇಕಂತೇವಿ. ಸೊ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಅವ್ರಿಗೆ ಏನು ಕೊಟ್ಟು ಹೋಗ್ಬೇಕಲ್ಲ, ನಾವು ಕೊಡದ ಹೆಂಗೆ ಬಿಟ್ಟು ಹೋಗಕ್ಕೆ ಸಾಧ್ಯದ? ನೀವು ಪರಿಸರ ಚಲೋ ಕೊಡ್ತೇರ ಚಲೋ ಉಳಿಸಿದಾಗ ಅವ್ರು ಕೊಟ್ಟಂಗಾಗತ್ತೆ. ನಾವು ಹಂಗೆ ಮಾಡಲಿ ಏನು ಮಾಡ್ತೇವೆ, ಚಲೋ ಕೊಡಬೇಕಂತೇವಿ, ಏನು ಚಲೋ ಎಲ್ಲ ಕೆಟ್ಟದ ಕೊಡತ್ತೇವೆ. ನಿಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ಶಿಕ್ಷಣನೂ ಚೆನ್ನಾಗಿರ್ಲಿ. ಯಾಕಪ್ಪ ಅಂತಂದ್ರೆ ದ ಟ್ರೆಡಿಷನಲ್ ಕಲ್ಚರು, ಟ್ರೆಡಿಷನಲ್ಸ್ ಏನು ಭಾಳ ದೂರ ಆಗಿಬಿಟ್ಟಿದ್ದಾರೆ ಈಗ ಅವ್ರು. ನೋಡ್ರಿ ನಿಮ್ಗೆ ಹಂಗೆ ಒಂದು, ಈಗ ಆ್ಯಕ್ಚುಲಿ ಡೈವರ್ಟ್ ಆಗೋದು ಬೇಡ, ಏನು ಹೇಳ್ತಾನೆ, ಈ ಟ್ರೆಡಿಷನ್ ಪದ್ಧತಿ ಯಾಕೆ ನಾವು ಅದನ್ನು ಪೇಟೆಂಟ್ ತೊಗೊಂಡಿವಿ ಅಂತಂದ್ರೆ, ಈ ಆಹಾರ ಪದ್ಧತಿಗೆ ಅಷ್ಟೊಂದು ಮೌಲ್ಯ ಇತ್ತು ಅದನ್ನು ಮೊದಲು, ಈಗ ನಮ್ಮ ಪೂರ್ವಜರು ಬರೆದಿಟ್ಟು ಹೋಗಿದ್ದಾರೆ, ಅದನ್ನು ನಾವೇನು ಮಾಡಿಲ್ಲ, ಅದನ್ನು ಇದು ಪೂರ್ವಜರು ಮಾಡಿ. ವಿ ಪೀಪಲ್ ಆರ್ ಡೂಯಿಂಗ್ ಓನ್ಲಿ ರಿಸರ್ಚ್ ಮಾಡ್ತಾ ಇದ್ವಿ ನಾವು, ಯಾಕೆ ಅವ್ರು ಮಾಡಿದಾರೆ ಅಂದ್ರೆ ರಿಸರ್ಚ್ ಮಾಡತ್ತೀವಿ. ಈ ಥರ ಒಂದು ಮಾಡಿ ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಹೋಗಕ್ಕೆ ಮುಖ್ಯ ಕಾರಣ ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯ ಅಂತೀನಿ ನಾನು. ಸೊ ಆ ಒಂದು ಸಂಪ್ರದಾಯ ಅಂತ ಮಾಡಿದ್ರಿಂದ ಇದರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಅದಾವ, ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಅದಾವ.
2: ಸರಿಗ, ಸಂಪ್ರದಾಯದ ರುಚಿಯನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ 6.5 ವರ್ಷಗಳ ಕಾಲ ಒಂದು ಪ್ರಯೋಗವನ್ನ ಮಾಡ್ತೀರಾ, ಹಾಗೇನೆ 3-4 ವರ್ಷಗಳ ಕಾಲ ಒಂದು ಪೇಟೆಂಟ್ಗಾಗಿ ತಾವು ಪರಿಶ್ರಮ ಪಡ್ತೀರಾ. ಪೇಟೆಂಟ್ ಸಿಕ್ಕಾಗ ಆ ಸುದ್ದಿ ಬಂದಾಗ ಒಂದು ಎಷ್ಟು ಸಂತೋಷ ಸಿಕ್ತು ಆ ಕ್ಷಣವನ್ನ ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ?
3: ಮೇಡಮ್, ನಾನು ನಿಮ್ಗೆ ಹೇಳಿದೆ, ನಾನು ಪೇಟೆಂಟ್ ಅಪ್ಲೈ ಮಾಡುದು 2021, ನಮಗೆ ಪೇಟೆಂಟ್ ಬಂದದ್ದು 2025, 4 ವರ್ಷ. ಈ ಒಂದು ವಿಷಯದಲ್ಲಿ ಒಂದಿಬ್ಬರ ಹೆಸರು ಮುಖ್ಯವಾಗಿ ತೆಗೆದುಕೊಳ್ಬೇಕು. ನಾನು ಏನಪ್ಪ ಅಂತಂದ್ರೆ, ನಾನು ಇದನ್ನು ಪ್ರೊಡಕ್ಟ್ ಡೆವಲಪ್ ಮಾಡಿದ ಮೇಲೆ ನಾನು ಮೊದಲಿಂದ ಆಯ್ತು, ನಾನು ಎಲ್ಲೆಲ್ಲಿ ಕಲಿತೇನೆ, ಯಾರ್ಯಾರು ಎಲ್ಲರ ಹಿಂಬಲ್ಲಿ ಕಾಂಟ್ಯಾಕ್ಟ್, ಮೊದಲು ಅದೇ ನೀವು ಅದೇನೆ, ನಾನು ಏನೋ ಒಂದು ಸ್ಟೆಪ್ ತಗೋಬೇಕಂದ್ರೆ ಒಂದಿಷ್ಟು ಮಂದಿ ಸಜೆಷನ್ಸ್ ತಗೋತೇನೆ, ಯಾಕಂತಂದ್ರೆ ಎಲ್ಲ ನಮಗೆ ಗೊತ್ತಿರೋದಿಲ್ಲ, ನಮ್ಮ ಬೆನ್ನ ನಮಗೆ ಕಾಣೋದಿಲ್ಲ ಅಂತಾರಲ್ಲ. ಸೊ ಅದಕ್ಕೆ ನಾವು ಮಂದಿ ತಗೋಬೇಕು. ಸೊ ಎವ್ರಿ ಪ್ರೊಡಕ್ಟ್ ನಾನೆಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಕೇಳ್ಕೊಂತಿರ್ತೀನಿ. ಆಮ್ಯಾಗ ನಾನು ನಮ್ಮ ಬಸವೇಶ್ವರ ಸಿಂಗಾರ್ ಇಂಜಿನಿಯರಿಂಗ್ ಕಾಲೇಜ್ ಎಂಬಲ್ಲ ಕನೆಕ್ಷನ್ ಈಗಲೂ ಅದ ನಾನು. ಸೊ ಅಲ್ಲಿ ನಮ್ಮ ಸರ್ಗಳೆಲ್ಲ ಹೇಳ್ತಿದ್ದು ಹಿಂಗೆ ಮಾಡತ್ತೆ ಹಿಂಗೆ ಮಾಡತ್ತೆ. ಅವಾಗ ನಮ್ಮ ಸರ್ ಏನಂತಂದ್ರು, ಇಲ್ಲ ನೀನು ಇದಕ್ಕೆ ಪೇಟೆಂಟ್ ತೊಗೊಳಬೇಕಂತಂದ್ರೆ, ಇಲ್ಲರಿ ಸರ್ ಅದನ್ನು ತೊಗೋಬೇಕಂತ ಮಾಡತ್ತೀನಿ ಬಟ್ ಆಗೋತು ಭಾಳ ಆಕೈತೆ ಅಂತಂದ್ರೆ, ಅವಾಗ ಏನು ಹೇಳಿದ್ರು ಅವರು ನಮ್ಮ ಡಿಪಾರ್ಟ್ಮೆಂಟ್ ಜವಳಿಗೆ ಸರ್ ಅಂತಂದ್ರೆ ಅವ್ರನ್ನಾಗಿ ಮಾತಾಡಿದ್ದೆ. ಅವರು ನಮ್ಮಲ್ಲಿ ಒಬ್ಬರು ಬಯೋಟೆಕ್ನಾಲಜಿ ಎಚ್ ಓ ಡಿ ಅದಾರೆ ಬಾಗಲಕೋಟೆ ಕಾಲೇಜ್ ಒಳಗೆ, ಭಾರತಿ ಮೇಡಮ್ ಅಂತ, ಅವ್ರು ಕನೆಕ್ಟ್ ಮಾಡಿಕೊಟ್ರು. ಅವ್ರಿಗೆ ಮಾತಾಡಿದೆ, ಇಲ್ಲಿ ಅವರು ಒಂದು ಮೂರ್ನಾಲ್ಕು ಪೇಟೆಂಟ್ ತೊಗೊಂಡಿದ್ರು, ಅವ್ರಿಗೆ ಯಾರು ಪೇಟೆಂಟ್ ಕೊಟ್ಟರು ಅವ್ರ ನಂಬರ್ ನಮಗೆ ಕೊಟ್ಟರು. ಸೊ ಅವ್ರ ಹಿಂಬಲ್ಲಿ ಡಿಸ್ಕಷನ್ ಮಾಡಿದೆ, ಮತ್ತು ಬೇರೆ ಬೇರೆ ಹಿಂಬಲ್ಲಿ ಡಿಸ್ಕಷನ್ ಇತ್ತು. ಬಟ್ ನಮಗೆ ಆ್ಯಕ್ಚುಲಿ ಎಲ್ಲಿಂದ ಅದು ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ, ಅವ್ರನ್ನ ಶರಣ್ ಬಸಪ್ಪ ಅಂತ ಅವರು. ಸೊ ಅವ್ರ ಹಿಂಬಲ್ಲಿ ಮಾತಾಡಿದ್ನಿ, ಅವ್ರು ಏನಂದ್ರೆ, ಇಲ್ಲರಿ ನೀವು ಇಷ್ಟೊಂದು ಚಲೋ ಮಾಡತ್ತೀರಿ, ಅವ್ರು ಏನು ಹೇಳಿದ್ರು ನೋಡು ನಾವು ಪೇಟೆಂಟ್ ಸಿಗುವಂಗ ನಿಮಗೆ ಅಲ್ಲಿ ಕೊಡ್ತೀವಿ, ಬಟ್ ಸಿಗ್ತೈತಿಲ್ಲ ಗೊತ್ತಿಲ್ಲ. ಬಟ್ ನಂದೊಂದು ಏನು ಆಸೆ ಅಂತ, ಇಂಥ ಒಂದು ವಸ್ತುವಿಗೆ ನಾವು ಪೇಟೆಂಟ್ ಕೊಡಿಸಿರ್ ನಾವು ಇಟ್ಟು ಮಾಡಿದ ಸಮಾಜಕ್ಕೆ ಸಮಾಧಾನ ಆಗುತ್ತೆ ಅಂತ ಅದೊಂದು ಆಯ್ತು ಹಾಕಿದ್ವಿ ಪೇಟೆಂಟ್ಸ್ ಹಾಕಿ ಆಲ್ಮೋಸ್ಟ್ ಒಂದು ವರ್ಷ ದೀಡ್ ವರ್ಷ ಹೋಗುತ್ತೆ ಅದು. ಫಸ್ಟ್ ನಿಮ್ದೆಲ್ಲ ಫೈಲ್ ಬಂದು ಅದಾಗೆಲ್ಲ ಪ್ರೊಸೀಜರ್ ಇರ್ತದೆ. ದೀಡ್ ವರ್ಷ ಆದ್ಮ್ಯಾಗ ನಮ್ದು ಫಸ್ಟ್ ಒಂದು ವಿ ಸಿ ಆಗುತ್ತದೆ ಅಲ್ಲ, ಎಲ್ಲ ಡಾಕ್ಯುಮೆಂಟ್ ಸಪ್ಲೈ ಮಾಡ್ಕೊಂತಿರ್ತೀವಿ, ಆ ಒಂದು ಟೈಮ್ ಆದ್ಮ್ಯಾಗ ನಮಗೆ ವಿ ಸಿ ಕರೀತಾರ. ಸೊ ಆ ಸ್ಟೇಜ್ ಬರಬೇಕಂದ್ರೆ ಎರಡು ವರ್ಷ ಹೋಯ್ತು. ಸೊ ಎರಡು ವರ್ಷ ಹೋದಾಗ ಒಮ್ಮೆ ವಿ ಸಿ ಕರೆದ್ರು, ಅವ್ರ ಮೇಡಮ್ ಅವ್ರ ಸರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಲು ಜಾಯ್ನ್ ಆದಿವೆಲ್ಲ ಆದ್ವಿ, ವಿ ಸಿನ ಆಯ್ತು ಎಲ್ಲ ಅಥವಾ ಡಾಕ್ಯುಮೆಂಟ್ ಕೊಟ್ವಿ. ಆಮೇಲೆ ಅವರು ಒಂದು ದಿವಸ ನಮಗೆ ಸರ್ ಹೇಳಿದ್ರು, ಶರಣ ಪಾಪಸ್ ಇಲ್ರಿ ನಿಮ್ದು ಪೇಟೆಂಟ್ಸ್ ರಿಜೆಕ್ಟ್ ಆಗ್ಯದ, ಇಂತಿಂತಲ್ಲ ಕ್ಲಾಸ್ ಮ್ಯಾಗ ರಿಜೆಕ್ಟ್ ಮಾಡ್ರಿ. ಅವಾಗ ಸರ್ ಇಂದ ಹೆಂಗ್ ಮಾಡುದು, ಇಲ್ಲ ನಾವು ಇದಕ್ಕೆ ರಿಪ್ಲೈ ಬರಿತೀವಿ ಮಾಡ್ವಿ ಅಂದ್ ಹೆಂಗ್ ಮಾಡುದ್ರಿ ಅವ್ರ, ಇಲ್ಲ ಇದಕ್ಕೆ ಹೊಳೆ ಮತ್ತೆ ಅಮೌಂಟ್ ಹಾಕಬೇಕು ರಿಪ್ಲೈ ಆಯ್ತು ಅವ್ರಿ ಅಂತ ಹೇಳಿದೆ ನಾನು. ಆಯ್ತು ಅವ್ರಿಗೆ ಅಮೌಂಟ್ ಪೇ ಮಾಡಿದ್ರು, ರಿಪ್ಲೈ ಮಾಡ್ರು, ರಿಪ್ಲೈ ಬರೆದ್ರು ಅವ್ರು, ರಿಪ್ಲೈ ಬರೆದ್ರು ಮತ್ತೊಮ್ಮೆ ರಿಜೆಕ್ಟ್ ಮಾಡಿರು ಅವ್ರು. ಅವಾಗ ಏನಂದ್ರೆ ಸರ್ ಅವರು, ಇಲ್ರಿ ಮತ್ತೆ ರಿಜೆಕ್ಟ್ ಆಗೈತೆ ಅಂತ, ಆಯ್ತು ಬಿಡ್ರಿ ಸರ್ ಮತ್ತೆ ಇನ್ನೇ ನಮ್ದೇನು ಬರೋದಿಲ್ಲ ಅಂತೇಳಿ ನಾವು, ಇಲ್ರಿ ಆದ್ರೂ ಅದಕ್ಕೆ ಅಮೌಂಟ್ ಹಾಕಿ ಮಾಡೋದದ ನಾ ಹೇಳ್ತೇನೆ ನಿಮ್ಗೆ ಅಂತಂದ್ರು ಮುಗಿತು ಬಿಟ್ಟು. ಸೊ ನಾವೇನಕ್ಕೊಂತೀವಿ ಇನ್ನೇನು ಪೇಟೆಂಟ್ ಬರೋದಿಲ್ಲಪ್ಪ ಅಂತ ಸುಮ್ಮಿಟ್ವಿ. ನೀವು ಬಿಲೀವ್ ಮಾಡೋದಿಲ್ಲ, ಪಾಪ ಅವ್ರು ನಮ್ಗೆ ಯಾರು ಪೇಟೆಂಟ್ ಏಜೆಂಟ್ ಇದ್ರಲ್ಲ ಅವ್ರು ಸ್ವತಃ ತಮ್ಮ ರೊಕ್ಕ ಹಾಕಂದ್ರೆ ರೀ ಅಪೀಲ್ ಹೋಗಿದ್ರು ಅವ್ರು, ರೀ ಅಪೀಲ್ ಹೋಗಿದ್ರು ಹೊಳ್ಳಿ ಒಂದು ಆರು ತಿಂಗಳಂದಾಗ ಅವ್ರ ಕಾಲ್ ಮಾಡಿ, ಇಲ್ರಿ ನಿಮ್ದು ಹೊಳ್ಳಿ ರೀಶೆಡ್ಯೂಲ್ ಆಗ್ಯದ ವಿ ಸಿ ಅಂತಂದ್ರೆ, ಸರ್ ಮತ್ತೆ ಹಂಗಿಲ್ಲ ನಾನು ಹಾಕಿದ್ ಅವ್ರು ನಮ್ಗೆ ಹೇಳಿ ರೊಕ್ಕ ಆಮೇಲೆ ರೊಕ್ಕ ಇಸ್ಕೊಂಡ್ರು ಪಾಪ ಅಂದ್ರೆ, ಅವ್ರಿಗೂ ನಮ್ಮಂದು ಇಂಥ ಒಂದು ವಸ್ತುಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರದೊಂದು ಆಸೆ ಇತ್ತು. ಸೊ ಆಮೇಲೆ ಏನಾಯ್ತು, ಹೊಳ್ಳಿ ವಿ ಸಿ ಕರೆದ್ರು, ವಿ ಸಿ ಜಾಯ್ನ್ ಆಗಿದ್ವಿ. ಅವಾಗ ಚಲೋ ತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ವಿ, ಯಾಕೆ ಅವ್ರು ಏನೇ ಅದು ಗೊತ್ತಿತ್ತು ಅಂದ್ರೆ ರೆಡಿ ಮಾಡಿದ್ವಿ. ಸೊ ಡಾಕ್ಯುಮೆಂಟ್ ಸಪ್ಲೈ ಮಾಡಿದ್ವಿ. ನಾವು ಒಂದು ಏನಾದ್ರಾಗ ಚಲೋ ವಿಚಾರ ಮಾಡಿದ್ವಿ ಅಂತಂದ್ರೆ, ನಾವು ಏನು ನಮ್ಮ ಪ್ರಾಡಕ್ಟ್ ಚಲೋ ಅದು ಎಷ್ಟು ಎಕ್ಸಿಬಿಷನ್ ಮಾಡ್ತಿಲ್ಲ, ಐ ಯೂಸ್ ಟು ಕಲೆಕ್ಟ್ ಎ ಫೀಡ್ಬ್ಯಾಕ್ ಫಾರ್ಮ್ ಕಲೆಕ್ಟ್ ಮಾಡ್ತಾ ಇದ್ದೆ ನಾನು. ಪ್ರತಿ ವರ್ಷ ಎಲ್ಲಿ ಹೋಗಿ ಯಾವುದೇ ಎಕ್ಸಿಬಿಷನ್ ಕಲೆಕ್ಟ್ ಮಾಡ್ತಿದ್ವಿ, ಅವನ್ನೆಲ್ಲ ನಾನು ಸೇಫ್ ಆಗಿ ಇಟ್ಕೊಂಡಿದ್ದೆ. ಸೊ ಎಟ್ ದಿ ಟೈಮ್ ಆಫ್ ಪೇಟೆಂಟ್ಸ್ ಅವ್ರು ಕೇಳಿದ್ರು ನಮ್ಗೆ, ಅವಾಗ ನಮ್ಮ ಕಡೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ಇತ್ತು ಫೀಡ್ಬ್ಯಾಕ್ ತೋರಿಸ್ಲಿಕ್ಕೆ. ಸೊ ಅದೊಂದೊಂದು ಮುಖ್ಯವಾಯಿತು. ಆಮೇಲೆ ನನಗೊಂದು ಗೊತ್ತಾಯ್ತು, ಪೇಟೆಂಟ್ಸ್ ಹೋಗ್ಬೇಕಾದ್ರೆ ಯು ಶೆಡ್ ಹ್ಯಾವ್ ದ ವೆರಿ ಗುಡ್ ಡಾಕ್ಯುಮೆಂಟೇಷನ್. ನಾನು ಮಾಡ್ಕೊಂಡಿಟ್ಟಿದ್ದೆ ನನ್ನ ನಸೀಬ್ ಚಲೋ ಇತ್ತು, ನನಗೆ ಪೇಟೆಂಟ್ ಬಂತು. ಖರೆ ಆ ಒಂದು ಡಾಕ್ಯುಮೆಂಟ್ ನಾವು ಚೆನ್ನಾಗಿ ಇಟ್ಕೊಂಡಿದ್ದು ನಾವು ಪೇಟೆಂಟ್ ಬಂತು. ಸೊ ಯಾವಾಗ ಅವರು ನಾವೆಲ್ಲ ಮಾಡಿದ್ಮ್ಯಾಗ ಒಂದು ದಿವಸ ನೈಟ್ ಆಲ್ಮೋಸ್ಟ್ ಒಂದು 9:30-10 o'clock ಆಗಿತ್ತು, ಸರ್ ಮೆಸೇಜ್ ಹಾಕಿದ್ರು ನನಗೆ, ಅವರು ಏನು ನೋಡಿದ್ನೆ ಪೇಟೆಂಟ್ ಸರ್ಟಿಫಿಕೇಟ್. ಅವಾಗ ಇಷ್ಟು ಖುಷಿ ಆಯ್ತಲ್ಲ, ಈ ಒಂದು ನಮ್ಮ 9 ವರ್ಷ ಜರ್ನಿಗೆ ಅವಾಗ ಒಂದು ಸಾರ್ಥಕತೆ ಆಗೈತೆ ಅನಿಸ್ತ. ಆಮೇಲೆ ನಮಗೆ ಪೇಟೆಂಟ್ ಬಂದ್ ನಾವು ಆಕ್ಚುಲಿ ಜಾಸ್ತಿ ಡಿಸ್ಕ್ಲೋಸ್ ಮಾಡಲಿಲ್ಲ. ಈ ಲಾಸ್ಟ್ ಇಯರ್ ಏನು ಅಧಿವೇಶನ ಇತ್ತಲ್ಲ ಅಲ್ಲಿ ಬೆಳಗಾವಿನಾಗ, ಆ ಟೈಮ್ನಾಗ ನಮಗೆ ಪೇಟೆಂಟ್ ಸಿಕ್ಕದ ಅಂತೇಳಿ ನಾವು ಸ್ವಲ್ಪ ಎಲ್ಲ ಬ್ಯಾನರ್ಲಿ ಹಾಕಿ ತೋರಿಸಿದ್ವಿ. ಆಮೇಲೆ ನಮಗೆ ಮೀಡಿಯಾದಿಂದ ಸಪೋರ್ಟ್ ಚೆನ್ನಾಗಿ ಸಿಕ್ತು. ಆಮೇಲೆ ಈ ಟಿವಿನ ಅವ್ರು ಕವರೇಜ್ ಕೊಟ್ಟರು, ಆಮೇಲೆ ಕೆಲವೊಂದಿಷ್ಟು ಜನ ಆರ್ಟಿಕಲ್ ಬರೆದ್ರು, ಅವಾಗಿಂತ ನಮಗೆ ಈ ಪೇಟೆಂಟ್ ಬಂತು. ಆ ಕ್ಷಣವನ್ನು ನಮ್ಮ ಜೀವನದ ಒಂದು ಮಧುರ ಕ್ಷಣ. ಯಾಕಪ್ಪ ಅಂತ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೆ ನಮಗೆ ಗೊತ್ತದ. ಆಮೇಲೆ ಇದಕ್ಕೆಲ್ಲ ಮುಖ್ಯ ಕಾರಣಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ, ನನ್ನ ಪತ್ನಿ, ನಮ್ಮ ಸ್ನೇಹಿತರು. ಯಾಕಂದ್ರೆ ಇಂಥ ಒಂದು ಯಾವುದೋ ಒಂದು ನಾವು ವಿಷಯಗಳನ್ನ ಕೈ ಹಾಕಿ ಅದರಲ್ಲಿ 9 ವರ್ಷ ತನಕ ರಿಸರ್ಚ್ ಮಾಡಿದೆಲ್ಲ ಮಾಡಿ ಮುಂದೆ ಬಂದು ಅದಕ್ಕೊಂದು ಸಕ್ಸಸ್ ತಗೋತೀವಪ್ಪ ಅಂತ ನಮ್ಮ ಹಿಂಬಾಲಿ ಇರುವಂಥವ್ರು ಅಥವಾ ನಮ್ಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡಿದಂಥವ್ರು ಎಲ್ಲರೂ ನಮಗೆ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ. ಸೊ ಇದು ನಮ್ಮದು ಒಂದು ದೇವರ ಕೃಪೆ ಅಂತೇನಿ. ಸೊ ಆ ಒಂದು ಕಾರಣದಿಂದ ನಾವು ಇದಕ್ಕೆ ಪೇಟೆಂಟ್ ತೊಗೊಂಡೇವಿ. ಆಮೇಲೆ ನಮಗೊಂದು ಹೆಮ್ಮೆ ಏನಪ್ಪ ಅಂದ್ರೆ ನಾವು ಬಯಲು ಹೊಂಗಲದೊಳಗೆ ಇಂಥ ಒಂದು ಪುಸ್ತಕ ನಾವು ಪೇಟೆಂಟ್ ತೊಗೊಂಡೇವಲ್ಲ, ಇದನ್ನು ತುಂಬ ಖುಷಿ ಪಡ್ತದೆ ನಮ್ಗೆ.
4: ಸರಿಗ, ತಾವು ಒಬ್ಬ ಯಶಸ್ವಿ ಉದ್ಯಮಿ ಅಂತ ಗೊತ್ತು. ಒಬ್ಬ ಯಶಸ್ವಿ ಉದ್ಯಮಿ ಅಂದ ತಕ್ಷಣ ಕೆಲಸ ಕೊಟ್ಟಿರ್ತಾರೆ ಜನಕ್ಕೆ. ಅಂಥದ್ರಲ್ಲಿ ಒಂದು ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಾಂಪ್ರದಾಯಿಕ ರುಚಿಗಳನ್ನು ಉಳಿಸಿ ಬೆಳೆಸುವಲ್ಲಿ ಒಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ತಾವು ತರಬೇತಿಯನ್ನು ನೀಡ್ತೀರಾ. ಅವರಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡೋದಾದ್ರೆ
3: ನೋಡ್ರಿ, ನಾನು ಒಬ್ಬ ಉದ್ಯಮಿ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಾಗಿದ್ದು ನಾವು ಪೇಪರ್ ಕ್ಯಾರಿ ಬ್ಯಾಗ್ ಸ್ಟಾರ್ಟ್ ಮಾಡಿದ ಮ್ಯಾಗ. ಆಮೇಲೆ ಇದ್ರಾಗ ಒಂದು ವಿಷಯ ಹೇಳ್ಬೇಕಂದ್ರೆ 2008 ಈ ನಮ್ಮ ಭಾರತ ದೇಶದೊಳಗೆ ಈ ನಮ್ದೇನು ತೆಳಗ ಸೌತ್ ಇಂಡಿಯಾ ಬರ್ತದಲ್ಲ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಅಂಡಮಾನ್, ನಿಕೋಬಾರ್, ಇದೆಲ್ಲ ಈ ಒಂದು ಸೌತ್ ಝೋನಿಗೆ ಒಂದು ಯಂಗ್ ಎಂಟರ್ಪ್ರಿನರ್ ಅವಾರ್ಡ್ ಅಂತ ಒಂದು ಇದನ್ನ ಅವಾರ್ಡ್ ಇತ್ತು 2008. ಅವಾಗ ನಾನು ಇಲ್ಲೇ ಸಿಂಧ್ ಆರ್ ಸೊ ಅವಾಗೇನಾಯ್ತು ಜನರಿಗೆ ಇಲ್ಲ ಇಂಥವ್ನ ಅಂತ ಗೊತ್ತಾದ್ಮ್ಯಾಗ ನಮ್ಗೆ ಈ ಒಂದಿಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿಂಡ್ ಆರ್ ಸಿಟಿ ಆಯ್ತು, ರೂಟ್ ಶೆಡ್ ಆಯ್ತು, ಆಮ್ಯಾಗ ನಮ್ಮ ಜಿಲ್ಲಾ ಪಂಚಾಯತ್ ಆಯ್ತು, ಇಂಥರಲ್ಲಿ ನಮ್ಗೆ ಏನು ಮಾಡು ಟ್ರೈನಿಂಗ್ ಕರಿತಾ ಇದ್ರೆ. ಆವಾಗ ನಾನು ಎಷ್ಟೋ ಮಹಿಳಾ ಸೆಲ್ಫ್ ಗ್ರೂಪಿಗೆ ಕೊಟ್ಟಿದ್ದೀನಿ. ಆಮ್ಯಾಗ ನಮ್ಮಲ್ಲಿ ನಮ್ಮದು ಮಹಿಳಾ ಒಂದು ಘಟಕ, ಯಾಕಂದ್ರೆ ನಮ್ಮಲ್ಲಿ ಇರುವಂಥ ಎಲ್ಲ ಕೆಲಸಗಾರ ಮಹಿಳೆಯರೇ. ಸೊ ನಾವು ಯಾವಾಗ ಟ್ರೈನಿಂಗ್ ಕೊಡಕ್ಕೆ ಹೋದಾಗ ಅವ್ರಿಗೆ ಏನು ಅಂದ್ರೆ ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಅದು ಭಾಳ ಖುಷಿ ಪಡ್ತಾರೆ ಅವ್ರು. ಯಾಕಪ್ಪ ಅಂದ್ರೆ ಇವನ್ನೆಲ್ಲ ನಾವು ಜೀವನದ ನಮ್ಮ ಘಟ್ಟಗಳು ಅನುಭವಿಸಿ ಬಂದಿದ್ದೇವೆ, ನಾವು ಕಷ್ಟವನ್ನು ಅನುಭವಿಸಿವಿ, ಸುಖಾನು ಅನುಭವಿಸಿವಿ. ಸೊ ಅದನ್ನು ಯಾವಾಗ ನಾ ಹೇಳ್ತೀನಿ ಅವ್ರು ಭಾಳ ಖುಷಿ ಪಡ್ತಾರೆ, ನೀವು ನಂಬುವುದಿಲ್ಲ ನಾ ಯಾವ ಟ್ರೈನಿಂಗ್ ಕೊಡಕ್ಕೆ ಹೋಗಿರ್ತೀನಲ್ಲ, ಅವ್ರು ಇಷ್ಟು ನೆನಪಿಟ್ಕೊಂಡಿರ್ತಾನೆ, ಎಲ್ಲೇ ಭೇಟಿಯಾಗಿರ್ತಾನೆ ಮಾತಾಡ್ಸಾರಿಲ್ಲ ಸರ್ ನೀವು ನಮ್ಮ ಟ್ರೈನಿಂಗ್ ಕೊಡಕ್ಕೆ ಬಂದಿರಿ, ನನಗೆ ಗೊತ್ತಿರೋದಿಲ್ಲ ಅವ್ರು. ಯಾಕೆ ಅಂತಂದ್ರೆ ನಾವೊಂದು ಕೊಟ್ಟಂಥ ಟ್ರೈನಿಂಗಿಂದ ಕೆಲವೊಂದು ಅಂಶಗಳು ಅವ್ರ ಜೀವನದಾಗ ಅಳವಡಿಸ್ಕೊಂಡಿರ್ತಾರೆ, ಅವ್ರು ಮುಂದೆ ಬಂದಿರ್ತಾರೆ. ಸೊ ಅವ್ರು ಅದರಿಂದ ಖುಷಿ ಪಡ್ತಾರೆ, ಅದಕ್ಕೆ ಅದನ್ನು ನಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ಎಷ್ಟೋ ಜನ ನನಗೆ ಗೊತ್ತಿರಲ್ಲ ಒಂದು 10-15 ವರ್ಷ ಆದ್ಮೇಲೆ ಫೋನ್ ಹಚ್ಚಿ ಹೇಳ್ತಾರೆ, ಇಲ್ಲರಿ ಸರ್ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ನಿಮ್ಮಿಂದ ನಾವು ಮುಂದೆ ಬಂದ್ವಿ ಅಂತ. ನಮ್ದು ಒಂದೇ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ನೋಡ್ರಿ, ನೀವೆಲ್ಲರೂ ಅಂತೀರಿ ಥಿಂಕ್ ಲೋಕಲಿ ಗೋ ಗ್ಲೋಬಲಿ ಅಂತ ಹೇಳ್ತೀರಿ, ಮಹಿಳೆಯರ ಸಬಲೀಕರಣ ಮಾಡ್ಬೇಕಂತೀರಿ, ನಮ್ಮ ರೈತರನ್ನ ನಮ್ಮ ಮುಂದೆ ತರಬೇಕಂತೀರಿ, ಎಲ್ಲರೂ ಅಂತೀರಿ, ಬರ್ ಪ್ರಾಕ್ಟಿಕಲ್ ಆಗಿ ಮಾಡೋರು ಬೇಕಲ್ಲ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಬಂದೇವಿ, ಆದ್ರೂ ನಮಗೆ ಒಂದಷ್ಟು ಸಹಾಯಗಳು ಸಿಗುವುದಿಲ್ಲ. ಆದ್ರೂ ನಾವು ಎಲ್ಲಿ ಹಿಂದಕ್ಕೆ ಬಿಟ್ಟಿಲ್ಲ, ಮಂದಿ ಸಹಾಯ ಮಾಡ್ತಾರಲ್ಲ ಗೊತ್ತಿಲ್ಲ, ಒಂದು ನಮ್ಮದೊಂದೇನು ಪರಿಶ್ರಮ, ನಮ್ದೊಂದೇನು ಆಶಯ ಅದ, ನಮ್ದೊಂದೇನು ಕನಸದ, ಅದನ್ನ ಇಟ್ಕೊಂಡು ನಾವು ಮುಂದೆ ಬರ್ತಾ ಇದ್ದೇವೆ. ಕೆಲವೊಂದಿಷ್ಟು ಜನ ಭಾಳ ಸಹಾಯ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರಿಗೆ ಆದಂಥ ಒಂದು ಸಹಾಯವನ್ನು ನಮಗೆ ಎಷ್ಟೋ ಜನ ಕೈ ಚಚ್ಚಿದ್ದಾರೆ, ಅದನ್ನು ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಸೊ ನಮ್ದು ಒಂದೇ ಮೂಲ ಉದ್ದೇಶ, ನಮ್ಮ ಗ್ರಾಮೀಣ ಸೊಗಡ ಆಯ್ತು, ನಮ್ಮ ಗ್ರಾಮೀಣ ಒಂದು ಉದ್ಯಮ ಆಯ್ತು, ಗ್ರಾಮೀಣ ಮಹಿಳೆ ಆಯ್ತು, ನಮ್ಮ ಈ ಒಂದು ಕಾನ್ಸೆಪ್ಟ್ ಏನದ ಆ್ಯಕ್ಚುಲ್ ಆಗಿ ನಾವು ತೊಗೊಂಡು ಹೊಂಟಾ ಇದ್ದೀವಿ. ಆ್ಯಕ್ಚುಲ್ ಆಗಿ ನಾವು ತೊಗೊಂಡು ಹೊಂತೀವಿ, ನಮ್ಮ ಭಾಳ ಜನ ಸಪೋರ್ಟ್ ಮಾಡತ್ತಾರ. ಖರೆ ಈ ಇನ್ನೂ ನಮಗೆ ಬೇಕಾದಂಥ ಒಂದು ಸಹಾಯ ಸಹಕಾರ ಸಿಕ್ಕರೆ ನೀವು ಬಿಲೀವ್ ಮಾಡೋದಿಲ್ಲ, ಇನ್ನೊಂದು 5-6 ವರ್ಷದಾಗ ಎಲ್ಲರೂ ನಮ್ಮ ಈಗಾಗಲೇ ಬಯಲು ಒಂದು ಕಡೆ ನೋಡುವಂಗೆ ಮಾಡೇವಿ, ಇನ್ನೂ ಭಾಳ ನೋಡುವಂಗೆ ಮಾಡ್ತೀವಿ ನಾವು.
4: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನು ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 47 377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಸರಿಗ ಗ್ರಾಮೀಣ ಪ್ರದೇಶದ ಯುವಕರು ಉದ್ಯಮ ಕ್ಷೇತ್ರಕ್ಕೆ ಬರಬೇಕು ಅನ್ನೋದಾದ್ರೆ ತಮ್ಮ ಸಲಹೆ ಏನು ಅಂತ
2: ನೋಡಿ. ಗ್ರಾಮೀಣ ಕ್ಷೇತ್ರದ ವ್ಯಕ್ತಿಗಳಾಗಲಿ ನೀವು ಸಿಟಿಯಲ್ಲಿ ಕಳೆದವರಲ್ಲಿ ಯಾರಾಗಲಿ ಉದ್ಯಮಕ್ಕೆ ಯಾಕೆ ಬರಬೇಕಪ್ಪ ಅಂತಂದ್ರ ನೋಡ್ರಿ, ಈಗ ಏನಾಗ್ತದ ನಿಮಗ ಯಾವ್ದೇ ಕಂಪನಿ ಆಗಲಿ ಎಲ್ಲೇ ಆಗಲಿ ನಮ್ಮ ದೇಶದಾಗಲಿ ವಿದೇಶದೊಳಗೆ ಎಲ್ಲೇ ಆಗಲಿ ನಿಮಗೆ ಕೊಡೋದು ನಿಮ್ಮ ಒಂದು ಟ್ಯಾಲೆಂಟಿಗೆ ಕೊಡ್ತಾರೆ. ಆಮೇಲೆ ನಾವು ನಮ್ಮ ಊರನ್ನು ಯಾಕೆ ಉಳಿಸ್ಕೊಂಡಿವಿ ಹೇಳ್ತೇನೆ ರೀ ನೋಡ್ರಿ. ನೀವು ನಿಮ್ಮ ಪಾಲಕರು ಪೋಷಕರು ನಿಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡ್ತಾರೆ, ಚಲೋ ತೆಗೆ ಕಲಿಸ್ತಾರ, ಚಲೋ ನೌಕರಿ ಸಿಗ್ತದ. ನೀವೇನು ಮಾಡಿಬಿಡ್ತೀರಿ, ನಿಮ್ಮ ಪಾಲಕರು ಪೋಷಕರನ್ನು ಬಿಟ್ಟು ಬೇರೆ ದೇಶದೊಳಗೆ ಬೇರೆ ರಾಜ್ಯದಾಗ ಬೇರೆ ಒಳಗೆ ಏನೋ ನೌಕರಿ ಮಾಡಕ್ಕೆ ಹೋಗ್ತೀರಿ. ಅವಾಗ ಏನಾಗಿಬಿಡ್ತದ, ಈ ಮನೆಯವ್ರದ ಹೊರಗೆ ಒಂದು ಪಾಲಕರು ಏನು ಮಾಡ್ಬೇಕು, ಅವ್ರಿಗೆ ವಯಸ್ಸಾಗ್ತದಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಮೂಲಮಂತ್ರವಾಗಿ ನಾವು ನಮ್ಮ ಊರಾಗ ಯಾಕೆ ಮಾಡೇವಪ್ಪ ಅಂತಂದ್ರೆ ನೋಡ್ರಿ, ನಮ್ಮ ಊರು ಬೆಳಿಬೇಕು, ನಮ್ಮ ಪಾಲಕರು ಪೋಷಕರು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಅಂದ. ಸೊ ಈ ಒಂದು ಕಾನ್ಸೆಪ್ಟ್ ನೀವು ಇಟ್ಟುಕೊಂಡ ನೋಡ್ರಿ, ಯಾವುದೋ ಒಂದು ಡಿಗ್ರಿ ಮುಗಿಸ್ತೀರಿ, ಯಾವುದೋ ಒಂದು ಪ್ರೊಫೆಷನ್ ಕೋರ್ಸ್ ಮುಗಿಸ್ತೀರಿ, ಆ ಮುಗಿಸಿದ ಮ್ಯಾಗ ಯಾವ ಒಂದು ಲೈನ್ ನೀವು ಚೂಸ್ ಮಾಡ್ತಾ ಹಂಗೆ ನಿಮ್ಮ ಜೀವನ ಬೆಳೀತದ. ನೀವು ಮೊನ್ನೆಕ ಮೂದ್ಗಳು ನೀವು ಹೊರಗೆ ಹೋಗು ಬೇರೆ ದೇಶಕ್ಕೆ ಹೋಗೋ ಲೈನ್ ರೀ, ಬೇರೆ ದೇಶಕ್ಕೆ ಹೋಗಿಬಿಡ್ತೀವಿ ಹಳ್ಳಿ ಬರ್ದಂಗೆ ಹೋಗ್ತೀರಿ ನೀವು. ನೀವು ಇಲ್ಲಪ್ಪ ನಾ ಮಾಡಿದ್ದು ಇಲ್ಲೇ ಮಾಡ್ಬೇಕಂತ ಸಾಧನೆ ಮಾಡಕ್ಕಿಂತ ಇಲ್ಲೇ ಸಾಧಿಸ್ಬೋದು. ನಾವಿನ್ನ ಏನ್ರಿ ಭಾಳ ಒಂದು ಸಣ್ಣ ಮಟ್ಟದಾಗದೇವು, ಇನ್ನ ನಾವು 0.1% ಬೆಳೆದಿಲ್ಲ. ಇಲ್ಲಿ ನಮ್ಮಕ್ಕಿನ ಎಂತೆಂಥವ್ರು ಬೆಳೆದು ಎಷ್ಟು ದೊಡ್ಡ ಇಂಡಸ್ಟ್ರಿ ಇಲ್ಲೇ ಬೆಳಗಾವಣೆ ಆಗದವು. ದೇ ಆರ್ ಸೆಲ್ಲಿಂಗ್ ಆಲ್ ಓವರ್ ವರ್ಲ್ಡ್, ಬಟ್ ದೇ ಕೇಮ್ ಫ್ರಮ್ ದ ರೂರಲ್ ಏರಿಯಾ. ಮತ್ತೆ ಇನ್ನು ನಾ ಸ್ವಲ್ಪ ಇಂಜಿನಿಯರಿಂಗ್ ಅರ ಕಲ್ತೀನಿ, ಒಂದಿಷ್ಟು ಜನ ಬರೀ SSLC PUC ಮಾಡಿ ಅವ್ರು ಎಷ್ಟು ಸಾಧನೆ ಮಾಡ್ರ ಅಂದ್ರೆ ಯಾವ ಪ್ರೊಫೆಷನಲ್ಸ್ ಮಾಡೋಕೆ ಅಷ್ಟು ಸಾಧನೆ ಮಾಡಿದ್ರು. ಇಂಥವ್ರು ನಾವು ಪ್ರೇರಣೆ ಆಗಿ ತಗೋಬೇಕು. ಅದು ಪ್ರೇರಣೆ ಆಗಿ ಯಾವಾಗ ಬರ್ತದಂತ ಅಂಥವ್ರು ಆತ್ಮಚರಿತ್ರೆ ಅಂಥವ್ರ ಸ್ಟೋರಿಗಳು ನಾವು ಕೇಳಬೇಕು, ನಾವು ನೋಡಬೇಕು, ನಾವು ಅನುಭವಿಸ್ಬೇಕಾದ. ನಾವು ಹಂಗೆ ಮಾಡೋದಿಲ್ಲ, ನಾವು ಹೊರಗಿನ ದೇಶದ ನೋಡ್ತೇವೆ, ಹೊರಗಿನ ದೇಶದ ಅನುಭವಿಸ್ತೇವೆ. ಅದು ನಮ್ಮಲ್ಲಿರುವಂಥ ಮೂಲ ಕೊರತೆ. ನಮ್ಮ ಯುವಕರು ಏನು ಮಾಡಬೇಕು, ಹೌದಪ್ಪ ನಾ ಇಲ್ಲೇ ಕಲ್ತೀನಿ ಇದರಿಂದ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡಿ ರಗಡ್ ಇಲ್ಲೂ ರಗಡ್ ಆಪ್ಷನ್ಸ್. ಬಿಕಾಸ್ ಭಾರತ ದೇಶದೊಳಗೆ 140 crore ಜನ ಅದಾರ, ಬೇರೆ ದೇಶದವ್ರು ಎಲ್ಲ ತಯಾರು ಮಾಡಿ ತಂದು ನಮ್ಮಲ್ಲೇ ಮಾರ್ತಾರೆ. ನಾವು ನಮ್ಮಲ್ಲಿ ಎದ್ಕೊಂಡು ನಮ್ಮಲ್ಲಿ ಏನೋ ಮಾಡೋದಲ್ಲ, ನಾವು ಮಂದಿ ತಗೋತೇವೆ. ಸೊ ಆ ಒಂದು ಏನು ಗ್ಯಾಪ್ ಅದಲ್ಲ ಅದನ್ನು ನಾವು ಏನು ಮಾಡ್ಬೇಕಾಗದ, ಕಣ್ಣು ಹಿಡ್ಕೊಂಡು ನಾವು ಕೊಡಬೇಕಾದ. ನೀವು ಹೇಳಿದ ಹುಣಸೇನಿನ ಒಂದು ನಾವು ಒಂದು ಅಪಾರ್ಚುನಿಟಿ ಆಗಿ ತೊಗೊಂಡಿವಿ ಅದನ್ನು. ಯಾಕಪ್ಪ ಅಂದ್ರೆ ನೋಡ್ರಿ, ಹುಣಸೇನಿಗೆ ಯಾಕೆ ಕಿಮ್ಮತ್ತಿಲ್ಲಿ ಹೇಳ್ತೇನೆ ರೀ ನಿಮಗೆ. ಹುಣಸೇನ್ ನೋಡ್ರಿ ರಸ್ತದಾಗ ಸಿಗ್ತದೆ, 100-150 rupees ಕಿಲೋ ಸಿಗ್ತದೆ. ಆ ಗಿಡಕ್ಕೆ ಒಮ್ಮೆ ಒಬ್ಬ ರೈತ ನೀರು ಹಾಕಲು, ಒಬ್ಬ ಮನುಷ್ಯ ನೀರು ಹಾಕಲು, ಒಬ್ಬ ಎಣ್ಣೆ ಹಿಡಿದಿಲ್ಲ, ತನ್ನ ತಾನ ಬೆಳೀತದೆ, ತನ್ನ ತಾನ ಹಣ್ಣು ಕೊಡ್ತದೆ. ನಾವು 100 rupees ಕೊಟ್ಟು ತಂದಂಥ ಹುಣಸೆಯನ್ನು 1 ವರ್ಷ ಆದರೂ ಉಪಯೋಗ ಮಾಡೋದಲ್ಲ, ಹಂಗೆ ಡೆಬ್ಬೆ ಆಗಿರ್ತದೆ. ನೀವು ಒಂದು ದಿವಸ 5,000, 10,000, 20,000 rupees ಕೊಟ್ಟು ತಂದದಲ್ಲ, 5 ನಿಮಿಷ ಖಾಲಿ ಮಾಡ್ತೀರಿ. ನೋಡ್ರಿ ನಿಸರ್ಗ ಏನು ಮಾಡಿಬಿಟ್ಟದಂದ್ರೆ ನಮಗೆ ಯಾವುದೇ ಒಂದು ವಸ್ತುವಿನ ಕೊರತಿಲ್ಲ. ಪ್ರಾಣಿ ಪಕ್ಷಿ ಎಲ್ಲರೂ ದವಾಖಾನೆ ಹೋಗಿ ಬದುಕ್ತಾವೇನ್ರಿ? ನಾವೇನು ತಿಳ್ಕೊಂಡ್ಬಿಟ್ಟೇವಿ, ನಮ್ಮ ಆರೋಗ್ಯ ಇರೋದು ದವಾಖಾನೆ ಒಳಗೆ ಮೆಡಿಕಲ್ ಶಾಪ್ ಒಳಗೆ ಅಂತ ತಿಳ್ಕೊಂಡ್ಬಿಟ್ಟೇವಿ. ಈ ಒಂದು ಪರಿಕಲ್ಪನೆ ಹೋಗಬೇಕಾಗಿದೆ. ನಮ್ಮ ಒಂದು ಆರೋಗ್ಯ ಇರೋದು ನಮ್ಮ ಅಡಿಗೆ ಮನೆಯಲ್ಲಿ, ಆಮೇಲೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತ ಆಹಾರ ಉತ್ಪನ್ನಗಳು ಹಣ್ಣುಗಳಲ್ಲಿದೆ. ನಾವು ಅದನ್ನು ಬಿಟ್ಟು ಪರತಂತ್ರ ಆಗ್ತದೆ, ಬೇರೆ ಬೇರೆ ಕಡೆ ಅಂತ ತಿನ್ನತ್ತೀವಿ. ಸೊ ಇಲ್ಲಿ ಎಷ್ಟೋ ಅಂತ ಉದ್ಯಮಗಳ ಅವಕಾಶ ಅದ. ಈಗ ಎಷ್ಟೋ ಜನ ಮುಂದೆ ಬಂದಾರ, ಅವು ಇನ್ನೂ ಜನ ಬರಬೇಕು. ಯಾಕಂದ್ರೆ ಇಲ್ಲಿ ಬಹಳ ದೊಡ್ಡ ಪಾಪ್ಯುಲೇಷನ್ ಅದ, ಕಟ್ಟರು ಸಪ್ಲೈ ಮಾಡೋಕೆ ಒಬ್ಬರಿಂದ ಆಗೋದಿಲ್ಲ. ನೋಡ್ರಿ ನಾವೇ ಇಷ್ಟೆಲ್ಲ ಹೇಳ್ತೇವೆ, ಹುಣಸೆ ಹಣ್ಣು ಒಂದು ದಿವಸಕ್ಕೆ 10 kilo ಊಟ ಮಾಡಕ್ಕೆ ಸಾಧ್ಯ ಅದ ನಮ್ಗೆ ಈಗಿನ ಮಟ್ಟದಲ್ಲಿ. ಈಗ ನಮಗೆ ಒಂದು ದೊಡ್ಡ ರಿಕ್ವೈರ್ಮೆಂಟ್ ಬಂದ, ನಾವು ಎಷ್ಟೋ ಡೆವಲಪ್ಮೆಂಟ್ ಮಾಡತ್ತೇವೆ ಈಗ. ಸೊ ಇಂಥ ಅವಕಾಶಗಳನ್ನ ಹುಡುಕೋಬೇಕು ನಾವು. ಅದು ಯಾವಾಗ ಹುಡುಕಾಕ ಸಾಧ್ಯ, ನಮ್ಮಲ್ಲಿ ನಾವು ಅರಿತುಕೊಳ್ಬೇಕಲ್ಲ ಮೊದಲು. ಸೊ ಅರಿವು ನಮ್ಮ ಯೋಜನೆತೆಗೆ ಬರಬೇಕಾಗಿದೆ. ನೋಡ್ರಿ ನೀವು ಏನಾಗೈತೆ ಹಂಗೆ ಹೇಳ್ತಾ, ನೀವು ಒಂದು ವಸ್ತು ಈಗ ನಮ್ದೇ ಹೇಳ್ತೇನೆ ಎಕ್ಸಾಂಪಲ್, ಹುಣಸೇನೇನು ಚಿಗಳಿರಪ್ಪ ನಮ್ದು, ನಮ್ಮಲ್ಲಿ ಏನು ಬರ್ತದೆ ಮಿನಿಮಮ್ 10 rupees ಬರ್ತದೆ, ಆಮ್ಯಾಗ 60, ಆಮ್ಯಾಗ 300 ಈ ಥರ ಪ್ಯಾಕಿಂಗ್ ಇದೆ ನಮ್ದು. ನಮ್ಮಲ್ಲಿ ನಾವು ಹುಣಸೇಣ್ಣಿಗೆ ಎಕ್ಸಿಬಿಷನ್ ಎಷ್ಟು 10 rupees ಅಂತ, ಏ ನಮ್ಮ ಊರಾಗ 1 rupee ಸಿಗ್ತೈತೆ ಅಂತ. ಅಂಗಡಿಗೆ ಹೋಗ್ತಾರೆ, ಡೇರಿ ಮೇಲೆ ಚಾಕ್ಲೇಟ್ ಎಷ್ಟು ರೀ, ಯಾವುದೋ ಒಂದು ಚಾಕ್ಲೇಟ್ ಇರಲಿ, ಅದ ಅಂತಲ್ಲಿ ಯಾವುದೋ ಒಂದು ಚಾಕ್ಲೇಟ್ ಇರಲಿ, 5 rupees 20 rupees ಕೊಟ್ಕೋತಾರೆ. ಒಂದು ಪ್ರಶ್ನೆ ಕೇಳೋದಿಲ್ಲ, ಹುಣಸೇಣ್ಣು ತಿಂದ್ರೆ ಅಸಿಟಿ ಆಕೈತ್ರಿ ನಮಗೆ, ಆದಕ್ಕೈತಿ. ಯಾಕಪ್ಪ ಅಂತಂದ್ರೆ, ಯಾವ ವಸ್ತು ನಮ್ಮ ಆರೋಗ್ಯಕ್ಕೆ ಚೆನ್ನಾಗ್ಯದ ಅದ್ರ ಬಗ್ಗೆ ನಮ್ಮ ಅರಿವಿಲ್ಲ. ಯಾವ ವಸ್ತುವಿನಿಂದ ನಮ್ಮ ಆರೋಗ್ಯ ಹಾಳಾಕತಿ ಅದ್ರ ಮ್ಯಾಗ ಬರ್ದ ಬಿಟ್ಟಿರ್ತಾರೆ. ಇನ್ಗ್ರೀಡಿಯಂಟ್ ಇರ್ತದ ಅದ್ರ ಮ್ಯಾಗ, ಇಂಥ ಹಜಾರ್ಡಸ್ ಇರ್ತದ, ಎಲ್ಲ ಕ್ಲಿಯರ್ ಬರ್ದಿರ್ತಾರೆ. ಅದನ್ನ ಒಮ್ಮೆ ಓದೋದಿಲ್ಲ ನಾವು, ಯಾಕೆ ಅವ್ನು ಕ್ಲಿಯರ್ ಹೇಳ್ಬಿಟ್ಟನೆ ತಿಂದ್ರೆ ನಿಂಗೆ ಹಾಕೈತೆ ಅಂತೇಳಿ. ಅದ್ರ ಮ್ಯಾಗ ನಮಗೆ ಭಾಳ ಹಾನಿಕಾರಕ ಅಂತ ಬರ್ತದೆ. ಅದನ್ನ ನಾವು ಹುಡುಕಿ ಆಡಿಕೊಂಡು ಹೋಗಿ ಬೆನ್ನು ಹತ್ತಿ ಪಾಳೆಸ್ ತೊಗೊಂಬಂದು ತಗೋತೇವೆ ನಾವು. ಯಾವ್ದು ಹಂಗೆ ಸಿಗ್ತತಿ ತಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಹಂಗೆ ಸಿಗ್ತೈತಿಲ್ಲ, ಅದು ಈಸಿಯಾಗಿ ಸಿಗ್ತದೆ. ಸೊ ನಮ್ಮಲ್ಲಿ ಏನಾಗಿಬಿಟ್ಟಿದೆ, ಚಲೋ ವಸ್ತುಗಳಿಗಿಂತ ಕೆಟ್ಟ ವಸ್ತುಗಳ ಬೇಡಿಕೆನೇ ಜಾಸ್ತಿ ಆಗ್ಯದ. ಸೊ ಇದು ನಮ್ಗೆ ಆಗಿದ್ದ ಕಾರಣ ಅಂದ್ರೆ ನಮ್ಮ ಯುವಕರು, ಯಾಕೆ ಯುವಕರಿಗೆ ಅದ್ರ ಬಗ್ಗೆ ಏನೂ ಅರಿವಿಲ್ಲ. ಅರಿವಿದ್ರು ಅದು ಅರಿವು ಇಲ್ದೇದಂಗೆ ಇರ್ತಾರೋ. ಸೊ ನಾವೇನು ಹೇಳೋದು, ಯುವಕರು ತಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೋಬೇಕು. ಅದು ಯಾವಾಗ ಬದಲಾಕೈತೆ ಅಂದರೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್, ನಮ್ಮ ಪಾಲಕರು, ನಮ್ಮ ಪೋಷಕರು, ಗುರು ಹಿರಿಯರು, ಈ ಒಂದು ಮನೋಭಾವನೆ ನಾವಿದ್ದಾಗ ಏನಿತ್ತು ಅಂತದ್ ಬರಬೇಕಾಗ್ಯದ. ಅದು ಬಂತಪ್ಪ ಅಂತಂದ್ರೆ ಈ ಉದ್ಯಮಿಗಳನ್ನು ಹುಟ್ಟುಕೋತಾರು, ರೈತರು ಚೆನ್ನಾಗಿರ್ತಾರ, ಇಂಥದೊಂದು ಸೋಷಿಯಲ್ ಕಾಸಸ್ ಸರ್ವ್ ಆಗುತ್ತೆ.
1: ಸರಿಗ, ತಾವು ಪರಿಸರಕ್ಕೆ ಪೂರಕವಾದಂತಹ ಒಂದು ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಂಪ್ರದಾಯವನ್ನು ಉಳಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದೀರಾ. ತಮ್ಮ ಮುಂದಿನ ಯೋಜನೆಗಳೇನು?
2: ನಮ್ಮ ಮುಂದಿನ ಯೋಜನೆಯಲ್ಲಿ ನಮ್ದು ಇರೋದು ಒಂದೇ ಯೋಜನೆ ರೀ. ಏನಪ್ಪ ಅಂತಂದ್ರೆ, ನಮ್ಮ ನಾಡು, ನಮ್ಮ ಊರು, ನಮ್ಮ ಸಂಸ್ಕೃತಿ, ನಮ್ಮ ಜನ, ಇವ್ರು ಬೆಳಿಬೇಕು, ಉಳಿಬೇಕು. ನೋಡ್ರಿ, ಒಬ್ರು ಹೇಳಿದಾರ, ಯಾವಾಗ ನಿಮ್ಮ ವಸ್ತುಗಳು, ನಿಮ್ಮ ಒಂದು ಸರ್ವಿಸ್ಗಳು ನಿಮ್ಮ ಸುತ್ತಮುತ್ತಲಿನ ಜನರ ಆರೋಗ್ಯವನ್ನಾಯ್ತು, ಅವರ ಜೀವನ ಶೈಲಿಯನ್ನಾಯ್ತು, ಅದನ್ನು ಬದಲಾವಣೆ ಮಾಡಿ ಅವ್ರನ್ನ ಮೇಲೆ ತಗೊಂಬಂದ್ರೆ ನಿಮ್ಮಷ್ಟಕ್ಕೆ ನೀವು ಮೇಲೆ ಹೋಗಿದ್ದ ಗೊತ್ತಾಗೋದಿಲ್ಲ. ಸೊ ಇದು ಒಂದು ನಮ್ಮದು ಮುಖ್ಯ ಉದ್ದೇಶ. ಸೊ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಹಲವಾರು ವಸ್ತುಗಳನ್ನು ತಯಾರು ಮಾಡ್ತೀವಿ, ಹಲವಾರು ವಸ್ತುಗಳನ್ನ ಇನ್ನೂ ಮಾರ್ಕೆಟಿಗೆ ತರಾರದೀವಿ. ಈಗ ಸದ್ಯಕ್ಕೆ ಇರೋದು ನಮ್ದು ಹುಣಸೇನಿನ ಚಿಗಳು ಅಂತ. ಸೊ ಬೇರೆ ಬೇರೆ ವಸ್ತುಗಳದ ಅವನು ಈಗ ಡೆವಲಪ್ ಮಾಡೇವಿ, ಅವಕ್ಕೆ ಅದರದೇ ಆದಂಥ ಸಮಯ ಬೇಕು. ಯಾಕಂದ್ರೆ ನಾವು ಯಾವುದೇ ಒಂದು ವಸ್ತುನ ಹಂಗೆ ತರೋದಿಲ್ಲ, ನಾವೆಲ್ಲ ಮಾರ್ಕೆಟ್ ಟೆಸ್ಟ್ ಮಾಡಬೇಕು, ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಬೇಕು. ಈ ಕಮ್ ವಿತ್ ಎಲ್ಲ ಯಾಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗಿಬಿಟ್ಟದ, ವಿತೌಟ್ ಯುವರ್ ಕಾಪಿ ರೈಟ್ ನೀವು ನಿಮ್ಮ ಕಾಪಿ ರೈಟ್ ಮಾಡಿಕೊಂಡು ನೀವು ಮಾರ್ಕೆಟಿಗೆ ಬಂದ್ರೆ ಈಗ 7 ದಿವಸದಾಗ ನಿಮ್ಮನ್ನು ಮುಚ್ಚಿ ಬಿಡ್ತಾರೆ. ಆ ರೇಂಜ್ನಾಗ ಕಾರ್ಪೊರೇಟ್ ಲೆವೆಲ್ ಕೆಲಸ ಆಗ್ತದೆ, ಭಾಳ ದೊಡ್ಡ ಪ್ರಾಬ್ಲಮ್. ನಾವು ಸಣ್ಣ ಎಷ್ಟು ನಮ್ಮ ಭಾಳ ಅಂದ್ರೆ ಒಂದು ಸಣ್ಣ ಯೂನಿಟ್ ಇರ್ತದೆ, ಅವ್ರು ದೊಡ್ಡ ಬಿಗ್ ಜಾಯಿಂಟ್ಸ್ ಇರ್ತಾರೆ ಅವರು. ಸೊ ನಾವು ಸರ್ವೆ ಆಗೋಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವೇನದ, ನಮ್ಮ ವಸ್ತುಗಳನ್ನ ಮೊದಲು ನಮ್ಮ ಗ್ರಾಮೀಣ ಜನತೆಗೆ ಮುಟ್ಟಿಸಿ ಅಲ್ಲಿಂದ ನಾವು ಬೇರೆ ಬೇರೆ ಹೋಗ್ಬೇಕಂತದ. ನೀವು ನಂಬುವುದಿಲ್ಲ, ಈಗಾಗಲೇ ನಮ್ಮ ವಸ್ತು ದೇಶ ವಿದೇಶಗಳಿಗೆ ಹೋಗುತ್ತೆ, ಬಟ್ ಕಮರ್ಷಿಯಲ್ ಎಕ್ಸ್ಪೋರ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮ್ದು. ಸೊ ಅದಕ್ಕೆ ಆದಂತಹ ಒಂದು ತಯಾರಿ ನಡೆಸ್ತಾ ಇದ್ದೇವೆ, ಅದಕ್ಕೆ ಸಮಯ ಬೇಕಾಗುತ್ತೆ. ಯಾಕಂದ್ರೆ ನೋಡ್ರಿ, ನಮ್ಗೆ ರಿಸೋರ್ಸಸ್ ಭಾಳ ಕಡಿಮೆ ಇರ್ತದೆ, ನಾಲೆಜ್ ಕಡಿಮೆ ಇರ್ತದೆ, ಮತ್ತೊಂದಿಷ್ಟು ಒಂದಿಷ್ಟು ಸಮಯ ಹಿಂಗಾಗುತ್ತೆ. ನಮ್ಗೆ ನಾಲೆಜ್ ಇಲ್ಲಪ್ಪ ಅಂದ್ರೆ ಇನ್ನೊಂದು ಕಡೆ ನಮ್ಗೆ ನಾಲೆಜ್ ಸಿಗೋದು ಅಷ್ಟು ಈಸಿ ಇಲ್ಲ. ಯಾಕೋ ದೇರ್ ವಿಲ್ ಬಿ ಸಮ್ ಲಿಮಿಟೇಷನ್. ಒಂದು ಲಿಮಿಟೇಷನ್ ಅಂದ್ರೆ ನಿಮ್ಗೆ ನಾಲೆಜ್ ಅದಕ್ಕಿಂತ ಮುಂದೆ ಸಿಗಬೇಕಿತ್ತು, ದೇರ್ ಶುಡ್ ಬಿ ಸಮ್ ನೀವು ಪೇ ಮಾಡಬೇಕು, ಇಲ್ಲ ನಿಮ್ಗೇನೋ ಸಹ ಗೈಡೆನ್ಸ್ ತಗೋಬೇಕು, ಇದೆಲ್ಲ ಆಗುತ್ತೆ. ಸೊ ಇನ್ನೂ ಆ ಒಂದು ಮಟ್ಟಕ್ಕೆ ನಾವು ಬೆಳೆದಿಲ್ಲ. ಆದರೂ ತುಂಬಾ ಜನ ನೀವು ಬಿಲೀವ್ ಮಾಡೋದಿಲ್ಲ, ನನಗೆ ವಯಸ್ಸಿಗೆ 46, ನಮ್ಮೊಂದು ಗ್ರೂಪ್ನಾಗ ಆಲ್ಮೋಸ್ಟ್ 80, 85, 70 ಅಂತ ಎಲ್ಲ ಜನ ಅದಾರ. ಅವ್ರು ಭಾಳ ಅಪ್ರಿಶಿಯೇಟ್ ಮಾಡ್ತಾರೆ. ನಾವು ಕಂಡಂತ ಕನಸಪ್ಪ, ನಾವು ಸಣ್ಣ ಈ ವಸ್ತು ಮಾಡಬೇಕಂತ ಮಾಡಿದ್ವಿ, ನೀ ಮಾಡಿದಿ, ನಾವು ಮಾಡಿದಷ್ಟು ಖುಷಿಯಾಗಿತ್ತು ಅಂತ ಭಾಳ ಜನ ಹೆಲ್ಪ್ ಮಾಡ್ತಾರೆ ನನಗೆ. ಅಂತ ಜನ ಭಾಳ ಸಿಕ್ಕಿದ್ದಾರೆ ನನಗೆ. ಯಾಕಪ್ಪ ಅಂತಂದ್ರೆ, ಈ ನಮ್ಮ ಸಂಪ್ರದಾಯನ ಹಂಗರಿ, ನೀವು ನಿಮ್ಮ ಹಿಂಬಾಲ ಇದ್ದವ್ರಾಗ ಎಷ್ಟು ಖುಷಿ ಪಡ್ತಿರಲ್ಲ, ಅಷ್ಟು ಖುಷಿ ಇನ್ನೊಬ್ರು ಹಿಂಬಾಲ ಇದ್ದಾಗ ಬರೋದಿಲ್ಲ ನಿಮ್ಗೆ. ಹಂಗೇನಾಗಿದೆ, ಸೊ ನಮಗೆ ಈ ಒಂದು ಈ ಯೋಜನೆಗೆ ಏನಿದೆಲ್ಲ ಇದಕ್ಕೆ ತುಂಬ ಸಹಾಯ ಸಿಗ್ತಾ ಇದೆ. ಸೊ ಇನ್ನೂ ನಮಗೆ ಸಹಾಯ ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ, ನಾವು ಒಂದು ಸಣ್ಣ ಒಂದು ಅಗದಿ ಲಿಮಿಟೆಡ್ ಏರಿಯಾನಾಗಿದ್ದೇವೆ ಈಗ. ನೀವು ಇಡೀ ಒಂದು ದೇಶ ಆಯ್ತು, ಒಂದು ಜಗತ್ತಾತು, ಇಂಥಲ್ಲೆಲ್ಲ ನಮ್ಮ ವಿಷಯಗಳನ್ನಾಗಲಿ ನಮ್ಮಂತ ಈ ಒಂದು ಆಲೋಚನೆಗಳನ್ನ ಮುಟ್ಟಿಸ್ಬೇಕಾಗ್ತೀರ, ಅದಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಅದಕ್ಕೆ ಇದಕ್ಕೆ ನಮಗೆ ಇನ್ನೂ ಸಹಾಯ ಬೇಕಾಗಿದೆ. ಸೊ ನಾವೇನು ಹೇಳೋದು, ಈ ಒಂದು ಇಂಟರ್ವ್ಯೂ ಆತ್ಲಾಗಿ FM ವೇಣುಧ್ವನಿಯಲ್ಲಿ ಇದನ್ನ ಎಷ್ಟೋ ಜನ ಕೇಳ್ತಾರೆ, ನೀವು ಕೇಳಿ ಏನು ಮಾಡ್ತಿ ಇರಬೇಕಂತ ಬಿಡಬೇಡ್ರಿ. ನೀವು ನಮ್ಮಂಥವ್ರು, ನಾವು ಅಂತಲ್ಲ, ನಮ್ಮಂಥವ್ರು ಯಾರೇ ಇರಲಿ, ಅವ್ರಿಗೆ ನಿಮ್ಮ ಸುತ್ತಮುತ್ತ ಇರಲಿ, ನಿಮ್ಮ ಮನೆ ಪಕ್ಕದ ಏನೇ ಇರಲಿ, ಅವ್ರಿಗೆ ಸಹಾಯ ಮಾಡೋಕೆ ನೋಡ್ರಿ. ಯಾಕಂತಂದ್ರೆ, ಒಬ್ಬ ವ್ಯಕ್ತಿ ಬೆಳೆದ ಒಂದು ಮಟ್ಟಿಗೆ ಬಂದ ಮ್ಯಾಗ ಅವಾಗ ತಾನ ಮುಂದೆ ಜಂಪ್ ಆಗಕ್ಕೆ ಈಸಿ ಆಗುತ್ತೆ. ಆ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಅವ್ನು ಭಾಳ ಸಹಾಯ ಬೇಕಾಗುತ್ತೆ. ಒಮ್ಮೆ ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ವಿ ಅಂದ್ರೆ ಆಮ್ಯಾಗ ತನ್ನ ಜಂಪ್ ಸಿಗ್ತದೆ. ಸೊ ಆ ಮಟ್ಟಕ್ಕೆ ಬರಕ್ಕೆ ಎಲ್ಲರೂ ಸಹಾಯ ಮಾಡಬೇಕು.
1: ಖಂಡಿತ ಸರ್. ಸರ್, ತಮ್ಮ ಎಲ್ಲ ಯೋಜನೆಗಳಿಗೆ, ಕನಸುಗಳಿಗೆ ಹಾಗೆ ಯಶಸ್ವಿಗೆ ಸದಾಕಾಲ ವೇಣುಧ್ವನಿಯ ಹಾರೈಕೆ ತಮ್ಮ ಜೊತೆಗಿರುತ್ತೆ ಸರ್. ತಮ್ಮ ಪರಿಶ್ರಮ ಹಾಗೇನೆ ಹೊಸ ಆಲೋಚನೆಗಳು ಖಂಡಿತ ನಮ್ಮ ಕೇಳುಗರಿಗೆ ಸ್ಫೂರ್ತಿಯಾಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.